ದಿನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಕಿನ ಪ್ರಸಾರ ಕಾರ್ಯ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶೀತಲ್ ನಾಯ್ಕ್ ಹೇಳುವ ನಮಸ್ಕಾರಗಳು. ಈಗ ಸಮಯ 5:58:48.

ಆಕಾಶವಾಣಿ ಕಾರವಾರ, ಈಗ ಸಮಯ 6:15 ಸೆಕೆಂಡ್ಗಳು. ನಿಲಯದಿಂದ ಇಂದು ಬಿತ್ತರಿಸುವ ಕಾರ್ಯಕ್ರಮಗಳ ಪರಿಚಯ.

ಕೇಳುಗರೆ, ಇನ್ನು ಮುಂದೆ 6:10 ಕರುನಾಡು ಬಾಬೆಳಗ್ಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, FS ಕಲ್ಪನಾ ಮಠ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡೆಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಭಾಗವಹಿಸುತ್ತಾರೆ ಶಿಲ್ಪಾ ಬೊಬ್ರಿ ವಿಜ್ಞಾನಿಗಳು, ಸಿಡೆಕ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಯಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಯಲು. 8:35 ಆಕಾಶ ಬುಟ್ಟಿ. ಖ್ಯಾತ ಸುಗಮ ಸಂಗೀತ ಗಾಯಕರಾದ ಕೆಎಸ್ ಸುರೇಖಾ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ಕೆಎಲ್ ರಾಜೇಶ್ವರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಹೊಸ ಕನ್ನಡ ಚಿತ್ರಗೀತೆಗಳು, 9:30 ಮಂಜೋಳ ಗಾನ, ಹಳೆಯ ಸುಮಧುರ ಚಿತ್ರಗೀತೆಗಳು, 10:00 ಹಿಂದಿ ಗೀತೆಗಳು, 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವುದು.

ಇನ್ನು ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಜಿ ಥೆರಪಿ ಕುರಿತು ಭಾಷಣ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ. ನಂತರ IVF ಮೂಲಕ ಮಕ್ಕಳನ್ನು ಪಡೆಯುವಂತೆ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆರ್ಷಿಹ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಲೈಫ್ ಸ್ಟಾಕ್ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ, ಭಾರತದ ಸಮಗ್ರ ವ್ಯಾಖ್ಯಾನ ಮತ್ತು ವಾಚನ. ಕಾರ್ಯಕ್ರಮ ಪ್ರಸ್ತುತ

ಟಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೇದಾವತಿ. 3:00 ಸಖಿ ಸಹೇಲಿ, 4:00 ಆಜ್ ಕೆ ಮೆಹಮಾನ್. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:00 ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸಿರ್ಸಿಯ ಆರಾಧನಾ ಭಜನಾ ತಂಡದ ಸದಸ್ಯರಾದ ಅನಿತಾ ಹೆಗಡೆ ಮತ್ತು ಸಂಘಟಕರಿಂದ ಭಜನಾ ಪದಗಳು. 5:30 ಚಿತ್ರಗೀತೆಗಳು. 6:30 ರಸವಾರ್ತಿ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ. ವಿಷಯ ಗ್ರಾಹಕರ ಹಕ್ಕುಗಳ ಕಾಯ್ದೆ. ಭಾಗವಹಿಸುತ್ತಾರೆ ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಡ್ಡಪ್ಪ ಜೋಗಿ ಮತ್ತು ಸಂಘಟಕರಿಂದ ಕಿಂದರಿ ಜೋಗಿ ಪದಗಳು. 7:45 ಸ್ನೇಹ ಜೋಶಿ ಅವರಿಂದ ಸ್ವರಚಿತ ಕವನ ವಾಚನ. 8:00 ಸಿರಿಗಂಧ. 8:30 ಭಾವಗೀತೆಗಳು. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಗತ ಘೋಷ್ ಅವರಿಂದ ವಯಲಿನ್ ವಾದನ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಧ್ವನಿ ಮುದ್ರಣ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಕಿಳುಗುರಿ, ಇದುವರೆಗೂ ನಮ್ಮ ನಿಲಯದಿಂದ ಇಂದು ಬಿತ್ತರಿಸುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಕಾರವಾರ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ನಾನು ಕೆಲವು ದಿವಸ ಸೌತ್ ಆಫ್ರಿಕಾದಲ್ಲಿದ್ದೆ, ದಕ್ಷಿಣ ಆಫ್ರಿಕೆಯಲ್ಲಿದ್ದೆ, ಜೋಹಾನ್ಸ್ಬರ್ಗ್ ಅಂತ ಒಂದು ಜಾಗ. ಬೆಳಿಗ್ಗೆ ಒಂದೆದ್ದು ಪೇಪರ್ ಓದ್ತಾ ಇದ್ದೆ, ಮೊದಲನೇ ಪುಟದಲ್ಲೇ ಕೆಳಗೆ ಒಂದು ಕಾಲು ಭಾಗ ಒಂದು ಯಾವುದೋ ಜಾಹೀರಾತಿತ್ತು. ನಾ ಯಾವುದೋ ಜಾಹೀರಾತು ಅಂತ ಮಾಡಿ ತಿರುಗಿಸ್ಬಿಟ್ಟೆ. ಮುಂದಿನ ಪುಟಕ್ಕೆ ಹೋದೆ, ತಕ್ಷಣ ಅನಿಸ್ತು ಹಿಂದಿನ ಜಾಹೀರಾತು ವಿಚಿತ್ರ ಅಲ್ವಾ ಅದು, ಮತ್ತೆ ತಿರುಗಿಸ್ದೆ. ಯಾರು ಜಾಹೀರಾತು ಕೊಡ್ತಾರೆ? ಅವ್ರು ಮಾರೋ ಏನಾದ್ರೂ ವಸ್ತು ಇದ್ರೆ, ಏನಾದ್ರೂ ಒಂದು ವಿಷಯ ಹೇಳೋದಿದ್ರೆ ಹೇಳ್ತಾರೆ. ಇಲ್ಲಿ ಯಾವ ಕಂಪನಿ ಹೆಸರು ಇಲ್ಲ, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ, ಬರೀ ಒಂದು ಪತ್ರ ಇದ್ದಂಗಿದೆ. ಏನೋ ಅತ್ಯಂತ ಸೃಜನಶೀಲವಾಗಿದೆ ಅಲ್ಲ ಜಾಹೀರಾತು, ನೋಡೋಣ ಅಂತ ಓದೋಕ್ ಶುರು ಮಾಡಿದೆ. ಅದೊಂದು ಪತ್ರ ಆಗಿತ್ತು, ಒಬ್ಬ ತಾಯಿ ಓದುವರಿಗೆ ಬರೆದಂತ ಪತ್ರ. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಆ ಪತ್ರ ಓದೋದಕ್ಕೆ 2 ನಿಮಿಷ ಸಾಕು. ಆ 2.5 ನಿಮಿಷ ಓದೋದ್ರೊಳಗೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕಣ್ಣಿಂದ ನೀರು ಸುರಿದು ಪೇಪರ್ ಹಸಿಯಾಗಿತ್ತು. ಒಬ್ಬ ತಾಯಿ ಬರೆದಂತ ಪತ್ರ ಓದುಗರಿಗೆ ಬರೆದಂತದ್ದು. ಅದು ಇಂಗ್ಲಿಷ್ ನಲ್ಲಿದ್ದು, ನಾನು ಕನ್ನಡದಲ್ಲಿ ಹೇಳ್ತೇನೆ. ಪ್ರಿಯ ಓದುಗ, ಈಗ ತಾನೇ ನನ್ನ 20 ವರ್ಷದ ಏಕಮಾತ್ರ ಪುತ್ರನನ್ನ ಸಮಾಧಿ ಮಾಡಿ ಬಂದಿದ್ದೇನೆ. ಎದೆ ಜಲ್ಲಂತು, ಏಕಮಾತ್ರ ಮಗ, 20 ವರ್ಷದ ಮಗನ್ನ ಸಮಾಧಿ ಮಾಡಿ ಈಗ ತಾನೇ ಬಂದಂತ ತಾಯಿ, ಪತ್ರ ಬರೆಯುವಂತ ಒತ್ತಡ ಏನಿತ್ತು ಆಕೆಗೆ? ಆಕೆ ಹೇಳ್ತಾಳೆ, ನನ್ನ ಮಗ ಓದಿನಲ್ಲಿ ಬಹಳ ಹಿಂದಿದ್ದ, ಕಷ್ಟ ಇತ್ತು, ಒದ್ದಾಡ್ದ. ಅವನ ಸ್ನೇಹಿತರು, ಅವನ ಶಿಕ್ಷಕರು, ಸುತ್ತಮುತ್ತಲ ಜನ ಎಲ್ಲ ಸಹಾಯ ಮಾಡಿದ್ರು. ಹೇಗೋ ಒದ್ದಾಡ್ಕೊಂಡು ನನ್ನ ಮಗ ಪಾಸ್ ಆದ, ಒಂದು ಹಂತಕ್ಕೆ ಬಂದ, 12ನೇ ಕ್ಲಾಸ್ ಮುಗಿಸ್ದ. ಇನ್ ಮುಂದೆ ಕಲಿಯೋಕ್ ಆಗಲ್ಲ ಅಂತ, ಬೇಡ ಅವ್ನು ಕೆಲಸ ಮಾಡುವ ಅಂತ ಕೆಲಸ ಕೊಡ್ಸಿದ್ವಿ. ದಿನ ಹೋಗೋನು ಸಾಯಂಕಾಲ ಬರ್ತಿದ್ದ. ನಿನ್ನೆ ದಿವಸ ಹೋಗುವಾಗ ಹಂಗೆ ಹೇಳಿದ, ಅಮ್ಮ ಸಾಯಂಕಾಲ 7:30 ಬರ್ತೀನಿ, ಊಟ ಮಾಡೋಣಂತೆ ರಾತ್ರಿ ಅಂತ ಹೇಳಿದ. ಆ ಪುಣ್ಯಾತ್ಮ ಆ 7 ಗಂಟೆ ಎಲ್ಲಿಂದ ಫೋನ್ ಮಾಡಿದ್ನೋ ಗೊತ್ತಿಲ್ಲ ನನಗೆ. ಫೋನ್ ಮಾಡಿದ, ಅಮ್ಮ ನಾನು ಹೇಳ್ದಂಗೆ 7:30 ಬರೋಕೆ ಆಗ್ತಾ ಇಲ್ಲ, ನನಗೆ ಇನ್ನೊಂದು ಕೆಲಸ ಬಂದಿದೆ, ಅದು ಮುಗಿಸ್ಕೊಂಬರ್ತೇನೆ, ನನಗೋಸ್ಕರ ಊಟಕ್ಕೆ ಕಾಯ್ಬೇಡ, ಊಟ ಮುಗಿಸ್ಬಿಡು ನೀನು ಅಂದ. ಇಲ್ಲಪ್ಪ ನಾನು ಕಾಯ್ತೀನಿ ಮಗು, ಇನ್ನೊಂದು ತಾಸಾದ್ರೆ ಅಡ್ಡಿ ಇಲ್ಲ, ನಾನು ಕೊಡ್ತೀನಿ ಎಂದೆ. ಬೇಡಮ್ಮ ಆಯ್ತಪ್ಪ ಹುಷಾರಾಗಿರು ಅಂತ ಹೇಳಿ ಫೋನ್ ಇಡೋಕೆ ಹೋದೆ. ನನ್ನ ಮಗ ಕೂಕೊಂಡು ಆ ಕಡೆ, ಅಮ್ಮ ಫೋನ್ ಇಡಬೇಡ, ನಿನಗೊಂದು ವಿಷಯ ಹೇಳಬೇಕು ಅಂತ ಎಷ್ಟು ದಿವಸದಿಂದ ಮನಸ್ಸು ಮಾಡ್ಕೊಂಡಿದ್ದೆ ಗೊತ್ತಾ? ಯಾಕೋ ಶಬ್ದ ಬಾಯಿಂದ ಹೊರಗೆ ಬರ್ತಾ ಇರಲಿಲ್ಲ, ನಿನ್ನ ಮುಂದೆ ನಿಂತ್ಕೊಂಡು ಹೇಳೋಕೆ ಆಗಲೇ ಇಲ್ಲ ನನಗೆ. ಈಗ ಹೇಳಬೇಕು ಅನಿಸ್ಬಿಟ್ಟಿದೆ, ಹೇಳ್ತೀನಿ ಕೇಳಿಸ್ಕೊಂಬೇಡಮ್ಮ. ಏನು ಮಗು, ಏನದು ಅಂತ. ನಿನ್ನಂತ ತಾಯಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ನನ್ನಿಂದ ಎಷ್ಟು ಕಷ್ಟಪಟ್ಟಿಯಲ್ಲ ನೀನು, ನನಗೆ ಸರಿಯಾಗಿ ಓದೋಕ್ಕಾಗಲಿಲ್ಲ, ಪರೀಕ್ಷೆಯಲ್ಲಿ ನಪಾಸಾಗ್ತಿದ್ದೆ, ನನ್ನ ಶಿಕ್ಷಕರು ಬೈದ್ರೆ ನೀನು ಹೋಗಿ ಅವ್ರ ಕಡೆ ಬಯಸ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಬರ್ತಿದ್ದೆ, ನನಗೆ ಒಂದು ದಿವಸ ಬೈಲಿಲ್ಲ. ನನಗೆ ಅರ್ಥ ಆಗದೆ ಹೋದಾಗ ನೀನು ನನ್ನ ಸ್ನೇಹಿತರ ಮನೆಗೆ ಹೋಗಿ ಅವ್ರ ನೋಟ್ಸ್ ತಂದು ಅವ್ರ ವಿಷಯ ನನ್ನ ಮುಂದೆ ಕೂತ್ಕೊಂಡು ರಾತ್ರಿಯೆಲ್ಲ ಹೇಳ್ತಿದ್ದೆಲ್ಲಮ್ಮ, ನೀನು ಬಹಳ ಕಷ್ಟಪಟ್ಟಿದ್ದೆ ನನಗೋಸ್ಕರ, ನೀನು ನನಗೆ ಗೊತ್ತು. ಅದು ನಾನು ಏನು ಕೊಟ್ಟೆ ನಿನಗೆ ನಾನು? ಅದು ಹೇಳ್ತೀನಮ್ಮ, ನಿನ್ನಂಥ ತಾಯಿ ಸಿಗತ್ತಲ್ಲಿ ಸಿಗೋ ಸಾಧ್ಯ ಇಲ್ಲ. ಇಲ್ಲೋ ಮಗ, ಹಂಗನ್ಬೇಡೋ, ನೀನು ಬಹಳ ಒಳ್ಳೆ ಹುಡುಗ ನನಗೆ ಅಂತ ನಾನು ಹೇಳೋಕೆ ಹೋದೆ, ಅಷ್ಟೊಂದು ಫೋನ್ ಇಟ್ಬಿಟ್ಟ. ಮುಂದೆ ಒಂದು ತಾಸಿಗೆ ನನಗೆ ಸುದ್ದಿ ಬಂತು, ಯಾವ ಮೋಟರ್ ಸೈಕಲ್ ಮೇಲೆ ನನ್ನ ಮಗ ಹೋಗ್ತಿದ್ದ,

0: ಅಪಘಾತ ಆಯ್ತು, ನಿಮ್ಮ ಮಗನ ಜಾನ್ಸ್ಬರ್ಗ್ ಆಸ್ಪತ್ರೆ ಕರ್ಕೊಂಡ್ ಬರ್ತಾ ಇದ್ದೀವಿ, ನೀವು ಬನ್ನಿ ಅಂತ ನನಗೆ ಪೊಲೀಸರು ಫೋನ್ ಮಾಡಿದ್ರು. ನನ್ನ ಇಡೀ ಜೀವನವನ್ನ ನನ್ನ ಹೃದಯದಲ್ಲಿ ತುಂಬಿಕೊಂಡು ಗಾಬರಿಯಿಂದ ಆತಂಕದಿಂದ ಆಸ್ಪತ್ರೆಗೆ ಓಡಿದೆ. ನನ್ನ ಮಗನ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಹಾಕಿದ್ದಾರೆ. ಆ ಕನ್ನಡಿಯಲ್ಲಿ ನೋಡಿದೆ, ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡ್ತಿದ್ದಾನೆ. ರಾತ್ರಿಯೆಲ್ಲ ನನ್ನ ಮಗ ಹೋರಾಟ ಮಾಡಿದ, ಬೆಳಗ್ಗೆ ಇವತ್ತು 10 ಗಂಟೆಗೆ ಸಾವಿಗೆ ಶರಣಾಗ್ಬಿಟ್ಟ. ನನಗೇನು ದುಃಖ ಗೊತ್ತಾ, ನನ್ನ ಮಗ ನನಗೆ ಹೇಳಿದ, ಅಮ್ಮ ನಿನ್ನಂತ ತಾಯಿ ಜಗತ್ತಲ್ಲಿ ಇಲ್ಲ ಅಂದ. ನಾನು ಅವನು ಹೇಳಬೇಕಂತಿದ್ದೆ, ಇಲ್ಲ ಮಗ ಹಂಗೆ ಅನ್ಕೋಬೇಡ, ನಿನ್ನಂತ ಮಗ ನನಗೆ ಯಾರೂ ಇಲ್ಲ ಅಂತ ಹೇಳಬೇಕು ಅಂತಿದ್ದೆ, ಆದ್ರೆ ಆಗ್ಲಿಲ್ಲ. ಫೋನ್ ಇಟ್ಬಿಟ್ಟಿದ್ದ ಅವನಾಗ್ಲೇನೆ. ನಾನು ಇದನ್ನ ಒಂದು ಮಾತು ನಾ ಹೇಳ್ಬೇಕು ನಿಮಗೆ, ಯಾಕೆ ಪತ್ರ ಬರೀತಿದ್ದೀನಿ ಅಂದ್ರೆ, ನನ್ನ ಮಗ ನನ್ನ ಕೊನೆ ಮಾತು ಹೇಳಿದ್ನಲ್ಲ, ಅಮ್ಮ ನಿನ್ನಂತ ತಾಯಿ ಯಾರೂ ಇಲ್ಲ ಅಂತ, ಆ ಮಾತು ನಾನು ಬದುಕಿರೋವರೆಗೂ ನನ್ನ ಕಿವಿಯಲ್ಲಿ ಗುಣಗನಿಸ್ತಾ ಇರ್ತದೆ. ಅದನ್ನೇ ಕೇಳ್ಕೊಂಡು ಬದುಕಬಲ್ಲೆ ನಾನು. ಆದ್ರೆ ನನ್ನ ಮಗನಿಗೆ ಹೇಳೋಕೆ ಆಗ್ಲಿಲ್ಲ ಅಂತ ದುಃಖ. ಈ ಪತ್ರ ಯಾಕೆ ಬರೀತಿದ್ದೀನಿ ಗೊತ್ತಾ, ನಾನು ನನ್ನ ಮಗನಿಗೆ ಹೇಳೋಕೆ ನನಗೆ ಅವಕಾಶ ಇಲ್ಲ. ಈಗ ನಿಮಗೆ ಅವಕಾಶ ಇದೆ, ನಿಮ್ಮ ಮಕ್ಕಳಿಗೆ ಹೇಳೋಕೆ ಅವಕಾಶ ಇದೆ. ತಕ್ಷಣ ಹೇಳಿ ಐ ಲವ್ ಯು ಅಂತ ಹೇಳಿ, ಮಗು ಚೆನ್ನಾಗಿದ್ಯಾ ಅಂತ ಹೇಳಿ, ತಪ್ಪು ಮಾಡಿದ್ಯಾ ಅಂತ ಪನಿಷ್ಮೆಂಟ್ ಕೊಡೋಕೆ ಹೋಗಬೇಡಿ. ಯಾಕಂದ್ರೆ ನಾಳೆ ಆ ಮಗು ಸಿಗ್ಲಿಕ್ಕಿಲ್ಲ ನಿಮಗೆ, ಇಟ್ ಮೇ ಬಿ ಟೂ ಲೇಟ್. ಆದ್ರಿಂದ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಿ, ಮಕ್ಕಳ ಹತ್ರ ಕೂಡಿಸ್ಕೊಳ್ಳಿ. ನಿಮ್ಮ ದುಃಖಗಳನ್ನ, ದುಮ್ಮಾನಗಳನ್ನ, ಸಂತೋಷಗಳನ್ನ, ಸಂಭ್ರಮಗಳನ್ನ ಮಕ್ಕಳ ಜೊತೆ ಹಂಚಿಕೊಳ್ಳಿ, ಯಾಕಂದ್ರೆ ನಾಳೆ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಕೆಲವರೆ, ನಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಒಂದು 1/2 ಗಂಟೆ ಮಾತಾಡಿದ್ದೀನಿ ನಾನು. ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ. ನಾಳೆ ಮಾಡ್ತೀನಿ ಅಂತ ಅನ್ಬೇಡಿ, ನಾಳೆ ಸಿಗ್ತದೆ ಅಂತ ಖಾತ್ರಿ ಇಲ್ಲ ನನಗೆ. ಆದ್ರಿಂದ ಇವತ್ತು ಸಿಕ್ಕಿರುವಂತಹ ಅವಕಾಶವನ್ನು ಬಳಸ್ಕೊಂಡು ನಿಮಗಿರುವಂತಹ ಪ್ರೀತಿಯನ್ನ, ಅಂತಃಕರಣವನ್ನ ಹೇಳಿ, ಮುಂದೆ ತುಂಬಾ ತಡ ಆಗೋದು ಬೇಡ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಇರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಕೇಳಿ. ಪುರಂದರದಾಸರ ರಚಿತ ಗೀತೆ, ಹಾಡಿದ್ದಾರೆ ಸದಾಶಿವ್ ಪಾಟೀಲ್.

ಇನ್ನು ಮುಂದೆ ಕೇಳಿ ರೇಣುಕಾ ನಾಕೋಡ್ ಹಾಡಿರುವ ಗೀತೆ, ಕೃತಿ ವಾದಿರಾಜರು.

ಕೇಳುಗರೆ, ಇದುವರೆಗೂ ಭಕ್ತಿಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗುವುದು.

ಕೆಳಗುರಿಯವರೆಗೂ ಭಕ್ತಿಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗುವುದು.

0: ಆಕಾಶವಾಣಿ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳುವಿರಿ.
1: ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ, ಸಹನೆ, ಸಂತಸ, ಸಮಾಧಾನಗಳು ಆಂತರಿಕ ಸುಖವಾದರೆ ಸಹಾಯ, ಸಹಕಾರ, ಸಹಬಾಳ್ವೆ, ದೀನ ದುರ್ಬಲರ, ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್, ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ, ಶಾಂತಿ, ಸಹಾಯ, ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿ ಎಂದು ಮಹಾತ್ಮರು ಹೇಳಿದ್ದಾರೆ. ಅಭಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತಾಂ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ, ವಿನಯ, ಧನ, ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ, ಕುಲಮದ, ವಿದ್ಯಾಮದ, ರೂಪಮದ, ಯೌವನಮದ, ಬಲಮದ, ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ, ಓಟ, ಪ್ರವಾಸ, ರೇಡಿಯೋ, ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ, ಕುಟುಂಬ, ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ, ವಾಚ, ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ, ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ ದೈಹಿಕ ಮಾನಸಿಕ ವ್ಯಾಧಿಯಿಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ, ಸುಖ, ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು

0: ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.
1: ಇದುವರೆಗೂ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
3: ಬಿಳಿ ಇರುವೆ ಎಂದು ಕರೆಯುವ ಈ ಗೆದ್ದಿಲು ಹುಳುಗಳು ಇರುವೆಗಳಂತೆ ಸಂಘ ಜೀವನ ನಡೆಸುತ್ತವೆ. ಸಾಮಾನ್ಯವಾಗಿ ಗೆದ್ದಿಲನ್ನು ಎರಡು ಪಂಗಡಗಳಾಗಿ ವಿಂಗಡಿಸಬಹುದು. ಒಂದು ಮಣ್ಣಿನಲ್ಲಿ ವಾಸಿಸುವ ಗೆದ್ದಲಾದರೆ ಮತ್ತೊಂದು ಮರದಲ್ಲಿ ವಾಸಿಸುವ ಗೆದ್ದಲು. ಒಂದು ಗೆದ್ದಿಲಿನ ಪರಿವಾರದಲ್ಲಿ ಲಕ್ಷಾಂತರ ಗುಣಗಳಿರುತ್ತವೆ. ಸುಮಾರು 3,000 ಜಾತಿಯ ಗೆದ್ದಿಲು ಹುಳುಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಇವುಗಳು ಬಹುಮುಖ್ಯವಾಗಿ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಮರಮುಟ್ಟುಗಳ ಮೇಲೆ ಒಣಗಿ ಬಿದ್ದಿರುವ ದಿಮ್ಮಿಗಳ ಕೆಳಗೆ ಭೂಮಿಯೊಳಗೆ ಗೂಡು ಕಟ್ಟಿಕೊಳ್ಳುವುದು ಸಾಮಾನ್ಯವಾದರೂ ಕೆಲವು ಜಾತಿಯ ಗೆದ್ದಿಲುಗಳು 10-20 ಅಡಿಗಳಿಗಿಂತಲೂ ಹೆಚ್ಚು ಎತ್ತರದ ಹುತ್ತವನ್ನು ನಿರ್ಮಿಸುತ್ತವೆ. ಈ ಹುಳುವಿನ ಪರಿವಾರದಲ್ಲಿ ಕೆಲಸಗಾರ ಹುಳುಗಳು, ಸೈನಿಕ ಹುಳುಗಳು, ರಾಜ ಮತ್ತು ರಾಣಿ ಎಂಬ 4 ಜಾತಿಯ ಹುಳುಗಳು ಇರುತ್ತವೆ. ಗೂಡಿನ ಎಲ್ಲ ಕಾರ್ಯಗಳ ನಿರ್ವಹಣೆ ಕೆಲಸಗಾರ ಗೆದ್ದಲಿನ ಹೊಣೆ, ಮತ್ತು ಈ ಕೆಲಸಗಾರ ಹುಳುಗಳೇ ಬೆಳೆಯನ್ನು ಬಾಧಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಗೂಡಿನ ಎಲ್ಲ ಚಟುವಟಿಕೆಗಳು ರಾಣಿ ಹುಳುವಿನ ನಿರ್ದೇಶನದಂತೆ ನಡೆಯುತ್ತೆ. ಆದ್ದರಿಂದ ಗೆದ್ದಲನ್ನ ನಿರ್ಮೂಲನೆ ಮಾಡುವಲ್ಲಿ ರಾಣಿ ಹುಳುವನ್ನ ನಾಶಪಡಿಸುವುದು ಅತ್ಯಂತ ಅವಶ್ಯಕ. ಕರ್ನಾಟಕದಲ್ಲಿ ಸುಮಾರು 12 ಜಾತಿಗೆ ಸೇರಿದ ಗೆದ್ದಿಲು ಹುಳುಗಳು ವಿವಿಧ ಬೆಳೆ ನಾಶಪಡಿಸುವುದನ್ನು ವಿಜ್ಞಾನಿಗಳು ವರದಿ ಮಾಡಿದ್ದಾರೆ. ಗೋಧಿ, ರಾಗಿ, ಜೋಳ, ಮೆಕ್ಕೆಜೋಳ, ಕಬ್ಬು, ಹತ್ತಿ, ಸೂರ್ಯಕಾಂತಿ, ಶೇಂಗಾ, ಹುರುಳಿ, ಹುಚ್ಚೆಳ್ಳು, ಹಣ್ಣಿನ ಮರಗಳು ಹಾಗೂ ಅರಣ್ಯ ಮರಗಳು ಮುಂತಾದವುಗಳು ಸಾಮಾನ್ಯವಾಗಿ ಗೆದ್ದಿಲಿನ ಬಾಧೆಗೆ ತುತ್ತಾಗಿರುತ್ತೆ. ಮಣ್ಣಿನ ತೇವಾಂಶ ಕಡಿಮೆಯಾದಾಗ ಇದರ ಬಾಧೆ ಹೆಚ್ಚು. ಇವು ಸಾಮಾನ್ಯವಾಗಿ ಬೇರು ಮತ್ತು ಭೂಮಿಯ ಮಟ್ಟದಲ್ಲಿರುವ ಕಾಂಡದ ಭಾಗವನ್ನು ಮಾತ್ರ ತಿನ್ನೋದ್ರಿಂದ ಗಿಡ ಅಥವಾ ಸಸಿಗಳು ಒಣಗುತ್ತೆ. ಕಪ್ಪು ಮಣ್ಣಿನ ಪ್ರದೇಶ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಗೆದ್ದಿಲಿನ ಬಾಧೆ ಕಡಿಮೆ. ಈ ಗೆದ್ದಿಲು ಹುಳುಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕೆಂದರೆ ಗೆದ್ದಿಲ ಗೂಡುಗಳನ್ನು ಗುರುತಿಸಿ ರಾಣಿ ಹುಳುವನ್ನು ನಾಶಪಡಿಸಬೇಕು. ಬೆಳೆಗಳಿಗೆ ಆಗಾಗ ನೀರು ಹಾಯಿಸ್ತಾ ಇರಬೇಕು ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ ಬೇಸಾಯ ಮಾಡೋದ್ರಿಂದ ಗೆದ್ದಿಲಿನ ಬಾಧೆಯನ್ನು ಕಡಿಮೆ ಮಾಡಬಹುದು. ಹುತ್ತಗಳನ್ನು ನಿರ್ಮಿಸುವ ಗೆದ್ದಿಲನ್ನು ನಾಶಪಡಿಸಲು ಹುತ್ತಗಳಿಗೆ ವಿಷಪೂರಿತ ವಸ್ತುವನ್ನು ಹಾಕಬಹುದು. 1 meter ಸುತ್ತಳತೆ ಇರುವ ಹುತ್ತಕ್ಕೆ 2 ಅಲ್ಯೂಮಿನಿಯಂ ಫಾಸ್ಫೈಡ್ ಮಾತ್ರೆಗಳನ್ನು ಹಾಕಿ ಅದರ ಗಾಳಿ ಹೊರಗೆ ಹೋಗದಂತೆ ಎಲ್ಲಾ ರಂಧ್ರಗಳನ್ನು ಹಸಿ ಮಣ್ಣಿನಿಂದ ಮುಚ್ಚಬೇಕು. ಪ್ರತಿ ಲೀಟರ್ ನೀರಿಗೆ 5-10 mL ಕ್ಲೋರೋಫೈರಿಫಾಸ್ 20 EC ಸೇರಿಸಿ ಪ್ರತಿ ಹುತ್ತಕ್ಕೆ 18 liter ದ್ರಾವಣವನ್ನು ಸುರಿಬೇಕು. ಕೆಲವು ಸಂದರ್ಭಗಳಲ್ಲಿ ಹುತ್ತದ ಮೇಲೆ ರಂಧ್ರಗಳನ್ನು ಮಾಡಿ ಈ ದ್ರಾವಣವನ್ನು ಸುರಿಬೇಕಾಗತ್ತೆ. ಈ ದ್ರಾವಣವು ರಾಣಿಯ ವಾಸಸ್ಥಾನಕ್ಕೆ ತಲುಪುವಂತೆ ನೋಡಿಕೊಳ್ಬೇಕು. ಬೆಳೆಗಳಲ್ಲಿ ಗೆದ್ದಿಲಿನ ಬಾಧೆ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 5 mL ಕ್ಲೋರೋಫೈರಿಫಾಸ್ 20 EC ಸೇರಿಸಿ ಬಾಧೆಗೊಳಗಾದ ಪ್ರದೇಶದಲ್ಲಿ ಮಣ್ಣು ನೆನೆಯುವಂತೆ ಸುರಿಬೇಕು. ಕಬ್ಬನ್ನು ನಾಟಿ ಮಾಡುವಾಗ ತುಂಡುಗಳ ಮೇಲೆ ಇದೇ ಸಿಂಪಡಣೆಯನ್ನು ಅನುಸರಿಸಬೇಕು.
2: ರೈತರಿಗೆ ಸಲಹೆ ಕೇಳಿದಿರಿ.

ಗಾನಸುದೆ ಭಕ್ತಿಗೀತೆಗಳು. ಪುರಂದರದಾಸರ ಕೆಲವು ಗೀತೆಗಳು ವೃಂದಗಾನದಲ್ಲಿ ಮೊದಲಿಗೆ ವಂದೇ ಕೂಗಳತಿ ವೈಕುಂಠ.

ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಿಸರ್ಗ ದೇವಿಯ ಹಾರೈಕೆ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು
2: 2253 45,
1: ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ
0: ಆಕಾಶವಾಣಿ ಕಾರವಾರ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆ, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ಪ್ರಕಟಣೆಗಳು ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ನಾನಿರುವುದೇ ನಿಮಗಾಗಿ.
3: ಅಮ್ಮ,
4: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
3: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
4: ಓ, ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ

0: ಕಸದಿಂದ ಗೊಬ್ಬರ ಆಗುತ್ತೆ, ಒಣ ಕಸ ಮತ್ತೆ ಪುನರ್ ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರ್ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತ.
3: ಅಮ್ಮ, ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
0: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ, ನಿಂಗೂ ಬಂತಾ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುಗ ಆರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ವಾರ್ತೆಗಳ ವಿವರ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸುವ ಹಿನ್ನೆಲೆ ಭರದ ಸಿದ್ಧತೆಗಳು ನಡೆದಿವೆ. ಈ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎನ್ನುವ ಕುರಿತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಭೆ ನಡೆಸಿ, ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲಿ 8-10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇಂದು ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿರುವ ಹಿನ್ನೆಲೆ ಲೋಕಭವನದ ಸುತ್ತಮುತ್ತ ಜನಸಂದಣಿ ಸೇರುವ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಂಭವನೀಯತೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಇಂದು ಮಧ್ಯಾಹ್ನ 12:00 ರಾತ್ರಿ 8:00 ಕೆಲ ರಸ್ತೆಗಳಲ್ಲಿ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಜನರು ನನ್ನ ಮೇಲೆ ವಿಶ್ವಾಸ ಹೊಂದಿದ್ದಾರೆ. ರೈತರು, ಮಹಿಳೆಯರು ಹಾಗೂ ಯುವ ಪೀಳಿಗೆಯನ್ನು ಸೇರಿ ನಾನು ಸಮಾಜದ ಪ್ರತಿಯೊಂದು ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಯಾವುದನ್ನು ಕನಸು ಎಂದು ಹೇಳುವುದಿಲ್ಲ, ಕಠಿಣ ಪರಿಶ್ರಮದ ಜೊತೆಗೆ ಸಮರ್ಪಣೆ ಎಂದು ಕರೆಯುತ್ತೇನೆ. ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ. ಇಲ್ಲಿ ಶಿವಕುಮಾರ್ ಒಬ್ಬನ ವಿಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸದೊಂದಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆಯಿಟ್ಟಿರುವ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ ಎಂದರು. ನನ್ನ ಮೇಲೆ ನಂಬಿಕೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುತ್ತೇನೆ. ದಾರಿ ಅಷ್ಟು ಸುಲಭವಾಗಿಲ್ಲ, ಆದರೂ ಇದನ್ನು ನಿರ್ವಹಿಸಬೇಕು. ನಾನು ನನ್ನ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತೇನೆ ಎಂದು ಹೇಳಿದರು. ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗೆ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದ ರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟೀಯ ಇ ವಿಧಾನ ಯೋಜನೆಗೆ ರಾಜ್ಯ

0: ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಯ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ದಗೊಂಡಿದೆ ಎಂದರು. ಕಲಬುರಗಿ ಜಿಲ್ಲೆಯ ಆಳಂದ ಗಲಭೆ ಪ್ರಕರಣ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಛಲವಾದಿ ನಾರಾಯಣಸ್ವಾಮಿ, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಗಂಭೀರ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದು ಆಘಾತಕಾರಿ ಮತ್ತು ಖಂಡನೀಯ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಗಳಿಗೆ ಆಯ್ಕೆ ಮಾಡಲಾಗಿದ್ದು, ಸಚಿವಾಲಯದ ಪ್ರಕಾರ ಕರ್ನಾಟಕವು 6 ಪಂಚಾಯತ್ಗಳಿಗೆ ಪುರಸ್ಕಾರ ಪಡೆಯುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ನಂತರ ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದಿವೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪತ್ರಿಕೋದ್ಯಮ ಹಾಗೂ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸಕ್ತರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಕೇಂದ್ರದ ಮುಖ್ಯಸ್ಥ ಎಸ್ಆರ್ ಭಟ್ ಅವರು, ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದೆ, ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ 10 ಹಲವು ಪ್ರತಿಭೆಗಳನ್ನು ಹೊರತಂದಿರುವುದಲ್ಲದೆ ಪ್ರತಿದಿನ ಆಬಾಲವೃದ್ಧರಿಗೆ ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಿದೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದರೆ ಜನಮನ ಗೆಲ್ಲಲು ಸಾಧ್ಯ ಎಂದರು. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ಅನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜೂನ್ 3 ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಕೈಗೆಟುಕುವ, ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವಿಧಾನವಾಗಿ ಸೈಕಲ್ಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹತ್ವವಾಗಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಚಲನಶೀಲತೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾದುದು. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಶೆಟ್ಟಪ್ಪ ಫಿರಂಗಿ.
4: ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ 3 ವಿಶ್ವ ಬೈಸಿಕಲ್ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದು ಉತ್ಕೃಷ್ಟ ಮತ್ತು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ, ಒಂದು ಒಳ್ಳೆಯ ಆರೋಗ್ಯಕರ ಶೈಲಿಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರತಿದಿನದ ಒಂದು ಈ ಬದುಕಿನ ತುಡಿತದಲ್ಲಿ ನಾವೆಲ್ಲ ಸೈಕ್ಲಿಸ್ಟ್ಗಳಾಗಿ ಮತ್ತು ನಮ್ಮ ಒಂದು ಆರೋಗ್ಯ ರಕ್ಷಣೆಗಾಗಿ ಸೈಕಲ್ ಮತ್ತು ಪೆಡಲ್ ಮಾಡುವುದರ ಮೂಲಕ ತುಂಬಾ ಆರೋಗ್ಯಕರವಾಗಿ ಇಟ್ಕೊಳ್ಳಲು ನಾವು ಪ್ರತಿನಿತ್ಯ ಸೈಕ್ಲಿಂಗ್ ಮಾಡುವುದಕ್ಕೂ ತುಂಬಾ ಅತ್ಯವಶ್ಯಕವಾಗಿದ್ದು, ಜೂನ್ 7 ಬೆಳಗಿನ ಜಾವ 7 ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ ಇವರ ಆವರಣದಲ್ಲಿ ನಮ್ಮ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ನ ಸೈಕ್ಲೋತ್ಸವ 2026 ಕಾರ್ಯಕ್ರಮಗಳನ್ನು ಒಂದು 10-15 ಕಿಲೋಮೀಟರ್ಗಳ ಒಂದು ಸಣ್ಣ ರೈಡ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ.
0: ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು, ಅದು ನಮ್ಮ ಜಂಟಿ ಜವಾಬ್ದಾರಿಯನ್ನು ನೆನಪಿಸುವ ಮತ್ತು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಯೋಜನೆಯಾಗಬೇಕು. ಆರೋಗ್ಯಕರ ರಾಷ್ಟದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅಗತ್ಯ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ.

0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ದಿವೇಕ ಹವಾಮಾನ ಬದಲಾವಣೆ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಹವಾಮಾನ ಮಾಲಿನ್ಯ ಮತ್ತು ಆರೋಗ್ಯ ಭಾರತದಲ್ಲಿ ಸುಸ್ಥಿರ ಭವಿಷ್ಯದ ಹಾದಿಗಳು ಎಂಬ ಎರಡು ದಿನಗಳ ರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಪಕ್ಕದ ಆಂಧ್ರಪ್ರದೇಶದ ಕರ್ನೂಲು, ಅನಂತಪುರ ಸೇರಿದಂತೆ ಒಟ್ಟು 7-8 ಜಿಲ್ಲೆಗಳ ರೈತರ ನೀರಾವರಿಯ ಹಿತದೃಷ್ಟಿಯಿಂದ ತುಂಗಭದ್ರಾ ಜಲಾಶಯದ ಒಟ್ಟು 33 ಗೇಟ್ಗಳ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿ ಜರುಗಿದ್ದು, ಸುರಕ್ಷತೆ ಮತ್ತು ಆಧುನೀಕರಣದ ದೃಷ್ಟಿಯಿಂದ ಕ್ರಿಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಕೆ ಕಾರ್ಯವೂ ಸಹ ತ್ವರಿತಗತಿಯಿಂದ ನಡೆಯುತ್ತಿದೆ. 11 ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಎಲ್ಲಾ ಗೇಟ್ಗಳಿಗೆ ಜೂನ್ 20 ಒಳಗೆ ಪೂರ್ಣಗೊಳ್ಳಲಿದೆ ಎಂದು ತುಂಗಭದ್ರಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣವಚನ ಸ್ವೀಕಾರ, ಲೋಕಭವನ ಸನ್ನದ್ದ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಸಮಯ ಸರಿಯಾಗಿ 7:15:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಏನು ಅಂದ್ರೆ ಡಿಗ್ರಿ ಆಯ್ತು ಮುಂದೇನಪ್ಪ? ಈ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಕೆಲಸ ಸಿಗ್ತಾ, ಹುಡುಕ್ತಾ ಇದೀಯಾ, ಗ್ಯಾರಂಟಿ ಕೆಲಸ ಸಿಗತ್ತಾ, ಹೀಗೆ. ಆದ್ರೆ ಈಗಿನ ಕಂಪನಿಗಳು ಕೇಳೋ ಪ್ರಶ್ನೆ ಏನು ಅಂದ್ರೆ, ಏನ್ ಓದಿದೀರಾ ಅನ್ನೋದಷ್ಟೇ ಅಲ್ಲ, ನೀವು ನಮ್ಮ ಕಂಪನಿಗೆ ಸೇರಿದ್ರೆ ಏನ್ ಮಾಡ್ತೀರಾ, ಯಾವ ಬದಲಾವಣೆ ಅಥವಾ ಲಾಭ ತರ್ತೀರಾ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳು ಎದುರಾದಾಗ ನಮ್ಮ ಸಹಾಯಕ್ಕೆ ಬರೋದು ನಮ್ಮ ಕೌಶಲ್ಯ, ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕಾಗಿಯೇ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಹೇಗೆ ವಿದ್ಯಾರ್ಥಿಗಳನ್ನ, ವೃತ್ತಿಪರರನ್ನ ಮತ್ತು ಸಾಮಾನ್ಯ ಯುವಕರು ಉತ್ತಮ ಕರಿಯರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಶಿಲ್ಪಾ ಬೊಮ್ರಿ ಅವರು, ಸೈಂಟಿಸ್ಟ್ ಇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ಸಿಡ್ಯಾಕ್ ಬೆಂಗಳೂರಿನಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ?
4: ACTS ಪ್ರೋಗ್ರಾಮ್ಸ್, ಅದು ನಮ್ದು ಒನ್ ಆಫ್ ದ ಪ್ರೋಗ್ರಾಮ್ಸ್ ನಾವು ನಡೆಸೋದು. ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಮುಖ ಪ್ರೋಗ್ರಾಮ್ ನಾವು ಯಾವ್ದು ನಡೆಸ್ತೇವೆ ಅಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವು NCVT ಸರ್ಟಿಫೈಡ್, NCVT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸರ್ಟಿಫೈಡ್ ಕೋರ್ಸಸ್ಗಳು. ಇವರು ಬರೀ ಕೋರ್ಸ್ ಮಾಡೋದಷ್ಟೇ ಇಲ್ಲ, ಪ್ರಾಜೆಕ್ಟ್ಸ್ ಮಾಡ್ತಾರೆ, ಲ್ಯಾಬ್ ಅಸೈನ್ಮೆಂಟ್ಸ್, ಕೋಡಿಂಗ್ ಅಸೈನ್ಮೆಂಟ್ಸ್, ಕೋಡ್ ಹೆಂಗ್ ಬರೆಯೋದಂತೂ ಕಲಿತಾರೆ, ಅವರು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಲ್ಲಿ ಹೇಗ್ ವರ್ಕ್ ಮಾಡೋದನ್ನು ಕಲಿಯುತ್ತಾರೆ.
3: ಸಿಡ್ಯಾಕ್ ಕೋರ್ಸ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಬಹಳಷ್ಟು ಕಡೆ ನಾವು ಕೇಳಿರ್ತೀವಿ. ACTS ಆಕ್ಟ್ಸ್ ಕಾರ್ಯಕ್ರಮದಲ್ಲಿ ಅಂತದ್ ಏನ್ ವಿಶೇಷತೆ ಇದೆ?
4: ನಮ್ದು 12 ಸೆಂಟರ್ಸ್ ಇದೆ ಅಕ್ರಾಸ್ ಇಂಡಿಯಾ. ನೀವ್ ಎಲ್ಲಿ ಹೋದ್ರೂ ನೀವ್ ಈ ಸಿಡ್ಯಾಕ್ ಬಗ್ಗೆ ಕೇಳಿದ್ರೆ, ಸಿಡ್ಯಾಕ್ ಫಸ್ಟ್ ನೋನ್ ಇರೋದು ಅದು ಪರಮ್ ಸುಪೀರ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಬಂದು ಟ್ರೈನಿಂಗ್. ಒಂದ್ಸರಿ ವಿದ್ಯಾರ್ಥಿಗಳು ಟ್ರೈನಿಂಗ್ ಮಾಡಿ ಹೊರಗೆ ಬಂದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ, ಅವ್ರ ಪೊಸಿಷನ್ಸೇ ಚೇಂಜ್ ಆಗುತ್ತೆ. ಸಿಡ್ಯಾಕ್ ಕೋರ್ಸಿಗೆ ಅಷ್ಟೊಂದು ವೇಟೇಜ್ ಇದೆ, ಲೈಕ್ ದೇ ಆರ್ ಇಂಡಸ್ಟ್ರಿ ರೆಡಿ ಅಂತ. ಒಂದು ವಿದ್ಯಾರ್ಥಿ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ಟೂಡೆಂಟ್ ಒಬ್ನು ರವಿ ಅಂತ, ಅವರು ತುಂಬಾ ಹಳ್ಳಿಯಿಂದ ಬಂದವರು. ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ BE ಡಿಗ್ರಿ, ಕೆಲಸ ಸಿಕ್ಕಿಲ್ಲ. ಸೊ ಅವ್ರ ತಂದೆ ಕೇಳ್ತಾ ಇದ್ರು, ಏನಪ್ಪ ಏನಾದ್ರು ಇಂಟರ್ವ್ಯೂ ಬಂತ ಹೇಗೆ ಅಂತ. ಅವನ್ಗೆ ಸ್ವಲ್ಪ ಮುಜುಗರ, ಏನು ಇವತ್ತು ಇಂಟರ್ವ್ಯೂ ಕಾಲ್ಸ್ ಇಲ್ಲಲ್ಲ ಅಂತಂದು ದಿನೇ ದಿನೇ ಹೀಗೆ ಆಯ್ತು. ದೆನ್ ಹಿ ಸ್ಟಾರ್ಟೆಡ್ ಅವಾರ್ಡಿಂಗ್ ಮೀಟಿಂಗ್ ಸ್ಟೂಡೆಂಟ್ಸ್, ಮತ್ತೆ ಲಿಂಕ್ಡ್ಇನ್ ಪ್ರೊಫೈಲ್ ಓಪನ್ ಮಾಡೋದು ಬಂದ್ ಮಾಡಿದ. ಆ ಹೊತ್ತಿನಲ್ಲಿ ಅವನ ಸ್ನೇಹಿತ ಒಬ್ನು ಆಕ್ಸ್ ಕೋರ್ಸ್ ಬಗ್ಗೆ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಅವನು ಆಕ್ಸ್ ಕೋರ್ಸ್ ಜಾಯ್ನ್ ಆಗ್ತಾನೆ. ಫಸ್ಟ್ ಬಂದಾಗ ಹುಡುಗರು ಎಲ್ಲರೂ ನೋಡ್ಬಿಟ್ಟು ಹಿಲ್ ಬಿ ಕನ್ಫ್ಯೂಸ್ಡ್, ಏನಪ್ಪ ನಾನು ಯಾವ ವರ್ಲ್ಡ್ ಅಲ್ಲಿ ಬಂದಿದ್ದೀನಿ, ಎಲ್ಲರೂ

0: ಕೊಡೋ ಎಐ ಅಂತ ಮಾತಾಡ್ತಾ ಇದ್ದಾರಲ್ಲ ಅಂತ. ನೆಕ್ಸ್ಟ್ ಹೀಲ್ ಜಸ್ಟ್ ಸ್ಟಾರ್ಟ್ ಲರ್ನಿಂಗ್ ದ ಥಿಂಗ್ಸ್ ಒನ್ ಬೈ ಒನ್. ದಿನೇ ದಿನೇ ಕಳೆದಂಗೆಲ್ಲ ಅವನು ಅವ್ನ ಲ್ಯಾಬ್ ಅಸೈನ್ಮೆಂಟ್ಸ್, ಅವ್ನ ಥಿಯರಿ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಕ್ ಶುರು ಮಾಡಿ ಹೀಲ್ ಕೋಪ್ ಅಪ್ ವಿತ್ ದ ಕೋರ್ಸ್ ಅಂಡ್ ಒನ್ ಡೇ ಹೀಲ್ ಕಮ್ ಅಪ್ ವಿತ್ ಅ ವೆರಿ ಗುಡ್ ಮಾರ್ಕ್ಸ್ ಅಂಡ್ ಹೀಲ್ ಪಾಸ್ ಔಟ್ ದ ಕೋರ್ಸ್ ಅಂಡ್ ಹೀ ಗೆಟ್ಸ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ಬೆಸ್ಟ್ ಕಂಪನಿ. ಒಂದ್ಸರಿ ಪ್ಲೇಸ್ ಆದ್ಮೇಲೆ ಹೀಲ್ ಬಿ ವೆರಿ ಪ್ರೌಡ್ ಸೇಯಿಂಗ್ ದಟ್ ಆಫ್ಟರ್ ದಿಸ್ ಕೋರ್ಸ್ ಐ ಹ್ಯಾವ್ ಜಾಯಿಂಟ್ ಸಮ್ವೇರ್ ಆಸ್ ಅ ಸಾಫ್ಟ್ವೇರ್ ಎಂಜಿನಿಯರ್ ಅಂತ. ಆಕ್ಸ್ ಕೋರ್ಸ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಬರೋದೇನೋ ಅಥವಾ ಆಕ್ಸ್ ಕೋರ್ಸ್ ಅಲ್ಲಿ ಅವ್ರಿಗೆ ಕರ್ತಿಲ್ದೇನೋ ಅಂತ ಗೊತ್ತಾಗುತ್ತೆ.
1: ಪಿ ಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಹಾಗೂ ಅದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ, ಅವರ ಕರಿಯರ್ನ ಹೇಗೆ ಮಾಡ್ಕೊಳ್ಬಹುದು ಅಂತ ಒಂದು ಒಳ್ಳೆ ಉದಾಹರಣೆ ಮೂಲಕ ತಿಳಿಸಿದ್ರಿ ಶಿಲ್ಪಾ ಬೊಂಬ್ರಿ ಅವರೇ. ಇನ್ನು ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಮ್ಮ ವಿದ್ಯಾರ್ಥಿಗಳು ಈ ACTS ಪ್ರೋಗ್ರಾಮ್ಗೆ ಸೇರ್ಬೇಕು ಅನ್ನೋದಾದ್ರೆ ಅವ್ರು ಏನ್ ಮಾಡ್ಬೇಕು?
0: ಈ ಪ್ರೋಗ್ರಾಮ್ ಸೇರ್ಬೇಕಾದ್ರೆ ಗ್ರಾಜ್ಯುಯೇಷನ್ ಆಗಿರಬೇಕು, ಬಿ ಎನಿ ಡಿಗ್ರಿ ಆದ್ರೂ ನಡೆಯುತ್ತೆ, ಐದರ್ ಸಿವಿಲ್ ಮೆಕ್ಯಾನಿಕಲ್. ದೇರ್ ಆರ್ ಎಲಿಜಿಬಿಲಿಟಿ ಯಾವ ಕೋರ್ಸಿಗೆ ಅವ್ರು ಸೇರ್ಬೋದು ಅಂತ. MCA ಸ್ಟೂಡೆಂಟ್ಸ್ ಸೇರ್ಬೋದು, MSc ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಅವರು ಸೇರ್ಬೋದು, MCA ಮಾಡಿದವರು ಕೂಡ ಸೇರ್ಬೋದು. ಆದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸಿರಕ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಎಕ್ಸಾಮ್ ಬರೆದ್ಬಿಟ್ಟು ಕೋರ್ಸ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಕೋರ್ಸ್ ಅನ್ನ ತಗೋಬೇಕು. ನಮ್ದು ನೆಕ್ಸ್ಟ್ PG ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗೋದು August 24, 2026 ಅಲ್ಲಿ. ಈಗ ನಮ್ದು CCAT ಎಕ್ಸಾಮ್ July 4 and July 5 ಅನೌನ್ಸ್ ಆಗಿದೆ. ಅಪ್ಲಿಕೇಶನ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ, May 26 to June 23 ವರೆಗೂ ಓಪನ್ ಇದೆ. ಸೊ ವಿದಿನ್ ದ ಟೈಮ್ ಪೀರಿಯಡ್ ಅಲ್ಲಿ ಸ್ಟೂಡೆಂಟ್ಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಮ್ಮ ವೆಬ್ಸೈಟ್ www.axe.cdac.in ವಿಸಿಟ್ ಮಾಡಿ ಅವ್ರು ರಿಜಿಸ್ಟರ್ ಮಾಡಿ ಎಕ್ಸಾಮ್ ತಗೋಬಹುದು ಅಂಡ್ ದೇ ಕ್ಯಾನ್ ಎನ್ರೋಲ್ ಫಾರ್ ದ ಕೋರ್ಸ್.
1: ಓಕೆ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ, www.acts.cdac.in ನಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ ಲಭ್ಯವಿದೆ. July 4 and 5
0: ಕಾಮನ್ ಅಡ್ಮಿಷನ್ ಟೆಸ್ಟ್ ಅದೇ ಎಕ್ಸಾಮ್ ನಡೆಯುತ್ತೆ ಆಲ್ ಓವರ್ ಇಂಡಿಯಾ ಆನ್ 4th July and 5th July. ಸೊ ರೆಸ್ಪೆಕ್ಟಿವ್ ಸೆಂಟರ್ಸ್ ಅವರೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಅವ್ರ ಎಕ್ಸಾಮ್ ತಗೋಬಹುದು.
1: ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ August 24 ಕ್ಲಾಸ್ ಆರಂಭ ಆಗುತ್ತೆ. ಇನ್ನು ಈ ACTS ಪ್ರೋಗ್ರಾಮ್ ನಲ್ಲಿ ಯಾವ ತಂತ್ರಜ್ಞಾನಗಳನ್ನ ನೀವು ಕಲಿಸ್ತೀರಾ, ಮಕ್ಕಳು ಏನ್ ಕಲಿತಾರೆ? ಯಾಕೆಂದ್ರೆ ಕೆಲವು ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಏನಿರುತ್ತೆ ಅಂದ್ರೆ ಎಲ್ಲಾ ಕಡೆ AI ಡಾಟಾ ಸೈನ್ಸ್ ಅನ್ನೋ ಪದಗಳನ್ನ ಕೇಳಿದ್ರೆ ಇದು ನಮ್ಮ ಮಕ್ಕಳಿಗೆ ಆಗ್ಬರಲ್ಲಪ್ಪ, ಬರೀ ತುಂಬಾ ಶಾರ್ಪ್ ಆಗಿರುವಂತ ಮಕ್ಕಳಿಗೆ ಮಾತ್ರ ಇದು ಅನ್ನೋದು ಎಲ್ಲೋ ಒಂದ್ ಕಡೆ ಬರಬಹುದು. ಸೊ ಏನು ಕಲಿತಾರೆ, ಯಾವ ತಂತ್ರಜ್ಞಾನವನ್ನ ಕಲಿತಾರೆ ಈ ಕೋರ್ಸ್ ಅಲ್ಲಿ?
0: ಹೌದು, ಕೆಲವು ಪೇರೆಂಟ್ಸ್ ಗೆ ಅನ್ಸುತ್ತೆ AI ಅಂದ್ಬಿಟ್ರೆ ರೋಬೋಟ್ ಎಲ್ಲ ಅದಕ್ಕೆ ನಮ್ ಕೆಲಸ ಮಾಡ್ಬಿಡುತ್ತೆ, ಎಲ್ಲ ನಮ್ ಜೀವನ ಸುಲಭ ಆಗ್ಬಹುದು. ಆದರೆ ಟೆಕ್ನಾಲಜಿ ಒಂದು ಟೂಲ್ ಮಾತ್ರ, ಸ್ಟೂಡೆಂಟ್ಸ್ ಕಲಿಯೋದು ವಿಶೇಷಗಳು ತುಂಬಾ ಇದೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಎಂಬೆಡೆಡ್ ಸಿಸ್ಟಮ್ಸ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಮುಖ್ಯವಾಗಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಹೇಗೆ ನಾವು ಇದ್ರ ತ್ರೂ ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ಸ್ ಎಲ್ಲ, ಲೈಕ್ ಅನಾಲಿಟಿಕಲ್ ಸ್ಕಿಲ್ ಡೆವಲಪ್ ಆಗುತ್ತೆ ಅವ್ರಿಗೆ.
1: ಇನ್ನು ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ರೈತರು ಯೋಚನೆ ಮಾಡ್ತಾ ಇರಬಹುದು, ಈ ರೀತಿಯ ತಂತ್ರಜ್ಞಾನದ ಬಗ್ಗೆ ಓದೋದು ತಿಳ್ಕೊಳ್ಳೋದು ನಮ್ಮ ಮಕ್ಕಳಿಗಂತೂ ಸಾಧ್ಯನೇ ಇಲ್ಲಪ್ಪ, ಇದು ಏನಿದ್ರು ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದೋ ಅಂತ ಮಕ್ಕಳಿಗೆ ಮಾತ್ರ, ನಮ್ಮ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು, ಅಂತವ್ರಿಗೆ ಏನ್ ಹೇಳಿ?
0: ಟೆಕ್ನಾಲಜಿ ಎಲ್ಲರಿಗೂ ಸೇರಿದ್ದು, ಈಗ ನಾವು ಟೆಕ್ನಾಲಜಿ ಜಗತ್ತಲ್ಲಿ ಇದ್ದೇವೆ ಅಂದ್ರೆ ಎಲ್ಲರೂ ಅದನ್ನ ತಿಳ್ಕೊಳ್ಳೋದು ಅರಿತುಕೊಳ್ಳೋದು ಅಷ್ಟೇ ಮುಖ್ಯವಾಗಿರೋದು. ನಾನು ಒಂದು ಸ್ಟೂಡೆಂಟ್ ಬಗ್ಗೆ ಹೇಳ್ತೇನೆ, ಲಕ್ಷ್ಮಿ ಅಂತ ಒಂದು ಸ್ಟೂಡೆಂಟ್ ಹಳ್ಳಿಯಿಂದ ಬಂದವಳು. ಅವ್ರಿಗೂ ಪ್ರಶ್ನೆ ಇತ್ತು, ನಾನು ಇದು ಮಾಡಬಲ್ಲ, ಅವ್ರ ಪೇರೆಂಟ್ಸ್ಗೂ ಇತ್ತು. ಆದ್ರೆ ಅವ್ರ ಪೇರೆಂಟ್ಸ್ಗೆ ಮುಖ್ಯವಾಗಿ ಏನ್ ಪ್ರಶ್ನೆ ಇತ್ತು, ನನ್ನ ಮಗಳಲ್ಲಿ ಹೋಗಿ ಸೇರಿದ್ಮೇಲೆ ಹಾಸ್ಟೆಲ್ ಫುಡ್ ಅಡ್ಜಸ್ಟ್ ಆಗುತ್ತಾ, ಹೊಂದ್ಕೋತಾಳ ಹೇಗೆ ಅಂತ. ಆದ್ರೆ ಅವಳು ಕೋರ್ಸ್ ಜಾಯಿನ್ ಆದ್ಲು, ಬಂದ್ಲು, ಕೋರ್ಸ್ ಅಲ್ಲಿ ದಿನ ಕಳಿತಾ ಅವಳಿಗೆ ಪ್ರೋಗ್ರಾಮ್ ಬರೆಯೋದು ಕಷ್ಟ ಆಗ್ತಾ ಇತ್ತು. ಒಂದು ಸೆಮಿಕೋಲನ್ ಮಿಸ್ ಆದ್ರೂ ಎರರ್ ಸಾಲ್ವ್ ಮಾಡೋದೇ ಎಷ್ಟು ಕಷ್ಟ, 2-3 hours ಟೈಮ್ ಹೋಗ್ತಾ ಇತ್ತು. ಅವಳು ಒಂದ್ ದಿವಸ ಫೋನ್ ಮಾಡಿಬಿಟ್ಟು ಅವ್ರ ತಂದೆಗೆ ಹೇಳ್ತಾಳೆ, ನನ್ಗೆ ಈ ಕೋರ್ಸ್ ಮಾಡಕ್ ಆಗಲ್ಲ, ನಾನು ಬಿಟ್ ಬಂದ್ಬಿಡ್ತೀನಿ. ಪೇರೆಂಟ್ಸ್ ಅವ್ರಿಗೆ ಧೈರ್ಯ ಕೊಟ್ಟು, ಇಲ್ಲ ನೀನು ನಿನ್ಗಾಗತ್ತೆ, ನಿನ್ ಕೈಯಲ್ಲಿ ಮಾಡಬಹುದು, ನೀನು ಇಷ್ಟವರೆಗೂ ಬಂದಿದ್ದೆ, ಇನ್ ಸ್ವಲ್ಪ ದಿನ ಮಾಡಿ ಯು ಕ್ಯಾನ್ ಕಮ್ ಔಟ್ ವಿತ್ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತಾರೆ. ಅದನ್ನು ಓವರ್ಕಮ್ ಮಾಡಿ ಶೀ ವಿಲ್ ಬಿಲ್ಡ್ ಕಾನ್ಫಿಡೆನ್ಸ್ ಅಂಡ್ ಶೀಲ್ ಫಿನಿಶ್ ದಟ್ ಎಕ್ಸಾಮ್ಸ್ ಅಂಡ್ ಶೀಲ್ ಗೆಟ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ನೋನ್ ಕಂಪನೀಸ್. ಅವಳು ಸೈಬರ್ ಸೆಕ್ಯೂರಿಟಿ ಆ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದ್ರೆ ಅವಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂಡ್ ಶೀ ಗೆಟ್ಸ್ ಇನ್ ಟು ದ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಇನ್ ದಟ್. ಪೇರೆಂಟ್ಸ್ಗೂ ಅಷ್ಟೇ ಹೆಮ್ಮೆ ಆಗುತ್ತೆ, ಮನೆಗೆ ಬಂದ ಸಂಬಂಧಿಕರಿಗೆ ಎಲ್ಲ ಅವ್ರ ತಮ್ಮ ಹೇಳ್ತಾನೆ, ನನ್ನ ಅಕ್ಕ ಸೈಬರ್ ಸೆಕ್ಯೂರಿಟಿ ಕಂಪನಿಗೆ ಸೇರಿದಳು.
1: ಶಿಲ್ಪಾ ಬೊಂಬ್ರಿ ಅವರೇ, ಇದುವರೆಗೂ ವಿದ್ಯಾರ್ಥಿಗಳಿಗೆ ಸಿಡ್ಯಾಕ್ ನಲ್ಲಿ ಯಾವ ರೀತಿಯ ಸೌಲಭ್ಯಗಳಿದೆ, ಕಾರ್ಯಕ್ರಮಗಳಿದೆ, ಅವ್ರು ಏನ್ ಕಲಿಬಹುದು ಅನ್ನೋದನ್ನ ಹೇಳಿದ್ರೆ, ಇನ್ನು ಈಗಾಗಲೇ ವೃತ್ತಿಯಲ್ಲಿ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಏನಾದ್ರೂ ಕೋರ್ಸ್ಗಳಿದೆ? ಯಾಕೆಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ದಿನ ದಿನ ಚೇಂಜ್ ಆಗ್ತಾ ಇದೆ,
0: ಕರೆಕ್ಟ್?
1: ಸೊ ಅವರುಗಳಿಗೆ ಏನಾದ್ರೂ ಇಲ್ಲಿಂದ ಬೆನಿಫಿಟ್ ಆಗುವಂತದ್ದು ಇದೆಯಾ?
0: ಇಂಡಸ್ಟ್ರಿ ಮತ್ತು ಆರ್ಗನೈಸೇಷನ್ಗಾಗಿ ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೇವೆ ನಾವು. ವಿವಿಧ ಕ್ಷೇತ್ರದಲ್ಲಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್

0: ಬೂಮಿಂಗ್ ನೌ ಡೇಸ್. ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಈಗ ಡ್ರೋನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲೈಕ್ ಏರ್ ಫೋರ್ಸ್ ಅವ್ರು ಇರ್ಬೋದು, ಆರ್ಮ್ ಫೋರ್ಸ್ ಅವ್ರು ಇರ್ಬೋದು, ಮೆನಿ ಸೆಕ್ಟರ್ಸ್ ಆರ್ ದೇರ್, ಅವ್ರಿಗೆಲ್ಲ ನಾವು ಈ ತರ ಟೆಕ್ನಾಲಜಿ ಓರಿಯಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಇವನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಎಲ್ಲಿ ಅವರು ಸೂಪರ್ ಕಂಪ್ಯೂಟಿಂಗ್ ಫಾರ್ ಹೈ ಕಂಪ್ಯೂಟೇಷನ್ ರಿಕ್ವೈರ್ಡ್ ಇದೆ, ಸೊ ಆ ಟೆಕ್ನಾಲಜಿ ಬಳಸ್ಕೊಂಡು ಅವರು ಅವರಿರೋ ಜಾಬ್ ಅಲ್ಲಿ ದೇ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಆ ತರ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ ಪ್ರೊಫೆಷನಲ್ಸ್ ಗೆ ಹು ಆರ್ ಆಲ್ರೆಡಿ ಇನ್ ಜಾಬ್ಸ್ ಅಂಡ್ ದೇ ವಾಂಟ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ರೆಡಿ ವಿತ್ ದ ನ್ಯೂ ಟೆಕ್ನಾಲಜೀಸ್. ಆ ತರ
1: ವೃತ್ತಿಪರರಿಗೆ ಬಿಇ, ಎಂಎಸ್ಸಿ, ಎಂಸಿಎ ಮುಗಿಸಿದವರಿಗೆ ಏನೆಲ್ಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಇದೆ ಸಿಟ್ಯಾಕ್ ನಲ್ಲಿ ಅಂತ ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಗ್ರಾಜುಯೇಷನ್ ಮಾಡ್ತಿರೋರು, ಅಂಡರ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಾಗಿರಬಹುದು, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳು ಈಗಿನ್ನು ಓದ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ತಿಳಿಸಬಹುದು ನಾವು?
0: ಅಂಡರ್ ಗ್ರಾಜುಯೇಟ್ ಆದ್ರೆ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತವ್ರಿಗೂ ನಾವು ತುಂಬಾ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ. ಲೈಕ್ ವರ್ಕ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಇಂಡಸ್ಟ್ರಿಯಲ್ ವಿಸಿಟ್ ಮೂಲಕ ಸ್ಟೂಡೆಂಟ್ಸ್ ಬಂದವರೆಲ್ಲ ವಿಲ್ ಟೇಕ್ ದೆಮ್ ಟು ದ ಪರಂ ಸೂಪರ್ ಕಂಪ್ಯೂಟರ್ಸ್. ಅದಲ್ದೇನೆ ನಾವು ಇಂಟರ್ನ್ಶಿಪ್ ಕೊಡ್ತೀವಿ, 6 months ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ದೇ ಕ್ಯಾನ್ ವರ್ಕ್ ಆನ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿ ದೇಲ್ ಗೆಟ್ ಅ ಸರ್ಟಿಫಿಕೇಟ್ ಔಟ್ ಆಫ್ ದಟ್. ಸೊ ಅಂಡರ್ ಗ್ರಾಜುಯೇಟ್ಸ್ ಅವ್ರಿಗೂ ಅಪರ್ಚುನಿಟಿ ಇದೆ, ವಿಚ್ ಟೆಕ್ನಾಲಜಿ ಅವ್ರು ಪ್ರಿಫರ್ ಮಾಡ್ತಾರೆ. ಲೈಕ್ ನಂಗೆ ಎಐ ಇಲ್ಲೇ ಕೆಲಸ ಮಾಡಬೇಕು, ನಾನು ಮುಂದೆ ಹೋಗಿ ಸೈಬರ್ ಸೆಕ್ಯೂರಿಟಿ ಅಲ್ಲೇ ಕೆಲಸ ಮಾಡ್ಬೇಕಂದ್ರೆ ದೇ ಕ್ಯಾನ್ ಗೋ ಅಂಡ್ ಕಮ್ ಫಾರ್ ದಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆರ್ ಸಮ್ ಅದರ್ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಲೈಕ್ 3 months ಕೋರ್ಸಸ್ ಇದೆ ನಮ್ದು, 5 days ವರ್ಕ್ಶಾಪ್ಸ್, ಆ ತರ ಎಲ್ಲಾನು ಇದೆ ಸ್ಟೂಡೆಂಟ್ಸ್ ಗೆ, ದೇ ಕ್ಯಾನ್ ಕಮ್ ಫಾರ್ ದಟ್.
1: ಓಕೆ, ಈಗ ಇಷ್ಟೆಲ್ಲ ಕೇಳ್ತಾ ಇದ್ರೆ ಅನ್ಸತ್ತೆ ಈ ಎಲ್ಲ ಕೋರ್ಸ್ಗಳಿಗೆ IQ ತುಂಬಾ ಚೆನ್ನಾಗಿರ್ಬೇಕು, ಸೈನ್ಸ್ ತುಂಬಾ ಚೆನ್ನಾಗಿ ಬೇಸ್ ಆಗಿರ್ಬೇಕು, ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು ಸ್ಟೂಡೆಂಟ್ಸ್ಗಳು, ಆ ಥರದವರು ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಥವಾ ಕೋರ್ಸ್ನ ಕಂಪ್ಲೀಟ್ ಮಾಡಿ ಮುಂದಿನ ಅವರ ಕರಿಯರ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಈ ಚುರುಕುತನ ಅನ್ನೋದು ಕೆಲವರಲ್ಲಿ ಕಡಿಮೆ ಇರುತ್ತೆ, ಅಂದ್ರೆ ಅವರಿಗೆ ಬುದ್ಧಿವಂತಿಕೆ ಇರುತ್ತೆ ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಎಲ್ಲೋ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪ್ರಶ್ನೆನೂ ಕೇಳದೆ ಒಳಗಡೆನೆ ಇಟ್ಕೊಳ್ಳೋ ಅಂತ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇರ್ತೀವಿ, ಏನೋ ಹಿಂಜರಿಕೆ ತನ ಇರುತ್ತೆ. ಸೊ ಅಂತ ಮಕ್ಕಳು ಕೂಡ ಇಲ್ಲಿ ಬಂದು ಸರ್ವೈವ್ ಆಗಬಹುದಾ?
0: ಖಂಡಿತ ಸರ್ವೈವ್ ಆಗ್ಬಹುದು. ನಾವು ಅವ್ರಿಗೆ ಬರೀ ಟೆಕ್ನಾಲಜಿ ಅಷ್ಟೇ ಕಲಿಸ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓವರ್ ವ್ಯೂ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಪ್ರಾಜೆಕ್ಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದಾರೆ, ಏನೇನ್ ಟೆಕ್ನಾಲಜಿ ಕಲ್ತಿರ್ತಾರೆ ಅದರಲ್ಲಿ ಅವ್ರು ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ನಾವು ಗಮನಿಸ್ತೀವಿ. ಪರ್ಫೆಕ್ಟ್ ಇದಾರೆ ಅಂದ್ರೆ ಅವರಿಗೆ ನಾವು ಟೆಕ್ನಾಲಜಿ ಜೊತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ ಮಾಡಕ್ಕೆ ಪ್ಲಸ್ ಆಪ್ಟಿಟ್ಯೂಡ್ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ, ಹೌ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ ಪಬ್ಲಿಕ್, ಹೌ ದೇ ಹ್ಯಾವ್ ಟು ರೀಸನ್, ಆಪ್ಟಿಟ್ಯೂಡ್ ಹೆಂಗ್ ಬೆಳಿಬೇಕು, ಇಂಗ್ಲಿಷ್ ಹೆಂಗ್ ಮಾತಾಡಬೇಕು, SC/ST ಕ್ಯಾಂಡಿಡೇಟ್ಸ್, ವುಮನ್ ಕ್ಯಾಂಡಿಡೇಟ್ಸ್ ಗೆ, ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ ಗೆ, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದೀವಿ ವರ್ಕ್ ಬೇಸ್ಡ್ ಲರ್ನಿಂಗ್ ಅಂತ. ಈ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜೀಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅವರು ಈ ಪ್ರೋಗ್ರಾಮ್ ಗೆ ಎನ್ರೋಲ್ ಮಾಡಿ 6 months ಇಂಟರ್ನ್ಶಿಪ್ ಮಾಡ್ತಾರೆ, ವೇರ್ ದೇ ವಿಲ್ ಬಿ ಪೇಡ್ ಫಾರ್ ದಿಸ್, ಸ್ಟೈಫಂಡ್ ಸಿಗುತ್ತೆ. ಅಂಡ್ ನಿಮ್ಗೆ ಅವ್ರಿಗೆ ಯಾವ ಟೆಕ್ನಾಲಜಿ ಕಲಿಬೇಕಂತ ಆಸಕ್ತಿ ಇರುತ್ತೆ ಆ ಟೆಕ್ನಾಲಜಿಯಲ್ಲಿ ಅವರು ಕಲಿಬಹುದು. ಅವ್ರಿಗೆ ನಾವು ಏನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೇವೆ ಅದೇ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಆಸ್ಕ್ ದೆಮ್ ಟು ವರ್ಕ್ ಆನ್ ದೋಸ್ ಪ್ರಾಜೆಕ್ಟ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲೂ ಕೆಲಸ ಮಾಡೋ ಎಕ್ಸ್ಪೋಜರ್ ಸಿಗುತ್ತೆ. ಅದಲ್ದೇನೆ ಮತ್ತೆ SC/ST IoT ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಸ್ ನಡೆಸ್ತೀವಿ, ಆಮೇಲೆ HPC ಟ್ರೈನಿಂಗ್ ಪ್ರೋಗ್ರಾಮ್ ಇನಿಷಿಯೇಟಿವ್ ನಡೆಸ್ತೀವಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಲರ್ನಿಂಗ್ ಯಾವತ್ತೂ ನಿಲ್ಬಾರ್ದು. ನನ್ನ ಇಂಗ್ಲಿಷ್ ವೀಕ್, ನಾನ್ ವೀಕ್ ಇದ್ದೇನೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಈ ತರ ಎಲ್ಲ ಮಾತುಗಳು ಬರಬಾರ್ದು. ಟೆಕ್ನಾಲಜಿ ಯಾವುದು ಇದನ್ನ ನೋಡಲ್ಲ, ನೀನ್ ಏನ್ ಕಲಿತೀಯ ಅನ್ನೋದು ಮುಖ್ಯ, ನೀನ್ ಅದನ್ನ ಕಲ್ತ್ ಬಿಟ್ಟು ಮುಂದೆ ಹೇಗೆ ಅದರಲ್ಲೇ ನೀನ್ ಮುಂದುವರಿತೀಯ ಅನ್ನೋದು ಮುಖ್ಯ. ಇಂದಿನ ಲರ್ನರ್ಸ್ ನಾಳಿನ ಇನೋವೇಟರ್ಸ್, ಆತ್ಮ ನಿರ್ಭರ್ ಇಂಡಿಯಾ ಅಂತ ಹೇಳ್ತಾ ಇದೀವಿ. ಸೊ ನಾವು ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಕೋಬೇಕು, ಬೆಳಿಬೇಕು. ಈ ಕ್ಷೇತ್ರದಲ್ಲಿ ತನ್ನ ಅನುಭವ ಮತ್ತು ಪರಿಣಿತಿಯ ಮೂಲಕ ಸಿಡ್ಯಾಕ್ ನಿಮ್ಮೊಂದಿಗೆ ಸದಾ ನಿಂತಿದೆ.
1: ಕಲಿಕೆ ನಿರಂತರ, ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ, ಪ್ರತಿ ದಿನ ಕಲಿತಾ ಇರೋಣ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS,

0: ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಪ್ರಾಕ್ಟಿಕಲ್ ಲರ್ನಿಂಗ್ ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು.
3: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
4: ಉಸಿರಾಗುವೆ
3: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
4: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
3: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಕೇಳುವರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಜಿ ಥೆರಪಿ ಕುರಿತು ಭಾಷಣ ಮಾಡುತ್ತಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ. ನಂತರ IVF ಮೂಲಕ ಮಕ್ಕಳನ್ನು ಪಡೆಯುವಂತೆ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಬಣ್ಣ ಆರ್ಷಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪ್ರಕೃತಿಯ ಅತ್ಯಂತ ಅಪಾಯಕಾರಿ ವಿದ್ಯಮಾನಗಳಲ್ಲಿ ಒಂದು. ಇದು ಕ್ಷಣಾರ್ಧದಲ್ಲಿ ಜೀವಹಾನಿಯನ್ನುಂಟು ಮಾಡಬಲ್ಲದು. ಈ ಸಿಡಿಲಿನ ಹೊಡೆತದಿಂದ ನಮ್ಮನ್ನು ನಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳಲು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳು. ಸಿಡಿಲು ಮಿಂಚು ಜೋರಿದ್ದಾಗ ಮನೆಯಿಂದ ಹೊರಗೆ ಬರಬೇಡಿ. ಮನೆಯಿಂದ ಹೊರಗಿದ್ದರೆ ಸಮೀಪದ ಕಟ್ಟಡದ ಆಶ್ರಯವನ್ನು ಪಡೆಯಿರಿ. ಬಯಲು ಪ್ರದೇಶವಾಗಿದ್ದರೆ ತಗ್ಗು ಪ್ರದೇಶಗಳಿಗೆ ಹೋಗಿ ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ ಕುಳಿತುಕೊಂಡು ತಲೆಯನ್ನ ಬಗ್ಗಿಸಿ ಕಿವಿಗಳನ್ನು ಮುಚ್ಚಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮರದ ಕೆಳಗೆ ನಿಲ್ಲಬೇಡಿ. ಲೋಹದ ವಸ್ತುಗಳನ್ನು ಬಳಸಬೇಡಿ. ದ್ವಿಚಕ್ರ ವಾಹನಗಳು, ವಿದ್ಯುತ್ ಅಥವಾ ದೂರವಾಣಿ ಕಂಬಗಳು, ತಂತಿ ಬೇಲಿ, ಯಂತ್ರಗಳಿಂದ ದೂರವಿರಿ. ಕಡಲ ತೀರಗಳಿಗೆ ಹೋಗುವುದು, ಈಜುವುದು, ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣವೇ ಹೊರಬನ್ನಿ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಬಳಸಬೇಡಿ. ಚಾರ್ಜ್ ಮಾಡುವುದು, ಕಂಪ್ಯೂಟರ್ ಕೆಲಸದಿಂದ ದೂರವಿರಿ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಬೆಂಕಿ ಮತ್ತು ವಿದ್ಯುತ್ ಶಕ್ತಿ ಸಂಪರ್ಕದಿಂದ ದೂರವಿರಿ. ವಿದ್ಯುತ್ ಉಪಕರಣ, ವಿದ್ಯುತ್ ಸರಬರಾಜು ಮಾರ್ಗ, ದೂರವಾಣಿ ಸಂಪರ್ಕ, ಮೊಬೈಲ್ ಟವರ್, ಪವನ ವಿದ್ಯುತ್ ಗೋಪುರ ಮತ್ತು ರೈಲು ಹಳಿಗಳಿಂದ ದೂರವಿರಿ. ವಾಹನ ಚಾಲನೆಯಲ್ಲಿದ್ದರೆ ತಕ್ಷಣವೇ ವಾಹನವನ್ನು ನಿಲ್ಲಿಸಿ ವಾಹನದಲ್ಲಿಯೇ ಆಶ್ರಯವನ್ನು ಪಡೆಯಿರಿ. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು, ಜಾನುವಾರುಗಳನ್ನು ಮೇಯಿಸಲು, ಮೀನುಗಾರಿಕೆ ಮತ್ತು ದೋಣಿಯನ್ನು ಓಡಿಸಲು ಹೊರಗೆ ಹೋಗದಿರಿ.
1: ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆ, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಏನಾಯ್ತೆ ಸವಿ?
1: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
1: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಹಾಗೂ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಇಂಗ್ಲೆಂಡ್ಗೆ ಸರಣಿ ಜಯ. ವಾರ್ತೆಗಳ ವಿವರ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ವಿದೇಶಾಂಗ, ಆರ್ಥಿಕತೆ ಮತ್ತು ಹಣಕಾಸು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವು ಭಾರತಕ್ಕೆ ಆಗಮಿಸುತ್ತಿದೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಈ ಉನ್ನತ ಮಟ್ಟದ ಮಾತುಕತೆಯು ಪ್ರಮುಖವಾಗಿ ವ್ಯಾಪಾರ, ಹೂಡಿಕೆ, ಇಂಧನ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವತ್ತ ಗಮನ ಹರಿಸಲಿದೆ. ವೆನೆಜುವೆಲಾದ ಇಂಧನ ವಲಯದಲ್ಲಿ ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಈಗಾಗಲೇ ಗಣನೀಯ ಹೂಡಿಕೆ ಮಾಡಿದ್ದು ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಉತ್ಸುಕವಾಗಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವವನ್ನು ಮತ್ತಷ್ಟು ಆಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಕೆಲವೇ ದಿನಗಳಲ್ಲಿ ಈ ಮಹತ್ವದ ರಾಜಕೀಯ ಬದಲಾವಣೆ ನಡೆದಿದ್ದು, ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಜ್ಯದ ಅತ್ಯುನ್ನತ ಹುದ್ದೆಯ ಜವಾಬ್ದಾರಿ ಹಸ್ತಾಂತರವಾಗುತ್ತಿದೆ. ಈ ಬೆಳವಣಿಗೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಾಯಕತ್ವದ ಚರ್ಚೆಗಳಿಗೆ ತೆರೆ ಎಳೆದಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದಾಗಿನಿಂದಲೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಮತ್ತೊಂದೆಡೆ ಈ ಪ್ರಮುಖ ರಾಜಕೀಯ ಪರಿವರ್ತನೆಯ ಸಂದರ್ಭದಲ್ಲಿ ರಾಜ್ಯ ಘಟಕದಲ್ಲಿ ಸ್ಥಿರತೆ ಮತ್ತು ಸಮನ್ವಯವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಪಕ್ಷದ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿದೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ದಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಾದ್ಯಂತ ಬೃಹತ್ ಸಾಮಾಜಿಕ ಕಲ್ಯಾಣ ಉಪಕ್ರಮವಾದ ಅನ್ನಪೂರ್ಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟಿಸಲಿದ್ದು, ಇಡೀ ರಾಜ್ಯವನ್ನು ಒಳಗೊಳ್ಳುವ ನಿಟ್ಟನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಮುಖ್ಯಮಂತ್ರಿಗಳು ಪ್ರಧಾನ ಸಮಾರಂಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರೆ ರಾಜ್ಯದ ಎಲ್ಲಾ ಬ್ಲಾಕ್ಗಳು, ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳು ವರ್ಚುವಲ್ ಮೂಲಕ ಏಕಕಾಲದಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಹಳೆಯ ಆದೇಶವನ್ನು ಬದಿಗೆ ಸರಿಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರ ಪೀಠ ಈ ಮಹತ್ವದ ಅವಲೋಕನ ಮಾಡಿದೆ. ಅನುಕಂಪದ ಆಧಾರದ ನೇಮಕಾತಿಗಾಗಿ ಕುಟುಂಬದ ವ್ಯಾಖ್ಯಾನದಲ್ಲಿ ವಿವಾಹಿತ ಮಗಳು ಸೇರುವುದಿಲ್ಲ ಎಂದು ಈ ಹಿಂದೆ ಹೈಕೋರ್ಟ್ ತೀರ್ಪು ನೀಡಿತ್ತು. ಸರ್ಕಾರಿ ಉದ್ಯೋಗಿಯೊಬ್ಬರು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಅವಧಿಗಿಂತ ಮುನ್ನ ನಿವೃತ್ತಿ ಹೊಂದಿದರೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುತ್ತದೆ. ಮೃತ ಪಡಿತರ ವ್ಯಾಪಾರಿಯೊಬ್ಬರ ವಿವಾಹಿತ ಮಗಳು ಅನುಕಂಪದ ಆಧಾರದ ಮೇಲೆ ತಮಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ ಹುದ್ದೆ ನೀಡಲು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ವಿವಾಹಿತ ಹೆಣ್ಣು ಮಕ್ಕಳನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟಿದ್ದ ಸರ್ಕಾರದ 2019 ಆದೇಶವನ್ನು ಅರ್ಜಿದಾರರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದಲೇ ಮೊಬೈಲ್ ಫೋನ್ ಬಳಸಿ ಮಾದಕ ದ್ರವ್ಯ ಸಾಗಣೆ ಜಾಲವನ್ನು ನಿರ್ವಹಿಸುತ್ತಿದ್ದ ಆರೋಪಿಗೆ ಜಾಮೀನು ನೀಡಿದ್ದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಆರೋಪಿಯು ಈ ಹಿಂದೆಯೂ ಇದೇ ರೀತಿಯ ಎನ್ಡಿಪಿಎಸ್ ಕಾಯ್ದೆಯಡಿ ಅಪರಾಧ ಎಸಗಿದ ಇತಿಹಾಸ ಹೊಂದಿರುವುದರಿಂದ ಜಾಮೀನಿನ ಮೇಲೆ ಹೊರಬಂದಾಗ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ಈ ನಿಯಮವು ಇಂದಿನಿಂದಲೇ ಜಾರಿಗೆ ಬರಲಿದ್ದು ಅಂತಾರಾಷ್ಟೀಯ ಸ್ಥಳಗಳಿಗೆ ಜರ್ಮನಿ ಮಾರ್ಗವಾಗಿ ಪ್ರಯಾಣಿಸುವ ಭಾರತೀಯರಿಗೆ ಇದು ನೆರವಾಗಲಿದೆ. ಈ ತೀರ್ಮಾನವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಾಯಭಾರ ಕಚೇರಿ ಬಣ್ಣಿಸಿದೆ. ಜನರ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಜರ್ಮನ್ ಸರ್ಕಾರ ಬದ್ದವಾಗಿದೆ ಎಂಬುದನ್ನು ಈ ಮಹತ್ವದ ನಿರ್ಧಾರವು ಪುಷ್ಟೀಕರಿಸಿದೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ಏಷ್ಯಾ ಪೆಸಿಫಿಕ್ ಒಕ್ಕೂಟದ ಸರದಿಯ ಆಧಾರದ ಮೇಲೆ ಆಯ್ಕೆಯಾಗಿರುವ ಇವರ 1 ವರ್ಷದ ಅಧಿಕಾರಾವಧಿ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾಗತಿಕ ಒಗ್ಗಟ್ಟಿಗೆ ಶ್ರಮಿಸುವುದಾಗಿ ಡಾ ರೆಹಮಾನ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಟಾಂಟನ್ನಲ್ಲಿ ನಿನ್ನೆ ರಾತ್ರಿ ನಡೆದ 3 ಪಂದ್ಯಗಳ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡವು ಭಾರತದ ವಿರುದ್ದ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿಯನ್ನು 2-1 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಭಾರತ ತಂಡ ನೀಡಿದ್ದ 180 ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ನಾಯಕಿ ಹೆದರ್ ನೈಟ್ ಮತ್ತು ಅಲೈಸ್ ಕ್ಯಾಪ್ಸೆ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ 18.3 ಓವರ್ಗಳಲ್ಲಿ 184 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ.

0: ಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ. ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ. ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಭಾರತದ ವಿರುದ್ದ ಇಂಗ್ಲೆಂಡ್ಗೆ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಚಿತ್ರಗೀತೆಗಳಲ್ಲಿ ಕೇಳಿ ಕುನಾಲ್ ಗಾಂಜಾವಾಲಾ ಹಾಡಿರುವ ತಾಜ್ಮಹಲ್ ಚಿತ್ರದ ಗೀತೆ. ಈ ಗೀತೆಗೆ ಅಭಿಮಾನ್ ರಾಯ್ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.
2: ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಪಿ ಸುಶೀಲ ಹಾಡಿರುವ ತಾಯಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ತುಂಬಿದ ಮನೆ ಚಿತ್ರದ ಗೀತೆ. ಈ ಗೀತೆಗೆ ಎಂ ಡಿ ಹಶಿಂ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕೆಳಗರೆ ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ 8:15

0: ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಾವಿರದ ಒಂಬೈನೂರ ಎಂಬತ್ತೆರಡರ ಏಪ್ರಿಲ್ನಲ್ಲಿ ಆಕಾಶವಾಣಿಯ ಮುಖ್ಯವಾಹಿನಿಯಲ್ಲಿ ಬೆಳಗಿನ ಹಾಗೂ ಸಂಜೆಯ ಪ್ರಮುಖ ಹಿಂದಿ ಮತ್ತು ಇಂಗ್ಲಿಷ್ ವಾರ್ತೆಗಳ ಆರಂಭದಲ್ಲಿ ಹಾಗೂ ಅಂತ್ಯದಲ್ಲಿ ವಾಣಿಜ್ಯ ಪ್ರಕಟಣೆಗಳನ್ನು ರಾಷ್ಟೀಯ ಜಾಲದಲ್ಲಿ ಪ್ರಸಾರ ಮಾಡಲು ಆರಂಭಿಸಲಾಗಿತ್ತು. ಪ್ರಾಯೋಜಿಸಲ್ಪಟ್ಟ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಕ್ರೀಡೆಗಳು ರಾಷ್ಟೀಯ ಜಾಲದಲ್ಲಿ ಪ್ರಸಾರವಾದವು. ವಾಣಿಜ್ಯ ಪ್ರಸಾರ ಆರಂಭವಾದಾಗ ವಿವಿಧ ಜಾಹೀರಾತು ಸಂಸ್ಥೆಗಳ ಪ್ರತಿನಿಧಿಗಳು, ಸಮಾಜಶಾಸ್ತ್ರಜ್ಞರು ಮುಂತಾದವರನ್ನು ಒಳಗೊಂಡ ಕೇಂದ್ರ ಸಲಹಾ ಸಮಿತಿಯನ್ನು ವಾಣಿಜ್ಯ ಪ್ರಸಾರಕ್ಕೆ ಸಂಬಂಧಿಸಿದಂತೆ ಸಲಹೆಗಳನ್ನು ಆಕಾಶವಾಣಿಗೆ ನೀಡಲು ನೇಮಕ ಮಾಡಲಾಯಿತು. ದೆಹಲಿಯಂತಹ ಕೆಲವು ವಾಣಿಜ್ಯ ಪ್ರಸಾರ ಕೇಂದ್ರಗಳಲ್ಲೂ ಸಲಹಾ ಸಮಿತಿಗಳು ನೇಮಕವಾದವು. ಆದರೆ 1975ರ ನಂತರ ಅವೆಲ್ಲ ಸ್ಥಗಿತವಾದವು. 1999ರ ಕಾರ್ಗಿಲ್ ಯುದ್ಧ ನಿರತ ಸೈನಿಕರು ತಮ್ಮ ಕುಟುಂಬಗಳೊಂದಿಗೆ ವಿವಿಧ ಭಾರತೀಯ ಜನಪ್ರಿಯ ಕಾರ್ಯಕ್ರಮವಾದ ಹಲೋ ಜೈಮಾಲಾದ ಮೂಲಕ ಸಂಪರ್ಕ ಹೊಂದಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದು. ಅಹಮದಾಬಾದ್, ಅಲಹಾಬಾದ್, ಬೆಂಗಳೂರು, ಭೋಪಾಲ್, ಚಂಡೀಗಢ, ಚೆನ್ನೈ, ಕೊಯಮತ್ತೂರು, ಕಟಕ್, ದೆಹಲಿ, ಧಾರವಾಡ, ಗೌಹಾತಿ, ಹೈದರಾಬಾದ್, ಇಂದೋರ್, ಜಬಲ್ಪುರ್, ಜೈಪುರ್, ಜಲಂಧರ್, ಜಮ್ಮು, ಜಮ್ಶೇಡ್ಪುರ್, ಜೋಧ್ಪುರ್, ಕಾನ್ಪುರ್, ಕೊಚ್ಚಿನ್, ಕೋಲ್ಕತ್ತಾ, ಕೋಳಿಕೋಡ್, ಲಕ್ನೋ, ವಾರಣಾಸಿ, ಮುಂಬೈ, ನಾಗ್ಪುರ, ಪಣಜಿ, ಪಾಟ್ನಾ, ಪುಣೆ, ರಾಜ್ಕೋಟ್, ರಾಂಚಿ, ಸೂರತ್, ಸಿಲಿಗುಡಿ, ಶ್ರೀನಗರ್, ತಿರುವನಂತಪುರ, ತಿರುಚಿರಾಪಳ್ಳಿ, ವಡೋದರ, ವಿಜಯವಾಡ, ವಿಶಾಖಪಟ್ಟಣ ಇವು ವಿವಿಧ ಭಾರತಿ ಕೇಂದ್ರಗಳು. ಇನ್ನು ವಾಣಿಜ್ಯ ಪ್ರಸಾರ ಕೇಂದ್ರಗಳು ಅಂದರೆ ಸಿಬಿಎಸ್ ಕೇಂದ್ರಗಳು ಸಹ ಆಕಾಶವಾಣಿಯ ಭಾಗವಾಗಿ ಇದ್ದವು. ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಕೋಲ್ಕತ್ತಾ, ಚಂಡೀಗಢ, ಕಟಕ್, ಚೆನ್ನೈ, ಹೈದರಾಬಾದ್, ಜೈಪುರ, ಕಾನ್ಪುರ, ಮುಂಬೈ, ಸೆಂಟ್ರಲ್ ಸೇಲ್ಸ್ ಯೂನಿಟ್ ಮುಂಬೈ, ಪಾಟ್ನಾ, ಶ್ರೀನಗರ, ತಿರುವನಂತಪುರ, ನವದೆಹಲಿ, ಗೌಹಾತಿ ಈ ಎಲ್ಲ ಕೇಂದ್ರಗಳು ದೇಶದ ಪ್ರಮುಖ ವ್ಯಾಪಾರಿ ಕೇಂದ್ರಗಳಲ್ಲಿ ನೆಲೆಗೊಂಡಿದ್ದವು. 20 ಕೋಟಿಗೂ ಅಧಿಕ ಜನರನ್ನು ಇವು ತಲುಪುತ್ತಿದ್ದವು. ಇದರಿಂದ ಆಕಾಶವಾಣಿಯು ಅಧಿಕ ಲಾಭ ಗಳಿಸಲು ಸಹಕಾರಿಯಾಗಿತ್ತು. ನಂತರದಲ್ಲಿ ಅನೇಕ ಈ ಕೇಂದ್ರಗಳು ಸ್ಥಗಿತಗೊಂಡವು. ಆಕಾಶವಾಣಿಯಲ್ಲಿ ಯುವವಾಣಿ ಕಾರ್ಯಕ್ರಮ ಬಹಳ ಪ್ರಮುಖವಾದದ್ದು. 1967 ಜುಲೈ 23ರಂದು ಮಾನವ ಚಂದ್ರನ ಮೇಲೆ ಇಳಿದ ದಿನದಂದೇ ಆಕಾಶವಾಣಿ ದೆಹಲಿ ವಿಶೇಷ ಯುವ ಪ್ರಸಾರವನ್ನು ಆರಂಭಿಸಿತು. ಯುವಜನರೇ ಯೋಜಿಸಿ ಪ್ರಸ್ತುತಪಡಿಸುವ ಹೊಸ ವಾಹಿನಿ ಇದಾಗಿತ್ತು. ಆಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಂಡೋಪತಂಡವಾಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ದೆಹಲಿಯಲ್ಲಿ ಇದು ಯಶಸ್ವಿಯಾದ ನಂತರ ಕಲ್ಕತ್ತಾ, ಹೈದರಾಬಾದ್ ಹಾಗೂ ಜಮ್ಮುವಿನಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಆ ನಂತರದಲ್ಲಿ ಯುವಜನರಿಗಾಗಿ ಕಾರ್ಯಕ್ರಮ ಎಲ್ಲ ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಇಂದಿನ ಅನೇಕ ಭಾಷಣಕಾರರು, ಸಂಗೀತಗಾರರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅದರ ಮೂಲಕ ಪ್ರಸಿದ್ಧಿಗೆ ಬಂದದ್ದು ಸಂಸ್ಥೆಗೆ ಹೆಮ್ಮೆ ತರುವ ಸಂಗತಿಯಾಗಿದೆ. ಎಫ್ಎಂ ಮೆಟ್ರೋ ಕೇಂದ್ರಗಳು ಭಾರತದಲ್ಲಿ 20ನೇ ಶತಮಾನದ ಅಂತ್ಯದಲ್ಲಿ ಯುವಜನತೆ ಹಿಂದೆಂದಿಗಿಂತ ಹೆಚ್ಚು ಪ್ರಾಮುಖ್ಯತೆ ಪಡೆದ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಆರಂಭವಾದಂತವು. ದೇಶದ ಜನಸಂಖ್ಯೆಯ ಅರ್ಧ ಭಾಗದಷ್ಟಿರುವ ಯುವಜನತೆಯ ಆಶೋತ್ತರಗಳು, ಶೈಕ್ಷಣಿಕ ಕ್ಷೇತ್ರದಲ್ಲಾದ ಬದಲಾವಣೆಗಳು, ಹೆಚ್ಚಿದ ಉದ್ಯೋಗ ಅವಕಾಶಗಳು, ಹೆಚ್ಚಿದ ಹಣ ಗಳಿಕೆಯ ಕ್ಷಮತೆ, ಸ್ವಯಂ ನಿರ್ಧಾರದ ಅವಕಾಶಗಳು ಇನ್ನೂ ಮುಂತಾದ ಕಾರಣಗಳಿಂದ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದ ಮೇಲೆ ಪ್ರಭಾವ ಬೀರಿದವು. ಯುವಜನತೆ ಹೊಸತಿಗಾಗಿ ತುಡಿಯುತ್ತಿತ್ತು. ಇದನ್ನು ಎಲ್ಲ ಕ್ಷೇತ್ರಗಳು ಸಮರ್ಥವಾಗಿ ಬಳಸಿಕೊಂಡವು. ಮಾಧ್ಯಮಗಳು ಇದರಲ್ಲಿ ಹಿಂದೆ ಬೀಳಲಿಲ್ಲ. ಯುವಜನತೆಗೆ ಸ್ಪಂದಿಸುವ, ಅವರನ್ನು ಸೆಳೆಯುವ ಕಾರ್ಯಕ್ರಮಗಳನ್ನೇ ವಿದ್ಯುನ್ಮಾನ ಮಾಧ್ಯಮಗಳು ಹೆಚ್ಚು ಹೆಚ್ಚು ನೀಡಲು ಪ್ರಯತ್ನಿಸಿದವು. ಆಗ ಒದಗಿ ಬಂದ ಎಫ್ಎಂ ತಂತ್ರಜ್ಞಾನ ರೇಡಿಯೋ ಕ್ಷೇತ್ರಕ್ಕೆ ವರದಾನವಾಯಿತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ

0: ನಮ್ಮ ಜೊತೆಯಾಗಿರುವಂತವರು ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಕೆ ಎಸ್ ಸುರೇಖ ಅವರು. ನಮಸ್ಕಾರ ಮೇಡಮ್.
1: ನಮಸ್ತೆ.
0: ಆಕಾಶವಾಣಿಗೂ ಸುರೇಖ ಅವರಿಗೂ ಒಂಥರ ವಿಶಿಷ್ಟವಾದಂತಹ ನಂಟು.
1: ಖಂಡಿತ.
0: ನೀವು ಆಕಾಶವಾಣಿಗೆ ಬಂದ ಬಗ್ಗೆ ಅಂದ್ರೆ ಈ ಸಂಬಂಧ ನಿಮ್ಮ ಜೊತೆ ಒಡಮೂಡಿದ್ರ ಬಗ್ಗೆ ಒಂಚೂರು ಹೇಳ್ಬೋದಾ?
1: ನಾನು ಚಿಕ್ಕವಾಗಿರ್ಬೇಕಾದ್ರೆ ಬಾಲ್ಯದಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ರೇಡಿಯೋ ಇತ್ತು. ಅದಕ್ಕೆ ಈ ಬಲೆಗಳ ತರ ಒಂದು ಇದು, ನಮ್ಮ ತಂದೆಯವ್ರ ದಿನ ಬೆಳಿಗ್ಗೆ ಎದ್ರೆ ಅದನ್ನ ಟ್ಯೂನ್ ಮಾಡಿ ಯಾವ ಸ್ಟೇಷನ್ ಮಂಗಳೂರು ಸಿಗ್ತಾ ಇತ್ತು ಹಾಕೋರು.
0: ಮೂಲತಃ ಬೆಂಗಳೂರವ್ರ
1: ಅಲ್ಲ, ನಾನು ಕುಕ್ಕೆ ಸುಬ್ರಹ್ಮಣ್ಯದವಳು. ಬೆಳಿಗ್ಗೆ ಎದ್ದು ನಮ್ಮ ತಂದೆಯವರು ರೇಡಿಯೋ ಹಾಕೋರು, ಅದರಲ್ಲಿ ದೇವರ ನಾಮಗಳು ಇದೆಲ್ಲ ಕೇಳಿಸ್ಕೊಳ್ತಾ ಇದ್ವಿ. ಅಂದ್ರೆ ರೇಡಿಯೋ ಅಂದ್ರೆ ನಮ್ಗೊಂಥರ ದೇವಮಾನ ಅವ್ರ ತರ, ನಮ್ಗೆ ಕಾಣಿಸಲ್ವಲ್ಲ, ಬರೀ ಕಿವಿಗೆ ಮಾತ್ರ ಕೇಳಿಸೋದು.
0: ಆಕಾಶವಾಣಿ ಅಲ್ಲಿ
1: ಅನೌನ್ಸರ್ಸ್ ಅವರು ಮಾತಾಡ್ಬೇಕಾದ್ರೂ ಕೂಡ ನಮ್ಗೆ ಏನೋ ಸ್ಪೆಷಲ್ ಒಂಥರ ಅನುಭೂತಿ ಅದು. ಹಂಗಾಗಿ ರೇಡಿಯೋ ಬಗ್ಗೆ ಒಂಥರ ಆಕರ್ಷಣೆ, ಹಾಡ್ಬೇಕು ನಾನು ಹೋಗಿ ಅಂತ ಅನ್ನೋದು. ಆಗ ನಮ್ಮ ಊರಿಗೆ ಮಂಗಳೂರು ಹತ್ರದ ಆಕಾಶವಾಣಿ, ಅಲ್ಲಿಂದ ಏನೋ ಸ್ಪೆಷಲ್ ಪ್ರೋಗ್ರಾಮ್ ಆದ್ರೆ ಅವರು ಬಂದು ರೆಕಾರ್ಡ್ ಮಾಡೋರೆಲ್ಲ ಈ ಷಷ್ಠಿ ಕಾರ್ಯಕ್ರಮಗಳನ್ನ, ಅಲ್ಲಿ ಅವರ
0: ದೇವಸ್ಥಾನದ
1: ಕಾರ್ಯಕ್ರಮಗಳ ರೆಕಾರ್ಡ್ ಮಾಡಿ ಹೋಗುವವರು. ಹಾಗೆ ಒಂದ್ಸಲ ಯೋಜನೋತ್ಸವದಲ್ಲಿ ನಾನು ಹಾಡಿರ್ಬೇಕಾದ್ರೆ ಅವರೆಲ್ಲರ ಪರವಾಗಿ ನನ್ನ ಹಾಡನ್ನ ಒಂದು ಬಿಟ್ಟು ರೆಕಾರ್ಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕರೆದು ರೆಕಾರ್ಡ್ ಮಾಡಿ ತಗೊಂಡೋಗಿದ್ರು ಅಲ್ಲಿಗೆ. ಅಷ್ಟೇ, ಆಮೇಲೆ ನಂಗೆ ನೆನಪಿಲ್ಲ ಅವ್ರು ಅದನ್ನ ಹಾಕಿದ್ರ ಇಲ್ವಾ ನಾನು ಗೊತ್ತಿಲ್ಲ. ಆದ್ರೆ ನನ್ನ ಮೊದಲನೇ ಹೆಜ್ಜೆ ಆಕಾಶವಾಣಿಗೆ ಇಟ್ಟಿದ್ ನಾನು 85ರಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ಯುವವಾಣಿಯಲ್ಲಿ ನಾನು ಆಡಿಷನ್ ತಗೊಂಡು ಸೆಲೆಕ್ಟ್ ಆಗಿದ್ದೆ.
0: ಅಂದ್ರೆ ಅಷ್ಟೊತ್ತಿಗೆ ನೀವು ಸುಬ್ರಹ್ಮಣ್ಯದಿಂದ ಈ ಕಡೆಗೆ ಬಂದ್ಬಿಟ್ಟಿದ್ರೆ?
1: ಮೈಸೂರಿಗೆ ಸಂಗೀತಕ್ಕೋಸ್ಕರ ಬಂದಿದ್ದೆ ನಾನು. ಹಾಗಾಗಿ ಬಂದ ವರ್ಷನೇ ನಾನು ಮಾರನೇ ವರ್ಷ ಅಪ್ಲಿಕೇಶನ್ ಹಾಕೊಂಡು ಹೇಳಿದ್ರು ಇಲ್ಲೇ ಹತ್ರ ಇದೆ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ. ಹಾಗೆ ಹೋಗಿ ಸೆಲೆಕ್ಟ್ ಆಗಿದ್ದೆ ಯುವವಾಣಿಯಲ್ಲಿ. ನಮ್ಗೆ ಆಗ ಭಾವಗೀತೆ ಅಂದ್ರೆ ಗೊತ್ತಿರೋದು ನಮ್ಮ ಪುಸ್ತಕಗಳಲ್ಲಿ, ಪಠ್ಯ ಪುಸ್ತಕದಲ್ಲಿ ಏನಿರುತ್ತ ಆ ಹಾಡುಗಳು ಮಾತ್ರ, ಅದ್ರ ಆಚೆ ಗೊತ್ತಿಲ್ಲ.
0: ಕವಿತೆಗಳಿಗೆ ಕಂಪೋಸ್ ಮಾಡಿರೋ,
1: ಹೌದು, ನಮ್ಗೆ ಮನಸ್ಸಿಗೆ ಬಂದಿದ್ದು ಯಾವ್ದೋ ರಾಗ ತಲೆಯಲ್ಲಿ ಇರುತ್ತೆ ಕಂಪೋಸ್ ಮಾಡಿ ಓ ಅಂತ ಹಾಡೋದು. ಯುವಣಿಗೂ ಹಾಗೆ ಮಾಡಿದ್ದೆ ನಾನು. ಅದ್ ಹೇಗೆ ಸೆಲೆಕ್ಟ್ ಆಗಿ ನಂಗೆ ಗೊತ್ತಿಲ್ಲ. ಆಮೇಲೆ ಕರೆದ್ರು ಯುವಣಿ ಆದ್ಮೇಲೆ ಬಿ ಗ್ರೇಡ್ ಆಡಿಷನ್ ಮಾಡ. ಯುವಣಿಯಲ್ಲಿ ಬಹುಶಃ ಒಂದು ಗ್ರೂಪ್ ಸಾಂಗ್ ತರ ಏನೋ ಹಾಡಿಸಿದ್ರು ಬೇರೆ ಮಕ್ಳ ಜೊತೆ ಎಲ್ಲ, ಅದಷ್ಟಾಗಿ ನೆನಪಿಲ್ಲ ನನ್ಗೆ. ಆಮೇಲೆ ಬಿ ಗ್ರೇಡ್ಗೆ ಆಡಿಷನ್ ಮಾಡಿಕೊಂಡೆ. ಅದಾದ್ಮೇಲೆ ಒಂದು ಕಾಂಟ್ರಾಕ್ಟ್ ಬಂತು.
0: ಆಡಿಷನ್ ಮಾಡಿದಾಗ ನಿಮ್ಗೆ ಯಾರು ಜಡ್ಜಸ್ ಇದ್ರು ಗೊತ್ತಿಲ್ಲ?
1: ಗೊತ್ತಿಲ್ಲ ನನ್ಗೆ. ಹೀಗೆ ನಂಗೆ ಗೊತ್ತಿರೋ ಹಾಡುಗಳನ್ನ ಹಾಡ್ಕೊಂಡೋಗಿದ್ದೆ. 4 ಹಾಡೇನೋ ಹಾಡಿದ ನೆನಪು ಗೊತ್ತಿಲ್ಲ. ಎಸಿ ರೂಮು, ದೊಡ್ಡ ದೊಡ್ಡ ಬಿಲ್ಡಿಂಗ್, ಮೈಸೂರು ಆಕಾಶವಾಣಿ ಚಂದ. ಅವಾಗ ಸರಿ ಹಾಡಿ ಬಂದೆ, ಕಾಂಟ್ರಾಕ್ಟ್ ಬಂತು, ಫಸ್ಟ್ ಕಾಂಟ್ರಾಕ್ಟ್. ಖುಷಿ ಅಂದ್ರೆ ಖುಷಿ ನನ್ಗೆ. ಹಾಡುಗಳಿಗೆ ಏನ್ ಮಾಡೋದು ಭಾಗ್ಯತೆ ಗೊತ್ತಿಲ್ಲ. ಪುಣ್ಯಕ್ಕೆ ಅಲ್ಲಿ ಅದು ಇನ್ವೈಟೆಡ್ ಆಡಿಯನ್ಸ್ ಆತರ ಏನೋ ಕಾರ್ಯಕ್ರಮ ಇರಬೇಕು. ಇಲ್ಲ ನೀವು ಬಂದು ನೀವು ಹಾಡು ಕಲ್ತ್ಕೊಂಡು ಹಾಡ್ಬೇಕಲ್ಲಿ ಅಂತ ಹೇಳಿದ್ರು. ಗೊತ್ತಿಲ್ಲ ನನ್ಗೆ, ಯಾರು ಮ್ಯೂಸಿಕ್ ಡೈರೆಕ್ಟರ್ ಪರಿಚಯನೂ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಗಡ್ಡದಾರಿ ಒಬ್ರು, ಕೆ ಪಿ ಉಪಾಧ್ಯಾಯ ಅಂತ ಫ್ಲೂಟಿಸ್ಟ್ ಅವರು, ಪ್ರಥಮ ಭೇಟಿ ನನ್ಗೆ ಅವ್ರು ಯಾರಂತಲೂ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ಊರಿಂದ ಬಂದವಳು, ಆಕಾಶವಾಣಿ ಇದ್ದು ಯಾವುದು ಗೊತ್ತಿರ್ಲಿಲ್ಲ. ಯುಗಾದಿ ಕಾರ್ಯಕ್ರಮ, ಅದಕ್ಕೆ ಕೂತ್ಕೊಂಡು ಹೇಳ್ಕೊಟ್ರು. ಬಹಳ ಸುಂದರವಾದ ಕಂಪೋಸಿಷನ್, ಯುಗಾದಿ ಹಾಡುಗಳದು, ಯುಗಾದಿ ಇದು ಬಂದಿದೆ. ಆಮೇಲೆ ಇನ್ನೊಂದೆರಡು ಹಾಡುಗಳಿತ್ತು, ಅದೆಲ್ಲ ಗ್ರೂಪ್ ಅಲ್ಲಿ ಇತ್ತು, ಇದು ಸೋಲೋ ಇತ್ತು. ನನಗೆ ಚಂದ ಹೇಳ್ಕೊಟ್ರು. ನನ್ನಿಂದ ಎಷ್ಟು ಶಕ್ತಿ ಮೀರಿ ಎಷ್ಟು ಹಾಡಕ್ಕಾಗುತ್ತೋ ಅದನ್ನ ಕಲ್ತ್ಕೊಂಡೆ ನಾನು. ಮಾರನೇ ಸರ್ ರೆಕಾರ್ಡಿಂಗು, ರೆಕಾರ್ಡಿಂಗ್ ಬಂದು ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡವ್ರು ಕೂತಿದ್ದಾರೆ. ಮೈಸೂರು ನಾಗರಾಜ್ ಅವರು ವೈಲಿನ್ ನುಡ್ಸಕ್ಕೆ, ಆಮೇಲೆ ಲಕ್ಷ್ಮೀನಾರಾಯಣ ಅವರು ಮೃದಂಗದಲ್ಲಿ ತಬ್ಲಾ ಏನೋ ನುಡ್ಸಕ್ಕಿದ್ರು. ಹೀಗೆ ಎಲ್ಲ ದೊಡ್ಡ ದೊಡ್ಡವ್ರು, ನಾನು ಸ್ಟೇಜಲ್ಲಿ ನೋಡೋರೆಲ್ಲ ಆಕಾಶವಾಣಿಯಲ್ಲಿ ಇದ್ರು. ಭಯ ಆಯ್ತು ಫಸ್ಟ್ ಹಾಡ್ಬೇಕಾದ್ರೆ. ಆಮೇಲೆ ತುಂಬಾ ತಮಾಷೆಯಾಗಿ ನಾಗರಾಜ್ ಅವರು ತುಂಬಾ ತಮಾಷೆಯಾಗಿ ಒಂಥರ ನಮ್ಗೆ ಭಯ ಎಲ್ಲ ಹೋಗಿಸ್ತಾ ಇದ್ರು. ಸಾಮಾನ್ಯ ಮೈಸೂರು ಆಕಾಶವಾಣಿಯಲ್ಲಿ ಹಾಡಿದವ್ರಿಗೆಲ್ರಿಗೂ ಅದು ಅನುಭವ ಇದ್ದೇ ಇರುತ್ತೆ. ಸೊ ಧೈರ್ಯವಾಗಿ ಹಾಡಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕರೆಕ್ಟ್ ಆಗಿ ಪಲ್ಲವಿಗೆ ಎತ್ಕೊಡೋದು, ಚರಣೆಗೆ ಎತ್ಕೊಡೋದು, ಈ ತರ ಎಲ್ಲ
0: ಹಾಗೆಲ್ಲ ಕಟ್ಸು ಟೇಕ್ಸು
1: ಇಲ್ಲ. ಅಂದ್ರೆ ನನ್ನಿಂದ ತಪ್ಪ ಆಗ್ಬಾರ್ದು ಅಂತ ಒಂಥರ ಅದ್ರ ಕಡೆ ಗಮನ ಇಟ್ಟು ಹಾಡ್ಬೇಕಾಗಿತ್ತು. ಹಾಡು ತುಂಬಾ ಚೆನ್ನಾಗಿತ್ತು, ಟ್ಯೂನ್ ಕಂಪೋಸಿಷನ್.

0: ತುಂಬಾ ಚೆನ್ನಾಗಿತ್ತು, ಚೆನ್ನಾಗ್ ಬಂತ ಹಾಡು. ಸುಮಾರು ವರ್ಷ ಅದನ್ನ ಪ್ಲೇ ಮಾಡ್ತಾ ಇದ್ರು, ನನ್ಗೆ ತುಂಬಾ ಇಷ್ಟ ಆಗಿದ್ದು ಅದು. ಅದಾಗಿ ಸುಮಾರು ಕಾರ್ಯಕ್ರಮ ಅಲ್ಲಿಯೇ ಕಾಂಟ್ರಾಕ್ಟ್ಗಳು ಬಂತು. ಹೆಚ್ ಆರ್ ಲೀಲಾವತಿ ಅವರ ಪರಿಚಯ ಆಯ್ತು ನನಗೆ, ಅವರ ಕಂಪೋಸಿಷನ್ಸ್ ಹಾಡಿದೆ. ಆಮೇಲೆ ಅಲ್ಲಿ ಬೇರೆ ಯೋಗ ನರಸಿಂಹ ಸರ್ ಅವರು, ಅವರ ಕಂಪೋಸಿಷನ್ಸ್ ಹಾಡಿದೆ. ಆಮೇಲೆ ಅಲ್ಲಿ ಅವರೇ ಮ್ಯಾಂಡ್ಲೀಲಾ ಆನಂದ್ ಅಂತ ಇದ್ರು, ರಾಜಲಕ್ಷ್ಮಿ ಮೇಡಮ್ ಇದ್ರು. ಇವ್ರದ್ದು ಏನು ಸ್ಪೆಷಲ್ ಕಾರ್ಯಕ್ರಮ ಆದ್ರೂ ಇವರೆಲ್ಲ ಸಿಗೋರು ನಮಗೆ. ಉಳಿದ ದಿನಗಳಲ್ಲಿ ಬೇರೆ ಕವಿತೆಗಳಿಗೆ ನಾನೇ ಟ್ಯೂನ್ ಮಾಡಿಕೊಂಡು ಹಾಡೋದು ಈ ತರ ಎಲ್ಲ ಮಾಡ್ತಾ ಇದ್ದೆ. ಬಹುಶಃ ಭಾವಗೀತಾ ಪ್ರಪಂಚಕ್ಕೆ ನನಗೆ ಆಸಕ್ತಿ ಮೂಡೋದಕ್ಕೆ ಕಾರಣನೇ ಮೈಸೂರು ಆಕಾಶವಾಣಿ. ಆಯ್ತಾ, ಹೋಗ್ತಾ ಹೋಗ್ತಾ ಒಂದೊಂದು ಕವಿತೆಗಳದ್ದು ಅರ್ಥಗಳನ್ನ, ನನಗೆ ಅರ್ಥ ಆಗೋ ವಯಸ್ಸಲ್ಲ ನಾನು ಶುರು ಮಾಡಿದಾಗ, ಬಟ್ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಇದ್ದಂಗೆ ಎಷ್ಟು ವಿಶಾಲವಾದ ಪ್ರಪಂಚ, ಎಷ್ಟು ಅರ್ಥಗರ್ಭಿತ ಆಗಿದೆ. ಮನುಷ್ಯರು ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಹಾಡಿದ್ರೆ ಬೇರೇನ್ ಬೇಡ ಅಂತ.
1: ಅಂದ್ರೆ ಬಹುಶಃ ಆ ಸಂಗೀತ ನಿರ್ದೇಶಕರು ಮಾಡ್ತಾ ಇದ್ದಂತ ಟ್ಯೂನಿಂಗ್ ಏನಿದೆಯಲ್ಲ ಅದರಲ್ಲಿ ನಿಮ್ಗೆ ಆ ಜೀವ ತುಂಬೋ ಕಲೆ ಸಿದ್ಧಿಸ್ತು ಅಂತ.
0: ಹೌದು, ಅವ್ರು ಹೇಗ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಿದ್ರ ಒಂದು 50% ಹಾಡಿದ್ರು ನಾವು ಚೆನ್ನಾಗಿ ಕೇಳಿಸೋದು. ಅದು ಅವ್ರ ತರ ಈಗ ಹೆಚ್ ಆರ್ ಲೀಲಾವತಿನು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಉಪಾಧ್ಯಾಯ ಸರ್ ಅಂತೂ ಭಾವ ತುಂಬಿ ಹೇಳ್ಕೊಡ್ತಾ ಇದ್ರು. ಆದಷ್ಟು ಹತ್ರ ಆಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದಂತರ ಸ್ಪೆಷಲ್ ಸಂಯೋಜನೆಗಳೆಲ್ಲ.
1: ನಿಮ್ಗೆ ತುಂಬಾ ಮನಸ್ಸಿಗೆ ಹತ್ರ ಅನ್ಸಿದ್ದು ಯಾರ್ದಾದ್ರು ಒಂದು ಕಂಪೋಸಿಷನ್ ನೆನಪಿದ್ಯಾ?
0: ಮೈಸೂರು ಆಕಾಶವಾಣಿಯಲ್ಲಿ ಕುವೆಂಪು ಅವರದು ಒಂದು ಇದು, ನಾನು ಇದು ಉಪಾಧ್ಯಾಯರವರ ಸಂಯೋಜನೆ ಇದೆ. ವಿಶ್ವನಾಥ್ ಅಂತ ಇದ್ರು ಅವರು ಸಿಂಗರು, ಅವ್ರು ಮತ್ತೆ ನಾನು ಒಟ್ಟಿಗೆ ಡ್ಯುಯೆಟ್.

0: ಈ ತರ ಬರುತ್ತೆ. ಸ್ವಲ್ಪ ಗಂಟಲಿನ ತೊಂದರೆ ಇರೋ ಕಾರಣ ಆಡಕ್ಕಾಗಲ್ಲ. ಆಮೇಲೆ ಯುಗಾದಿದೋ ಬಂದಿದೆ, ಹರುಷ ಹೊತ್ತು ತಂದಿದೆ, ಯುಗಾದಿದೋ ಬಂದಿದೆ. ಈ ತರ ಎಲ್ಲ
1: ಗೀತೆಗಳು ಒತ್ತು ಕೊಟ್ಟಿರ್ತಾರಲ್ಲ.
0: ಆಮೇಲೆ ಹೆಚ್ಚಲಿಲ್ಲ ಅವತ್ತೇ ಅವ್ರದ್ದು ಇದು ತನನ ತೋಮ್ ತೋಮ್ ತನನ ತೋಮ್ ತೋಮ್ ಈ ತರ ಒಂದು ಗೀತೆ. ಆಮೇಲೆ ಗ್ರೂಪ್ ಅಲ್ಲಿ ಸುಮಾರು ಹಾಡುಗಳನ್ನ ಹಾಡಿದ್ದೀನಿ. ಈಗೆಲ್ಲ ಅವರು ಕೆಲವರೆಲ್ಲ ತುಂಬಾ ಹೆಸರಾಂತ ಗಾಯಕರಾಗಿದ್ದಾರೆ.
1: ಮೈಸೂರು ಬಿಟ್ಟು ಆಮೇಲೆ ನೀವು ಬೆಂಗಳೂರಿಗೆ ಬಂದ್ರಿ.
0: ಹಾ, ಮೈಸೂರಲ್ಲಿ ಬಹುಶಃ ಬಿ ಗ್ರೇಡ್ ಮತ್ತೆ ಬಿ ಬಿ ಗ್ರೇಡ್ ಮೈಸೂರಲ್ಲಿ ಮಾಡಿದೆ. ಆಮೇಲೆ ನನ್ನ ಪ್ರೊಫೆಷನ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದೆ, ಇಲ್ಲಿ ಮಾಮೂಲಿ ರೆಕಾರ್ಡಿಂಗ್ಸ್ಗಳಿಗೋಸ್ಕರ. ಆಮೇಲೆ ಮೈಸೂರು ಹೋಗಿ ಬಂದು ಮಾಡ್ತಾ ಇದ್ದೆ. ಆಮೇಲೆ ಓಡಾಟ ಸ್ವಲ್ಪ ಕಮ್ಮಿ ಕಷ್ಟ ಆಯ್ತು ಅಂತ ಅನ್ಕೊಂಡಾಗ ನಾನು ಅಲ್ಲಿಂದ ಬ್ಯಾಂಗ್ಳೂರ್ಗೆ
1: ಶಿಫ್ಟ್
0: ಟ್ರಾನ್ಸ್ಫರ್ ಮಾಡ್ಕೊಂಡೆ. ಇದನ್ನ
1: ಗ್ರೇಡ್ನ
0: ಇಲ್ಲಿ ಬಂದು ಎ ಗ್ರೇಡ್ ಮಾಡ್ಕೊಂಡೆ. ಆಮೇಲೆ ಇಲ್ಲಿಯ ಸಂಯೋಜಕರದ್ದು ಹಾಡುಗಳು ನಾನು ಬಂದ ಹೊಸದ್ರಲ್ಲಿ ಪದ್ಮಚರಣ ಅವ್ರದ್ದು, ಎಚ್ ಕೆ ನಾರಾಯಣ ಅವರು,
1: ಎಚ್ ಕೆ ನಾರಾಯಣ,
0: ಆಮೇಲೆ ಇವರು ಶಾಂತಾ ಜಯತೀರ್ಥ ಅವರಿದ್ರು, ಪಿ ಎಸ್
1: ವಸಂತ ಅವರು,
0: ಬಿ ಆರ್ ಗೀತಾ ಅವರು, ಆಮೇಲೆ ಫ್ಲೂಟಿಸ್ಟ್ ರಾಮನ್ ಅಂತ ಇದ್ರು, ಅವರು ಕಂಪೋಸಿಷನ್ಸ್ ಎಲ್ಲ ತುಂಬಾ ಹಾಡಿದೀನಿ. ತುಂಬಾ ರೆಕಾರ್ಡಿಂಗ್ಸ್ ಇರೋದು ಅವಾಗ, ತುಂಬಾ ಪ್ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ನಂಗೂ ಖುಷಿ ಆಗುದು, ಯಾಕಂದ್ರೆ ನಮ್ಮ ಹೊರಗಿನ ಕಮರ್ಷಿಯಲ್ ರೆಕಾರ್ಡಿಂಗ್ಗೂ ಇದಕ್ಕೂ ತುಂಬಾ,
1: ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಈಗ ಇಲ್ಲಿ ಆಕಾಶವಾಣಿ ಒಳಗಡೆ ಹಾಡೋದಕ್ಕೂ, ಒಂದು ಇನ್ವಿಟೆಡ್ ಆಡಿಯನ್ಸ್ ಶ್ರೋತೃಗಳ ಸಮ್ಮುಖದಲ್ಲಿ ಹಾಡೋದಕ್ಕೂ, ಅದ್ ಬಿಟ್ಟು ನೀವು ಬೇರೆ ಕಮರ್ಷಿಯಲ್ ಟ್ರ್ಯಾಕ್ ಹಾಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಹೋದ್ರಿ? ಯಾಕಂದ್ರೆ ನೀ ಸಾಕಷ್ಟು ಸ್ಟುಡಿಯೋಗಳಲ್ಲಿ ಟ್ರ್ಯಾಕ್ ಸಿಂಗರ್ ಆಗಿ ಕೂಡ ಕೆಲಸ ಮಾಡಿದವರು, ಏನ್ ವ್ಯತ್ಯಾಸ ಕಾಣಿಸ್ತು
0: ಅಂದ್ರೆ ಅಲ್ಲಿ ಟ್ರ್ಯಾಕ್ ಸಿಸ್ಟಮ್ ಇರುತ್ತೆ. ನಿಮ್ಮ ವಾಯ್ಸ್ಗೆ ಒಂದು ಟ್ರ್ಯಾಕ್ ಇರುತ್ತೆ, ಇನ್ಸ್ಟ್ರೂಮೆಂಟ್ನವರಿಗೆಲ್ಲ ಬೇರೆ ಬೇರೆ ಟ್ರ್ಯಾಕ್ಸ್ ಇರುತ್ತೆ. ಒಂದ್ಸಲ ತಪ್ಪಾದ್ರೂ ನಿಮ್ದು ನಿಮ್ ವಾಯ್ಸ್ ಟ್ರ್ಯಾಕ್ ಮಾತ್ರ ಇನ್ನೊಂದ್ಸಲ ತಗೋಬಹುದು. ಈ ತರ ಎಲ್ಲ ಅನುಕೂಲಗಳಿದೆ. ಆಕಾಶವಾಣಿಲಿ ಹೇಗಂದ್ರೆ ಎಲ್ಲ ಒಟ್ಟಿಗೆ ನಾವು ಕೂತ್ಕೊಂಡು ಹಾಡ್ತೀವಿ, ಅದ್ರ ಒಂದು ಮಜಾನೆ ಬೇರೆ ನಾನು ಹೇಳ್ತೀನಿ. ಯಾಕಂದ್ರೆ ಎಲ್ಲ ಎದುರೆದ್ರು ಕಾಣಿಸ್ತಾ ಇರ್ತಾರೆ. ಒಂದು ತೊಂದ್ರೆನೂ ಇದೆ, ಎಲ್ಲಾದ್ರೂ ಒಂದ್ ಸಣ್ಣ ಮಿಸ್ಟೇಕ್ ಆದ್ರೆ ಮತ್ತೆ ಫಸ್ಟ್ ಇಂದ ಅಷ್ಟು ಹಾಡುವಂತ

0: ಒಂದು ಕಷ್ಟ ಇರ್ತಾ ಇತ್ತು. ಆದ್ರೆ ಯಾವತ್ತು ರೀಟೇಕ್ ಆಗಿ ಜಾಸ್ತಿ ಆಗಿದ್ದು ನಂಗೆ ನೆನಪಿಲ್ಲ. ಯಾಕಂದ್ರೆ ನುಡ್ಸೋರು ಕೂಡ ಅಷ್ಟೇ ಪ್ರೊಫೆಷನಲ್ಸ್ ಪಕ್ಕ, ಅಷ್ಟು ಕರ್ತವ್ಯದ ಕಡೆ ಹೇಗೆ ಗಮನ ಇಟ್ಟು ಮಾಡ್ತಾ ಇದ್ರು ಅಂತಂದ್ರೆ, ಸೊ ನಾವು ತಪ್ಪು ಹಾಡ್ಲೇಬಾರ್ದು. ಹಿಂಗ್ ಕೂತ್ ಮೇಲೆ ಶುರುವಾದ್ಮೇಲೆ ಎಂಡ್ ಆಗೋ ತನಕ ಒಂದು ತಪ್ಪು ಮಾಡಬಾರ್ದು ಅನ್ನೋದೊಂದು ಮೈಂಡಿಗೆ ಹಾಕೊಂಡು ಹಾಡ್ಬೇಕು. ಬಟ್ ಒಂದ್ ರೀತಿಯಲ್ಲಿ ಒಳ್ಳೇದು, ಯಾಕಂದ್ರೆ ನಾವು ಅಯ್ಯೋ ಹೆಂಗು ನಡೀತದೆ ಆಮೇಲೆ ಮಾಡಿದ್ರೆ ಆಯ್ತು ಅನ್ನೋ ಒಂದು ಭಾವನೆ ಬರಲ್ಲ. ಒಂದ್ಸಲ ಕೂತ್ರೆ ಒಂದು ಹಾಡು ಮುಗಿಸೋ ತನಕ ತದೇಕ ಚಿತ್ತರಾಗಿ ಕೂತ್ಕೊಂಡು ಹಾಡಿ ಮುಗಿಸೋದಷ್ಟೇ ಕೆಲಸ. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಎರಡೂ ಇದೆ.
1: ಯಾಕೆಂದ್ರೆ ಇಲ್ಲಿ ಫೀಡ್ಬ್ಯಾಕ್ ಇರಲ್ಲ, ಆಟೋ ಟ್ಯೂನರ್ಸ್ ಇರಲ್ಲ.
0: ಹೌದು.
1: ಆಮೇಲೆ ಇಲ್ಲಿಯ ಮೈಕ್ಗಳೇ ಬೇರೆ ತರದ್ದು.
0: ಹೌದು. ಅದು ಹೇಗೆ ಅಂತಂದ್ರೆ, ಈಗ ಅಲ್ಲಿ ನೀವು ಇಲ್ಲಿ ಏನ್ ಹಾಡ್ತೀರಾ ಅದೇ, ನೀವೇನು ನಿಮ್ ವಾಯ್ಸ್ 100% ಹೇಗಿದೆ ಅದೇ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಬ್ರಾಡ್ಕಾಸ್ಟ್ ಆಗ್ಬೇಕಾದ್ರೂ ಕೂಡ ಅದೇ ಇರುತ್ತೆ, ಕ್ವಾಲಿಟಿ ಚೆನ್ನಾಗೇ ಇರುತ್ತೆ. ನಿಮ್ಮ ಸ್ಟುಡಿಯೋಗೆ ಹೋದಕ್ಕೂ ತುಂಬಾ ವ್ಯತ್ಯಾಸ ಏನಿಲ್ಲ ಕೇಳುವಾಗ. ಅಂದ್ರೆ ಅಲ್ಲಿ ರಿವರ್ಬ್ ಎಲ್ಲ ಕೊಟ್ಟು ನಿಮ್ ವಾಯ್ಸ್ ನ ಸ್ವಲ್ಪ ರಿಚ್ ಮಾಡಿ ಕೊಡ್ತಾರೆ. ಬಟ್ ಇದು ಕೇಳಕ್ಕೂ ಚೆನ್ನಾಗಿರುತ್ತೆ, ರಾ ಇರುತ್ತೆ, ಆದ್ರೆ ಅದು ಒಂಥರ ಕೇಳಕ್ಕೂ ಚೆನ್ನಾಗಿರುತ್ತೆ ಅದು ಕೂಡ.
1: ಇದಲ್ದಿರ ನೀವು ಆಕಾಶವಾಣಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ಲೈವ್ ನಲ್ಲಿ ಕೂಡ ಹಾಡಿದ್ದುಂಟ?
0: ಇದೆ ಲೈವ್ ಸುಮಾರಾಗಿದೆ. ಅಂದ್ರೆ ಒಂದ್ಸಲ 4 ಆಕಾಶವಾಣಿ ಸ್ಟೇಷನ್ಗಳು, ಬಹುಶಃ ಬೆಂಗಳೂರು, ಮಂಗಳೂರು, ಧಾರವಾಡ, ಇನ್ನೊಂದು ಯಾವುದು ಭದ್ರಾವತಿ ಇದೆ ಅಂತ ಅನ್ಕೊಂಡಿದೀನಿ. ಸೊ ಅಟ್ ಎ ಟೈಮ್ ಒಂದು ಹಾಡು ಈ ನಿಲಯದಿಂದ, ನೆಕ್ಸ್ಟ್ ಇನ್ನೊಂದು ಹಾಡು ಇನ್ನೊಂದು ನಿಲಯ, ಆತರ ಒಂದು ಹೊಸ ಪ್ರಯೋಗ ಮಾಡಿದ್ರು. ಇಲ್ಲಿ ಬಹುಶಃ ಮನೋರಂಜನ್ ಪ್ರಭಾಕರ್, ಇಂದು ವಿಶ್ವನಾಥ್ ಮೇಡಮ್ ಅವ್ರದ್ದೆಲ್ಲ ಕಂಪೋಷನ್ಸ್ ಇಲ್ಲಿ ಆಗಿತ್ತು. ಹಂಗೆ ಧಾರವಾಡದಿಂದ ವಸಂತ್ ಕನಕಾಪುರ, ಆಮೇಲೆ ಇನ್ಯಾರೋ ಒಂದು, ಮಂಗಳೂರಿಂದ ಎಂ ಎಸ್ ಗಿರಿಧರ್, ವಸಂತ್ ಕದ್ರಿ, ಹಿಂಗೆ ಬೇರೆ ಬೇರೆ ಇದರಿಂದ ಒಂದು ಇಬ್ಬರಿಬ್ರು
1: ಸ್ಟೇಷನ್ ಎರಡೆರಡು ಹಾಡುಗಳು.
0: ಹೌದು,
1: ಇಲ್ಲಿಂದ ನೀವು ಹಾಡಿದ್ರಿ?
0: ಹೌದು, ಇಲ್ಲಿಂದ ನಮ್ದು ಗ್ರೂಪ್ ಇತ್ತದು, ಸೋಲೋಗಳು ಇರ್ಲಿಲ್ಲ, ಗ್ರೂಪ್ ಇತ್ತು. ಬಟ್ ಚೆನ್ನಾಗಿ ಅದು ಬಂದಿತ್ತು, ಹೊಸ ಪ್ರಯೋಗ. ಅದು ಕಷ್ಟ, ಒಂದ್ರಲ್ಲಿ ಲೈವ್ ಹೋಗೋದೇ ಕಷ್ಟ. ಅಂತದ್ರಲ್ಲಿ 4 ಅಟ್ ಎ ಟೈಮ್ ಒಂದಾದ್ಮೇಲೆ ಒಂದು ಮಾಡೋದು ಹೊಸ ಪ್ರಯೋಗ, ಚೆನ್ನಾಗಿತ್ತು.
1: ಆಗಿನ ಲೈವ್ ಕಾರ್ಯಕ್ರಮಗಳ ವಿಶೇಷತೆ ಬೇರೆ, 10 ಆದ ತಕ್ಷಣ ನೆಕ್ಸ್ಟ್ ನ್ಯೂಸ್ ಶುರು ಆಗುತ್ತೆ, ಅಷ್ಟರಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು, ಇಂಥ ಒಂದು ಪ್ರೀ ಕಂಡೀಷನ್ಸ್ ಎಲ್ಲ ಇರೋದು. ಮತ್ತೆ ಎಲ್ಲೂ ಲೈವ್ ಆಡುವಾಗ ತಪ್ಪಬಾರದು, ತಪ್ಪಿದ್ರೆ ರೀಟೇಕ್ ಇರಲ್ಲ. ಎಲ್ಲ ವಾದ್ಯಗಾರರ ಜೊತೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಶುರು ಮಾಡಬೇಕಾದಂತ.
0: ಬಟ್ ಆತರ ಒಂದು, ಆಮೇಲೆ ಇನ್ವೈಟೆಡ್ ಆಡಿಯನ್ಸ್ ಬೇರೆ ಬೇರೆ ಊರುಗಳಿಗೆ ಕರೀತಾ ಇದ್ರು. ಈಗ ಮೈಸೂರಲ್ಲಿರುವಾಗ ಮಂಗಳೂರಿಗೆಲ್ಲ ಹೋಗಿ ಬಂದಿದ್ದೀನಿ, ಮಂಗಳೂರಲ್ಲಿ ಕರೀತಾ ಇದ್ರು. ಅಲ್ಲಿ ಅಲ್ಲಿನ ಸಂಗೀತ ನಿರ್ದೇಶಕರು, ನಾ ಹೇಳಿದೆ ಎಂ ಎಸ್ ಗಿರಿಧರ್ ಅಂತ, ವಸಂತ್ ಕದ್ರಿ ಅಂತ ಇದ್ರು, ಆ ತರದವರ ಕಂಪೋಸಿಷನ್ಸ್ ಅಲ್ಲಿ ಹಾಡಿದ್ದೀನಿ. ಆಮೇಲೆ ಮೈಸೂರಲ್ಲಿ ಇವರು ಜಿ ಪುಷ್ಪಲತಾ ಇದ್ರು, ಅವರು ಭದ್ರಾವತಿ ಆಕಾಶವಾಣಿಗೆ ಒಂದ್ಸಲ ಸ್ಪೆಷಲ್ ಪ್ರೋಗ್ರಾಮ್ಗೆ ಅಂತ ಹೇಳಿದ್ರು, ಆಗ ಅಲ್ಲಿ ಅವರ ಸಂಯೋಜನೆಗಳನ್ನ ಹಾಡಿದ್ದೀನಿ. ಹೀಗೆ ಓಡಾಡ್ತಾ ಇದ್ದೆ ಅವಾಗ. ತುಂಬಾ ಆಕಾಶವಾಣಿಯ ಕಾರ್ಯಕ್ರಮಗಳು ತುಂಬಾ ಪೀಕ್ ಅಲ್ಲಿದ್ದ ಟೈಮ್ ಅದು.
1: ಕರೆಕ್ಟ್.
0: ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಯ್ತು, ಬಟ್ ಇನ್ನೂ ನಡೀತಾ ಇದೆ, ಚೆನ್ನಾಗೇ ನಡೀತಾ ಇದೆ.
1: ಒಳ್ಳೇದು ಸುರೇಖ ಅವರೇ, ಇದುವರೆಗೂ ನೀವು ಆಕಾಶವಾಣಿ ಜೊತೆ ಇದ್ದಂತ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ಆಕಾಶವಾಣಿಗೆ ಈ ಜೂನ್ 8 90 ಈ 90 ಪಯಣದಲ್ಲಿ ಸಾಕಷ್ಟು ಜನ ಕಲಾವಿದರ ಸಹಕಾರ, ಒಡನಾಟ ಎಲ್ಲ ಮೂಡ್ ಬಂದಿದೆ. ಹಾಗೇನೆ ಇದು ಒಂದು ಸಂಸ್ಕೃತಿ ಕೇಂದ್ರವಾಗಿ ಉಳ್ಕೊಂಡಿರೋದು
0: ಖಂಡಿತ.
1: ಈ ಹಿನ್ನೆಲೆಯಲ್ಲಿ ಇವತ್ತು ನಿಮ್ ಜೊತೆ ಮಾತಾಡ್ತಾ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದು ತುಂಬಾ ಖುಷಿ ಆಯ್ತು. ಕೇಳಿದ್ರೆ ಇವತ್ತಿನ ಆಕಾಶ ಬುಟ್ಟಿಯಲ್ಲಿ ನಮ್ಮ ಜೊತೆಯಾಗಿದ್ದವರು ಖ್ಯಾತ ಹಿನ್ನೆಲೆ ಗಾಯಕಿ KS ಸುರೇಖಾ ಅವರು. ಭಾಗವಹಿಸಿದ ನಿಮ್ಗೆ ಧನ್ಯವಾದ.
0: ಧನ್ಯವಾದಗಳು.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕಗ್ಗದ ಸಿರಿ

ಅತಿಶಯ ವಿರದ ದಾಂಪತ್ಯ ವರ್ಧಿಸದು, ವ್ಯಾಮೋಹ ಕೆಡೆಗೊಟ್ಟೊಡದು ನಿಗಳಬಹುದು. ಪ್ರೇಮಾತಿಶಯವಿರದ ದಾಂಪತ್ಯ ವರ್ಧಿಸದು, ವ್ಯಾಮೋಹ ಕೆಡೆಗೊಟ್ಟೊಡದು ನಿಗಳಬಹುದು. ಸಾಮರಸ್ಯವನೆಂತು ಕಾಣ್ಬುದಿ ವಿಷಮದಲ್ಲಿ ಆಮಿಷದ ತಂಟೆಯಿದು ಮಂಕುತಿಮ್ಮ. ಸಾಮರಸ್ಯವನೆಂತು ಕಾಣ್ಬುದಿ ವಿಷಮದಲ್ಲಿ ಆಮಿಷದ ತಂಟೆಯಿದು ಮಂಕುತಿಮ್ಮ.

ಈ ಪದ್ಯದಲ್ಲಿ ಸಂಸಾರದ ಇನ್ನೊಂದು ಧರ್ಮವನ್ನು ಕುರಿತಂತೆ ಡಿ ವಿ ಜಿ ಅವರು ವ್ಯಾಖ್ಯಾನ ಮಾಡ್ತಿರುವ ಹಾಗೆ ಕಾಣಿಸ್ತದೆ. ವ್ಯಾಮೋಹಕ್ಕೆ ಎಡೆಗೊಟ್ಟಡೆ ಅದು ನಿಗಳಬಹುದು ಅನ್ನೋ ಮಾತಿನಲ್ಲಿ ನಿಗಳ ಅನ್ನೋದಕ್ಕೆ ಅರ್ಥ ಸಂಕೋಲೆ ಅಂತ. ಸಂಕೋಲೆ ಅನ್ನೋದು ಯಾವಾಗ ಆಗ್ತದೆ ಅಂತಂದ್ರೆ ಈ ಬದುಕಿನಲ್ಲಿ ವ್ಯಾಮೋಹಕ್ಕೆ ಎಡೆಗೊಟ್ಟಡೆ, ಎಡೆ ಅಂದರೆ ಸ್ಥಾನ ಕೊಟ್ಟಡೆ. ವ್ಯಾಮೋಹ ಅಂತಂದ್ರೆ ಡಿ ವಿ ಜಿ ಅವರ ಪ್ರಕಾರ ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತಹ ಮೋಹ ಅನ್ನೋ ಅರ್ಥ. ಯಾಕೆಂತಂದ್ರೆ ಮೊದಲ ಸಾಲಿನಲ್ಲಿ ಪ್ರೇಮ ಅತಿಶಯವಿರದ ದಾಂಪತ್ಯ ವರ್ಧಿಸದು ಅನ್ನೋ ಮಾತೇನಿದೆ, ಅಲ್ಲಿ ಪ್ರೇಮ ಅಧಿಕವಾಗಿರದೇ ಇರುವಂತಹ ದಾಂಪತ್ಯ, ಗಂಡ ಹೆಂಡತಿಯ ಸಂಬಂಧ ಅದು ವರ್ಧಿಸದು. ಸೊ ಪ್ರೇಮ ಬಹಳ ಮುಖ್ಯ ದಾಂಪತ್ಯದಲ್ಲಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಸಂಸಾರದ ಇನ್ನೊಂದು ಮುಖವನ್ನು ಕುರಿತಂತೆ ಡಿ ವಿ ಜಿ ಅವರು ಇಲ್ಲಿ ವ್ಯಾಖ್ಯಾನ ಮಾಡೋದನ್ನು ಗಮನಿಸಬಹುದು. ಪ್ರೇಮ ಮತ್ತು ವ್ಯಾಮೋಹ ಇವೆರಡನ್ನೂ ಒಂದಕ್ಕೊಂದು ವಿರುದ್ಧವಾದಂತಹ ಪದ ಮತ್ತು ಅರ್ಥವುಳ್ಳಂತಹ ತತ್ವಗಳು ಅನ್ನೋದನ್ನ ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಪ್ರೇಮ ಅನ್ನೋದು ಕಾಮವನ್ನು ಮೀರಿದ ಒಂದು ಮೌಲ್ಯ, ಅದು ಬಹಳ ಮುಖ್ಯ ಅಂತ ಹೇಳೋದು ಡಿ ವಿ ಜಿ ಅವರ ಇಲ್ಲಿಯ ಮಾತು. ವ್ಯಾಮೋಹ ಅಂತಂದ್ರೆ ದೇಹಕ್ಕೆ ಕಟ್ಟಿಕೊಂಡಂತಹ ಮೋಹ, ಅದು ಲೈಂಗಿಕ ತೃಷಿ ಅಂತ ಕೂಡ ಕರಿಬಹುದು ಅದನ್ನ. ಅಂತಹ ಮೋಹಕ್ಕೆ ಸ್ಥಾನ ಮಾಡಿಕೊಟ್ರೆ ಅದು ಸಂಕೋಲೆ ಆಗ್ತದೆ, ಬಂಧಿಸ್ತದೆ ನಮ್ಮನ್ನ, ಹೆಚ್ಚು ಮನುಷ್ಯರನ್ನ ಅರ್ಥಕೊಳ್ಳೋದಕ್ಕೆ ಅದು ದಾರಿ ಮಾಡಿಕೊಡೋದಿಲ್ಲ. ಅದರಿಂದ ಸಾಮರಸ್ಯ ಎಂತೂ ಕಾಣ್ಬೋದು ಈ ವಿಷಮದಲ್ಲಿ. ವಿಷಮ ಅಂತಂದ್ರೆ ಕೇವಲ ವ್ಯಾಮೋಹಕ್ಕೆ ಎಡೆ ಮಾಡಿಕೊಟ್ರೆ ಸಾಮರಸ್ಯ ಹೇಗುಂಟಾಗುತ್ತೆ? ಬೇಂದ್ರೆಯವರು ಒಂದು ಮಾತಿದೆ, ಸಮರಸವೇ ಜೀವನ ಅಂತ. ಸೊ ರಸವೂ ಇರಬಾರದು, ಅತಿರಸವೂ ಇರಬಾರದು, ವಿರಸವೂ ಇರಬಾರದು, ಸಮರಸವಿರಬೇಕು ಅನ್ನೋ ಬೇಂದ್ರೆ ಮಾತನ್ನ ಹೆಚ್ಚು ಕಡಿಮೆ ಅದನ್ನ ಹೋಲುವಂತ ಒಂದು ಭಾವ ಇಲ್ಲಿ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸಾಮರಸ್ಯವನ್ನೆಂತು ಕಾಣ್ಬೋದು ಈ ವಿಷಮದ, ವಿಷಮ ಅದು. ವ್ಯಾಮೋಹಕ್ಕೆ ಒಳಗಾದ್ರೆ ಅದು ವಿಷಮ ಸ್ಥಿತಿಗೆ ಉಂಟಾಗ್ತದೆ. ಹೀಗಾಗದಾಗ ವಿಷಮರಸ ಬದಲು ಸಾಮರಸ್ಯವನ್ನ ನಾವು ಗಳಿಸ್ಕೋಬೇಕಾದ್ರೆ ಪ್ರೇಮದ ಅತಿಶಯ ಬೇಕೇ ಬೇಕು ಅಂತ ಅನ್ನುವ ಮಾತು ಡಿ ವಿ ಜಿ ಅವರು ಅಲ್ಲಿ ವಿವರಿಸ್ತಾ ಇರೋ ಹಾಗೆ ಕಾಣಿಸ್ತದೆ. ವ್ಯಾಮೋಹವನ್ನ ಮೀರಿ, ಯಾಕೆಂತಂದ್ರೆ ಅದು ಆಮಿಷದ ತಂಟೆ ಅಂತ ಹೇಳ್ತಿದ್ದಾರೆ ಈ ಪದ್ಯದಲ್ಲಿ. ಅಂದ್ರೆ ಆಮಿಷ ಅಂತಂದ್ರೆ ಲೋಭ, ಶರೀರಕ್ಕೆ ಮೂಲವಾಗಿರುವಂತಹ ಒಂದು ವ್ಯಾಮೋಹ ಅದು. ಅದನ್ನ ಆ ತಂಟೆಯನ್ನ, ಆ ಗಲಾಟೆಯನ್ನ ಮೀರಿ ಪ್ರೇಮವನ್ನ ವರ್ಧಿಸುವುದು ಬಹಳ ಮುಖ್ಯ ದಾಂಪತ್ಯದಲ್ಲಿ ಅನ್ನುವ ಭಾವ ಇಲ್ಲಿ ಡಿ ವಿ ಜಿ ಅವರ ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.

ಅವಳು ಮಾತೆ ಸತ್ಯಭಾಮೆ ಒಲು ಸತಿ, ಸಾಕಿ ಸಂತಸ ವೆರೆಯ ಸಂಸಾರ ಲೀಲೆ. ಕೈ ಕೈಯವಳು ಮಾತೆ ಸತ್ಯಭಾಮೆ ಒಲು ಸತಿ, ಸಾಕಿ ಸಂತಸ ವೆರೆಯ ಸಂಸಾರ ಲೀಲೆ. ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ, ಲೋಕ ನಾಟಕಕ್ಕಾಗಿ ಮಂಕುತಿಮ್ಮ. ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ, ಲೋಕ ನಾಟಕಕ್ಕಾಗಿ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಮತ್ತೆ ನಮಗೆ ಗೊತ್ತಿರುವಂತಹ ಜನಪ್ರಿಯ ಪುರಾಣಗಳ ಕಥೆಯನ್ನ ರೂಪಕದ ಭಾಷೆಯಲ್ಲಿ ತಂದು ಡಿವಿಜಿಯವರು ಸಂಸಾರದ ಸ್ವರೂಪವನ್ನ ಕುರಿತಂತೆ ಕೆಲವು ವಿಚಾರಗಳನ್ನ ಮಂಡಿಸೋದನ್ನ ನಾವು ಗುರುತಿಸಬಹುದು. ಕೈಕೇಯಿ ಹಾಗೆ ತಾಯಿ, ಸತ್ಯಭಾಮಿಯ ಹಾಗೆ ಸತಿ ಅಂತ ಹೇಳೋ ಮಾತಿನಲ್ಲಿ ಈ ಮಾತೆಯ ಪ್ರೇಮ ಮತ್ತು ಸತ್ಯಭಾಮೆ ಎನ್ನುವಳ ಹೆಂಡತಿಯ ಪ್ರೇಮ ಇವುಗಳು ಹೇಗಿವೆ ಅಂತಂದರೆ, ಅವು ಸಂಸಾರ ಲೀಲೆಯನ್ನು ಆಟವಾಡಿಸ್ತಿರೋ ಹಾಗೆ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಡಿ ವಿ ಜಿಯವರು ಹೇಳ್ತಿರೋ ಮಾತು. ಇಲ್ಲಿ ಮಮತೆ ಇದೆ, ಆದರೆ ಆ ಮಮತೆ ಕೇವಲ ವೈಯಕ್ತಿಕವಾದ ಮಮತೆಯಾಗಿ ರೂಪುಗೊಳ್ತಾ ಇದೆ ಕೈಕೇಯಿ. ಇದು ಸತ್ಯಭಾಮೆ ಅವಳದು ಹೆಂಡತಿಯಾದರೂ ಕೂಡ ಮತ್ಸರ ಇದೆ ಅವಳಿಗೆ. ಹೀಗಾಗಿ ಈ ಮತ್ಸರ ಮತ್ತು ಮಮತೆ ಮೋಹಗಳು ಏನಿವೆ ಇವುಗಳು ಇರಬೇಕು ಸಂಸಾರದಲ್ಲಿ. ಹೇಗಿರಬೇಕು ಅಂತಂದರೆ ಅವು ಒಂದು ರೀತಿ ಲೋಕನಾಟಕವಾಗಿ ನಮಗೆ ಗೋಚರವಾಗ್ತಾ ಇವೆ. ಅಂದರೆ ಇದರ ಮೂಲಕ ಯಾವುದು ಮೌಲ್ಯಯುತವಾದದ್ದು, ಯಾವುದು ಅಲ್ಲ, ಯಾವುದು ನಿಜವಾದ ಪ್ರೇಮ, ಯಾವುದು ಮೋಹ, ಯಾವುದು ಮತ್ಸರ ಅನ್ನೋದು ತಿಳಿತದೆ. ಆದ್ದರಿಂದ ಇಂಥದೊಂದು ಮಾತೆಯ ಹೆಂಡತಿಯ ಲೀಲೆ ಅನ್ನೋದು ಒಂದು ನಾಟಕವಾಗಿ ರೂಪುಗೊಂಡರೆ ಮನುಷ್ಯ ತನ್ನನ್ನು ತಾನು ಯಾವುದು ನಿಜ ಯಾವುದು ಸತ್ಯ ಅಂತ ಕಂಡುಕೊಳ್ಳೋಕೆ ದಾರಿ ಆಗುತ್ತೆ ಅನ್ನೋ ಮಾತನ್ನು ಬಹುಶಃ ಈ ಪದ್ಯದಲ್ಲಿ ಡಿ ವಿ ಜಿಯವರು ವಿವರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಅನ್ನ ದೇವರ ಸ್ವರೂಪ. ಆಹಾರ ಸೇವಿಸುವ ಮೊದಲು ಅದಕ್ಕೆ ವಂದಿಸಿ ನಂತರ ಸೇವಿಸುವ ಜನ ಸಮಾಜದಲ್ಲಿ ಇನ್ನೂ ಇದ್ದಾರೆ. ನೆಲಕ್ಕೆ ಬಿದ್ದ ಅನ್ನವನ್ನು ಎತ್ತಿ ತಟ್ಟೆಯಲ್ಲಿ ಇಟ್ಟು ತಿನ್ನುವ ಅದೆಷ್ಟೋ ಜನರಿದ್ದಾರೆ. ಆದರೆ ಇಂದು ಬಹಳಷ್ಟು ಆಹಾರ ಪೋಲಾಗುತ್ತಿದೆ. ಒಂದೆಡೆ ಮನೆ, ಹೋಟೆಲ್, ಮದುವೆ ಸಮಾರಂಭಗಳಲ್ಲಿ ಟನ್ ಗಟ್ಟಲೆ ಆಹಾರ ಕಸದ ಬುಟ್ಟಿಗೆ ಸೇರುತ್ತಿದ್ದರೆ, ಇನ್ನೊಂದೆಡೆ ದೇಶದಲ್ಲಿ ಲಕ್ಷಾಂತರ ಜನರು ಆಹಾರವಿಲ್ಲದೆ ಹಸಿವಿನಿಂದ ಬಳಲುತ್ತಿದ್ದಾರೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬಂತೆ ಅನ್ನದಾತ ಒಂದು ಅಗಳು ಬೆಳೆಯಲು ವರುಷ ತೆಗೆದುಕೊಂಡರೆ ಅದನ್ನ ಎಸೆಯಲು ನಾವು ಹಿಂದೆ ಮುಂದೆ ನೋಡುವುದಿಲ್ಲ. ಆಹಾರ ಪೋಲು ಮಾಡುವುದನ್ನ ಹಿಂದೆ ನಿಲ್ಲಿಸೋಣ. ತಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನೇ ಪ್ರೀತಿಯಿಂದ ಬಡಿಸಿಕೊಳ್ಳೋಣ. ಹೆಚ್ಚಿದ್ದ ಅನ್ನವನ್ನ ಹಸಿದ ಹೊಟ್ಟೆಗೆ ತಲುಪಿಸೋಣ. ಅನ್ನದಾತನ ಶ್ರಮಕ್ಕೆ ಗೌರವವನ್ನ ಸಲ್ಲಿಸೋಣ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಸಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ ಸಾಯಿಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.

0: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4200-33.
0: ಕೇಳಿ

0: ಫೀಸು ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಇನ್ನು ಮುಂದೆ ಕೇಳಿ ಬಿ ಆರ್ ಲಕ್ಷ್ಮಣ್ ರಾವ್ ರಚಿತ ಗೀತೆ, ಹಾಡಿದ್ದಾರೆ ಸಿ ಅಶ್ವಥ್.

ಆಕಾಶವಾಣಿ ಕಾರವಾರ ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ನಾನೊಬ್ಬನೇ ಒಳ್ಳೆಯವನು ಚಿತ್ರದ ಗೀತೆ. ಹಾಡಿದ್ದಾರೆ ವೀರಭದ್ರ, ಸುಷ್ಮಾ ಸುರೇಶ್. ಈ ಗೀತೆಗೆ ಗುರುರಾಜ್ ಅವರ ಸಾಹಿತ್ಯ ಹಾಗೂ ಸುಧೀರ್ ಶಾಸ್ತ್ರಿಯವರ ಸಂಗೀತವಿದೆ.

ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಸಂತೋಷ್ ವೆಂಕಿ ಹಾಗೂ ಅನನ್ಯ ಭಟ್ ಹಾಡಿರುವ ಮೊಂಬತ್ತಿ ಚಿತ್ರದ ಗೀತೆ. ಜಾನ್ಪದ್ ಅವರ ಸಾಹಿತ್ಯಕ್ಕೆ ಸತೀಶ್ ಬಾಬು ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಡಾಕ್ಟರ್ ಶಮಿತಾ ಮಲ್ನಾಡ್ ಹಾಗೂ ಅವಿನಾಶ್ ಚೆಪಿ ಹಾಡಿರುವ ಮುತ್ತಿನ ಮಳೆಯಲ್ಲಿ ಚಿತ್ರದ ಗೀತೆ. ವೈ ಜಿ ಅಶೋಕ್ ಕುಮಾರ್ ಅವರ ಸಾಹಿತ್ಯಕ್ಕೆ ಟಿ ರವೀಶ್ ಅವರ ಸಂಗೀತವಿದೆ.

ಆಕಾಶವಾಣಿ ಕರವರ ಮಂಜುಳ ಗಾನ ಹಳೆ ಸುಮಧುರ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಹಾಡಿರುವ ಈ ಬಂಧ ಅನುಬಂಧ ಚಿತ್ರದ ಗೀತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಕೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ.

ಹಳೆ ಸುಮಧುರ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಹಾಡಿರುವ ಈ ಬಂಧ ಅನುಬಂಧ ಚಿತ್ರದ ಗೀತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಕೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಪಿ ಸುಶೀಲಾ ಹಾಡಿರುವ ಹಾಸ್ಯರತ್ನ ರಾಮಕೃಷ್ಣ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ.

0: ಪ್ರಾಮ್ ಫಿನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.
1: ಮಂಜುಳ ಗಾನದಲ್ಲಿ ಏನು ಮುಂದೆ ಕೇಳಿ, ಎಸ್ ಜಾನಕಿ ಹಾಡಿರುವ ಇಮ್ಮಡಿ ಪುಲಿಗೇಶಿ ಚಿತ್ರದ ಗೀತೆ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಮಂಜುಳಾ ಕಾನ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿರುವ ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ಕೆ ವಿ ಮಾಧವನ್ ಅವರ ಸಂಗೀತವಿದೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ಕೇಳಿ. ಪಿ ಬಿ ಶ್ರೀನಿವಾಸ್ ಹಾಡಿರುವ ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆ. ಈ ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ವಿಜಯಭಾಸ್ಕರ್ ಅವರ ಸಂಗೀತವಿದೆ.

ಮಜುಳುಗಾಲದಲ್ಲಿ ಏನು ಮದ ಕೇಳಿ ರಾಜ್ಕುಮಾರ್ ಭಾರತಿ ಹಾಗೂ ಬಿ ಆರ್ ಛಾಯಾ ಹಾಡಿರುವ ಮಧುಮಾಸ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಈಗ ಕೇಳಿ ಎಸ್ ಜಾನಕಿ ಹಾಡಿರುವ ನಾಗಕನ್ಯೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಕೆ ಸತ್ಯಂ ಅವರ ಸಂಗೀತವಿದೆ.

0: ಆಕಾಶವಾಣಿ ಕಾರವಾರ ಹಿಂದಿ ಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಹಿಂದಿ ಗೀತೆಗಳಲ್ಲಿ ಮೊದಲಿಗೆ ಕೇಳಿ ಉದಿತ್ ನಾರಾಯಣ್ ಹಾಡಿರುವ ಗೀತೆ

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಹಾಡಿರುವ ಗೀತೆ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ.

0: ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಹಿಂದಿ ಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಹಸನ್ ಜಹಾಂಗೀರ್ ಹಾಡಿರುವ ಗೀತೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಅಲಿಶಾ ಶೆನಾಯ್ ಹಾಡಿರುವ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಫಾಲ್ಗುನಿ ಪಾಠಕ್ ಹಾಡಿರುವ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಹಾಡಿರುವ ಗೀತೆ.
4: मेरे दिल में एक तो मेरा पागलपन कि मैं हर चेहरे में तेरा चेहरा तलाश करता. तुझे छूने को दिल करे, तुझे पाने को दिल करे.

ಕೆಳಗರೆ ಇದುವರೆಗೂ ಹಿಂದಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10:30 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವುದು.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರೆ ಎಲ್ಲ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆ ಹೆಚ್ಚಿನ ಮಾಹಿತಿ ಸಂಪರ್ಕಿಸಿ CBS BLR.

ಇದೇನು ನಡೆ, ಓಹೋ ಕಡುಪು ನಡೆ, ಆಹಾ ಆಹಾ ಇದೇನು ನಡೆ, ಓಹೋ ಓಹೋ ಕಡುಪು ನಡೆ.

ಸತದಲ್ಲೇ ಕೊಲ್ಲಬಲ್ಲೆ ಎಂಬ ಜಂಭವೋ ಆಕೆ ಈ ಗಂಡೆ ದಿನ್ನಿ ಸುಳ್ಳುವೋ ನೋಟದಲ್ಲೇ ಕೊಲ್ಲಬಲ್ಲೆ ಎಂಬ ಜಂಭವೋ ಆ ಕೆಂಡದೆ ಈ ಗಂಡೆ ದಿನ್ನಿ ಸುಳ್ಳುವೋ ಪಪ್ಪದ ಹಪ್ಪ ಪಪ್ಪದ ಪಪ್ಪ ಹಪ್ಪ ಪಪ್ಪರ ಪಪ್ಪ ಹಪ್ಪ ಯಹ ಪಪ್ಪರ ಪಪ್ಪ ಹಪ್ಪ ಈ ಮಿಂಚಿಗೆ ಆ ಸಂಚಿಗೆ ನಾ ಸೋಲುವೆನೇನು ಆಹಾ ಆಹಾ ಇದೇನು ನಡೆ ಓಹೋ

ಮಾತನಾಡೆ ಮುತ್ತು ಸುರಿಬುದೆಂದು ತಿಳಿದೆಯೋ, ಆ ಮುತ್ತಿಗೆ ನಾ ಸುತ್ತುಗೆ ತಾನೆಂದು ನೆನೆದೆಯೋ. ಮಾತನಾಡೆ ಮುತ್ತು ಸುರಿಬುದೆಂದು ತಿಳಿದೆಯೋ, ಆ ಮುತ್ತಿಗೆ ನಾ ಸುತ್ತುಗೆ ತಾನೆಂದು ನೆನೆದೆಯೋ. ಪಪ್ಪರ ಪಪ್ಪ ಹಪ್ಪ.

0: ಆಹಾ ಆಹಾ, ಇದೆಂಥ ಗೀತೆ!
1: ಹೌದು, ಧೂಮಕೇತು ಚಿತ್ರದ ಎಂಥ ನಡೆ ಅನ್ನುವಂತಹ ಈ ಚಂದದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇತ್ತು. ಆರ್ ಎನ್ ಜೈಗೋಪಾಲ್ ಅವರು ಗೀತೆಯನ್ನ ಬರೆದಿದ್ರೆ ಟಿ ಜಿ ಲಿಂಗಪ್ಪ ಅವರ ಸ್ವರ ಸಂಯೋಜನೆ ಈ ಹಾಡಿಗೆ. ಕೇಳ್ತಾ ಇದ್ದೀರಿ 102.9 FM ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದು.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣಿ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.

ಆನಂದದ ಹಳೆಯ ಗೀತೆಗಳೊಂದಿಗೆ ಸಾಕ್ತಾ ಇದೆ ನಮ್ಮ ಓಲ್ಡೇಸ್ಗಳನ್ನ ಪಯಣ. ಎಲ್ಲ ಗೀತೆಗಳು ಕೂಡ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಕೇಳುಗರ ಸಂದೇಶಗಳೇ ಹೇಳ್ತಾ ಇದೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ ಅಂತ ಹೇಳ್ತಾ ಸಮಯ 10:38:12 ಈಗ ಬರುವಂತಹ ಹಾಡು ಎಸ್ ಜಾನಕಿಯವರು ಹಾಗೇನೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಒಂದು ಯುಗಳ ಗೀತೆ ಬೆಟ್ಟದ ಹುಲಿ ಚಿತ್ರದ ಹಾಡು ಇದು. ಗೀತಪ್ರಿಯ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಈ ಹಾಡಿಗಿದೆ.

ಬೆಳಗಿನಿಂದಲೂ ಸಹ ಕೇಳುಗರು ನಮ್ಮ ಜೊತೆಯಾಗಿದ್ದಾರೆ. ಹಾಗೆ ವಿಶ್ವ ಬೈಸಿಕಲ್ ದಿನದ ಕುರಿತಾಗಿ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸೈಕಲ್ ಅನ್ನೋದು ಒಂದು ಭಾವನೆ ನಮಗೆ, ಹಾಗೆಯೇ ಈ ದಿನ ಆ ಒಂದು ನೆನಪು ನಮಗೆ ಮೂಡಿ ಬಂತು ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಕೇಳುಗರು ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಲೀಲಾ ಮಧು ಅವರು ಕೆಂಗೇರಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ಸೈಕಲ್ಗೆ ತುಂಬ ದೊಡ್ಡದಾದ ಪಾತ್ರ ಇದೆ. ನಾನು ನಮ್ಮ ಯಜಮಾನರು ಎರಡು ಮಕ್ಕಳಾದ್ಮೇಲೂ ಕೂಡ ಸೈಕಲ್ನಲ್ಲಿ ಹೋಗ್ತಾ ಇದ್ವಿ. ಬರೀ ಅಲ್ಲಿ ಇಲ್ಲಿ ಎಲ್ಲ 20 ಕಿಲೋಮೀಟರ್ ವರೆಗೂ ಇಬ್ಬರು ಕೂಡಿ ಸವಾರಿ ಮಾಡಿದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇಂದು ವಿಶ್ವ ಸೈಕಲ್ ದಿನ. ನನಗೀಗ 63 ವರ್ಷ. ಈಗಲೂ ಕೂಡ ನಾನು ಬ್ಯಾಂಕಿಗೆ, ಪೋಸ್ಟ್ ಆಫೀಸ್ಗೆ, ತರಕಾರಿ ತರೋದಕ್ಕೆ ಮುಂತಾದ ಕೆಲಸಗಳಿಗೆ ಸೈಕಲನ್ನೇ ಬಳಸ್ತೀನಿ ಅಂತ ಹೇಳಿ ಕುಷ್ಟಗಿ ತಾಲೂಕು ಹನುಮಸಾಗರದ ಚಂದ್ರಶೇಖರ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಕೂಡ ಚಿಕ್ಕವಳಿದ್ದಾಗ ಸೈಕಲ್ ಹೊಡಿತಾ ಇದ್ದೆ ಬೇರೆಯವರದು ಅಂತ ಹೇಳಿ ಚೈತ್ರ ಅವರು ನಾಗರಬಾವಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಮತ್ತಿನ್ಯಾರು ಲಕ್ಷ್ಮಿ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮಿಂಚು ಹುಳ ನೋಡೋದಕ್ಕೆ ಹಳ್ಳಿಗೆ ಹೋಗಬೇಕು ಅಂತ ನೀವು ಹೇಳಿದ್ರಿ, ಆದರೆ ಒಂದು ರಿಕ್ವೆಸ್ಟ್ ಇದೆ, ಏನು ಅಂತ ಹೇಳಿದ್ರೆ ಹೋದ ಸ್ಥಳವನ್ನು ಗಲೀಜು ಮಾಡದೆ ಹಾಗೆಯೇ ಅಲ್ಲಿನ ಪರಿಸರಕ್ಕೆ ಪರಿಸರದ ನೆಮ್ಮದಿಗೆ ಭಂಗ ಬರದಂತೆ ಎಚ್ಚರವನ್ನು ವಹಿಸಬೇಕು ಅಂತಲೂ ಕೂಡ ಹೇಳಿಬಿಡಿ ಅಂತ ಹೇಳಿದರೆ ಖಂಡಿತವಾಗಿಯೂ ಅಲ್ವಾ. ಅದು ಎಲ್ಲ ಪ್ರವಾಸಿಗರ ಒಂದು ಆದ್ಯ ಕರ್ತವ್ಯ, ಹಾಗೆ ಜವಾಬ್ದಾರಿ ಕೂಡ ಅಲ್ವಾ. ನಾವು ಹೋದಂತಹ ಸ್ಥಳವನ್ನು ಅದು ಹೇಗಿತ್ತು ಹಾಗೆ ಯಥಾವತ್ ಸ್ಥಿತಿಯಲ್ಲಿ ಇಡುವಂಥದ್ದು, ಅಲ್ಲಿನ ಒಂದು ನೆಮ್ಮದಿಗೆ ಪರಿಸರಕ್ಕೆ ಭಂಗ ಬರದೇ ಇರೋ ಹಾಗೆ ನಾವು ನೋಡಿಕೊಳ್ಳುವಂಥದ್ದು, ಆ ಸಂಸ್ಕೃತಿಯನ್ನು ಹಾಗೆ ಅಲ್ಲಿನ ಕಲೆಗಾರಿಕೆಯನ್ನು ಕೂಡ ನಾವು ಹಾಳು ಮಾಡಬಾರ್ದು. ಅದರ ಒಂದು ಜತನವಾಗಿ ನಾವು ಕಾಪಾಡಿಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ಕೊಡಬೇಕು ಅಲ್ವಾ. ಹಾಗೆಯೇ ಪೂರ್ಣಿಮಾ ಮೇಸ್ತ್ರಿಯವರು ನಾರಾಯಣಪುರದಿಂದ ಸಂದೇಶ ಕಳಿಸಿ ಸೈಕಲ್ ಸವಾರಿಯ ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಜನ ಸೈಕಲ್ ಸವಾರಿಯ ಕೆಲವೊಂದು ಹಾಡುಗಳನ್ನು ಹಾಕಿ ಅಂತ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಸೈಕಲ್ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿ ಸೈಕಲ್ ಬಳಕೆ ಮಾಡಬೇಕು ಅಂತ ಹೇಳಿ ನಳಿನ ಲಂಕೇಶ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಓಲ್ಡೀಸ್ಗಳನ್ನ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಸಿ ಎನ್ ಲಕ್ಷ್ಮಣ ಅವರು, ಪಿ ಬಿಂದುಮತಿ ಯಲಹಂಕದಿಂದ, ಹಾಗೆ ಇಚಲಕರಂಜಿಯಿಂದ ಅಶೋಕ್ ಕಾವ್ಯವರ ಸಂದೇಶ ಬಂದಿದೆ. ಹಾಗೆ ಪ್ರಪಂಚದ ಎಲ್ಲ ಆಗುಹೋಗುಗಳು ಕೂಡ ನಮಗೆ ಮರ್ತು ಹೋಗ್ಬಿಡುತ್ತೆ ಚಂದದ ಹಾಡುಗಳನ್ನು ಕೇಳ್ತಾ ಇದ್ರೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಬೆಳಗ್ಗೆ ಭಾವಗೀತೆಗಳನ್ನು ಕೇಳುವಾಗ ಮೈಸೂರು ಅನಂತಸ್ವಾಮಿಯವರು ಬಿರಿಯಾನಿ ಆಫರ್ ಮಾಡ್ತಾ ಇದ್ರು ಹಾಡುಗಳನ್ನು ಬರೆಸೋದಕ್ಕೆ ಅಂತ ಹೇಳಿ ಆ ಒಂದು ಮಾತನ್ನು ಕೇಳಿ ಬಿರಿಯಾನಿಯಲ್ಲಿ ಇಂಥ ಮ್ಯಾಟರ್ ಇದೆ ಅಂತ ಗೊತ್ತೇ ಇರಲಿಲ್ಲ ನಮಗೆ ಅಂತ ಹೇಳಿ ನಾಗರತ್ನ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ರಾಜಾಜಿನಗರದ ನಮ್ಮ ಕೇಳುಗರು ಇವರು. ಹಾಗೆ ಇಂದಿನ ಓಲ್ಡ್ ಏಜ್ಗಳಲ್ಲಿ ಮುಡಿ ಬರ್ತಾ ಇರುವಂತಹ ಎಲ್ಲ ಹಾಡುಗಳು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಪಿ ಬಿ ಎಸ್ ಅವರ ಯುಗಳ ಗೀತೆಗಳು ತುಂಬ ಇಷ್ಟ, ಕರ್ಣಾನಂದ ನಮಗೆ ಅಂತಿದ್ದಾರೆ. ಅಮರಾವತಿಯಿಂದ ಹರಿಕುಮಾರ್, ಸೌರಾಷ್ಟ್ರಪೇಟೆ ಬೆಂಗಳೂರು ಇಲ್ಲಿನ ನಮ್ಮ ಕೇಳುಗರು. ಹಾಗೆ ದೀಪ್ತಿ ದಿನೇಶ್ ಖಟಾವ್ಕರ್ ಅವರು ಸಂದೇಶ ಕಳಿಸಿ ಸುಮ್ಮನೆ ಕಣ್ಣು ಮುಚ್ಚಿ ಹಾಡುಗಳನ್ನು ಅನುಭವಿಸಬೇಕು, ಆವಾಗ್ಲೇ ಅದರ ಸ್ವಾದವನ್ನು ಸವಿಯೋಕೆ ಆಗೋದು, ಅಂತಹ ಒಳ್ಳೆಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ಶರ್ಮಾ ಅವರು ಕರ್ಣ ಬಂಧು ನಾವು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ನಿಮ್ಮ ಒಂದು ಹೆಸರು ಕರ್ಣಬಂಧು. ಹೌದು, ನಮ್ಮ ಆಕಾಶವಾಣಿ ವಿವಿಧ ಭಾರತೀಯ ಕರ್ಣಬಂಧು ಆದಂತಹ ನಾಗರಾಜ್ ಶರ್ಮಾ ಅವರ ಸಂದೇಶ ಬಂದಿದೆ. ಕಾರ್ಯಕ್ರಮದ ಗೀತೆಗಳನ್ನು ಅವರು ಮೆಚ್ಚಿದ್ದಾರೆ ಅಂಜನಾ ಅವರು, ಹಾಗೆ ಸ್ವಪ್ನ ಹೊಯ್ಸಳ ಅವರು, ಮತ್ತು ಮಂಗಳೂರಿನ ಮಂಗಳೇಶ ಸ್ವಾಮಿಯವರು, ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಂದಿನ ಗೀತೆ ಮುಡಿಬರುತ್ತೆ. ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಸತ್ಯಮ್ ಅವರ ಸಂಗೀತ ಇದೆ. ಲಕ್ಷಾಧೀಶ್ವರ ಚಿತ್ರದ ಹಾಡು ಇದು.

ಹಳೆಯ ಹಾಡುಗಳು ಇಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ರವಿಕುಮಾರ್ ಗೌಡ ಅವರು. ಎಲ್ಲವೂ ನನ್ನ ಅಚ್ಚುಮೆಚ್ಚಿನ ಗೀತೆಗಳೇ ಅಂತಿದ್ದಾರೆ ನಿರ್ಮಲಾ ಈರಾವ್ ಜೆ ಪಿ ನಗರದಿಂದ. ಹಾಗೆ ಭಾಸ್ಕರ್ ಯಶವಂತಪುರದಿಂದ, ಏನಾರ್ ಕೃಷ್ಣಮೂರ್ತಿ ಅರಸಿಕೆರೆಯಿಂದ, ಮತ್ತು ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ. ಹಾಗೆ ಮುದ್ದಾದ ಗೀತೆಗಳನ್ನು ಕೇಳೋದಕ್ಕೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ನಮ್ಮ ಕೇಳುಗರಾದ ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ. ಹಾಗೆ ರಾಣಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಅವ್ರು ಹೇಳ್ತಾ ಇದ್ದಾರೆ, ಬೈಸಿಕಲ್ಲು ನನ್ನ ಮೆಚ್ಚಿನ ವಾಹನ, ಇಂದಿಗೂ ಸಹ ನನ್ನ ನನಗೇನಾದರೂ ಸೈಕಲ್ ಬಿದ್ದರೆ ಒಂದು ರೌಂಡ್ ಹೋಗಿ ಬರ್ದಿದ್ರೆ ನನಗೆ ಸಮಾಧಾನನೇ ಆಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹೌದು, ಮುಂಚೆಯೆಲ್ಲ ಕದ್ದು ಸೈಕಲನ್ನು ಓಡಿಸುವಂಥದ್ದು ಕೂಡ ಇರ್ತಾ ಇತ್ತು ಅಲ್ವಾ. ಹಾಗೆ ನಾವು ಎಷ್ಟೊಂದು ಚಿತ್ರಗಳಲ್ಲಿ ನೋಡಿದ್ದೀವಿ, ಈ ಚೇಸಿಂಗ್ ದೃಶ್ಯಗಳು ಬಂದಂತಹ ಸಮಯದಲ್ಲಿ ಯಾರೋ ದಾರಿ ಹೋಕರು ರಸ್ತೆ ಮಧ್ಯೆ ಸೈಕಲನ್ನು ನಿಲ್ಲಿಸಿ ಮಾತಾಡ್ತಾ ಇದ್ದಾಗ, ಏನೋ ಮಾಡ್ತಾ ಇದ್ದಂತಾಗ ಆ ಸೈಕಲನ್ನು ಎತ್ಕೊಂಡು ಪರಾರಿ ಆಗುವಂಥದ್ದು, ಅವರ ಹಿಂದೆ ಓಡುವಂಥದ್ದು, ಈ ಎಲ್ಲವೂ ಸಹ ನೆನಪಾಗತ್ತೆ ಚಲನಚಿತ್ರಗಳಲ್ಲಿ, ಆಗಿನ ಕಾಲದ ಚಲನಚಿತ್ರಗಳಲ್ಲಿ. ಹಾಗೆಯೇ ಗಂಗಾವತಿ ನಾಗರಾಜ್ ಅವರು ಕೊಡೇಕಲ್ಲಿಂದ ಸಂದೇಶ ಕಳಿಸಿ ಕಾರ್ಯಕ್ರಮನ ಇಷ್ಟಪಟ್ಟಿದ್ದಾರೆ. ಬೈಸಿಕಲ್ ಹಾಡುಗಳು ನಮಗೆ ಇಷ್ಟ ಆಯಿತು ಅಂತ ಹೇಳಿ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶ ರವಾನೆ ಮಾಡಿದ್ದಾರೆ. ನಾನು ಕೂಡ ಸೈಕಲ್ ಓಡಿಸ್ತೀನಿ ಈಗಲೂ ಅಂತ ಹೇಳಿ ಸೋಮಶೇಖರ್ ತಟ್ಟಿ ಹಂಪಾಪುರದಿಂದ ಸಂದೇಶ ಕಳಿಸಿದ್ದಾರೆ. ರಾಯಚೂರು ಈರಣ್ಣ ಬೆಂಗಾಲಿಯಿಂದ ಸಂದೇಶ ಬಂದಿದೆ.

ಚೌರಿ ಚಿಕ್ಕಣ್ಣ ಚಿತ್ರದ ಒಂದು ಹಾಡು ಅಂತ ಹೇಳಿದ್ರು. ಆ ಹಾಡಾಗ್ಲಿ ಪ್ರಸಾರ ಆಯಿತು. ಹಾಗೆ ಸುಮಕದ ಕಟ್ಟೆಯಿಂದ ಮತ್ತು ಗಿರಿಜಮ್ಮ ಅನ್ನಪೂರ್ಣ ಅವರು ಎನಿಎಸ್ ಬಡಾವಣೆಯಿಂದ ಮಹಾಲಿಂಗಪ್ಪ ಜಾಲವಾದಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಇವರಿಗೆ ಹರ್ಷ ಅವರ ಜೊತೆಗಿನ ದೂರವಾಣಿಯ ಮಾತುಗಳು ಇಷ್ಟ ಆಯ್ತಂತೆ. ಒಳ್ಳೆಯ ಮಾಹಿತಿ ನೀಡಿದ್ರು. ಹಾಗೆ 97 ವರ್ಷದ ದತ್ತಾತ್ರೇಯ ಅವರು ಈಗಲೂ ಓಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಸ್ಫೂರ್ತಿದಾಯಕ ಅವರು ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ತಿನ್ಯಾರು ಕುಮಾರಸ್ವಾಮಿಯವರು ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗೋಪಾಲ್ ಕಂಬಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆ ಇಲ್ಲಿಂದ. ಮತ್ತು ನಮ್ಗಂತೂ ಸೈಕಲ್ ಓಡಿಸೋದು ಅಂತ ಹೇಳಿದ್ರೆ ಕ್ರೇಜಿ ಅಂತ ಹೇಳ್ತಾ ಇದ್ರೆ ಶೈಲಿನಿ ಮುರಳೀಧರ್ ಅವರು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಒಂದು ಕ್ರೇಜಿ ಆಗಿಬಿಡ್ತಾ ಇದ್ರಂತೆ ಅವರು ಸೈಕಲ್ನ ನೋಡಿ. ಹಾಗೇನೆ ಸುಜಾತ ಮಹೇಶ್ ಗುರುಪುರ ಶಿವಮೊಗ್ಗ ಇಲ್ಲಿಂದ. ಹಾಗೆ ಲಕ್ಷ್ಮೀ ಅವರು ಗಟ್ಗಳ್ಳಿ ಕೋಲಾರ ಇಲ್ಲಿಂದ. ನಾಗರಾಜ್ ಶರ್ಮಾ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಕೂಡ ಕಾಲೇಜಿಗೆ ಹೋಗುವಾಗ ಸೈಕಲ್ನಲ್ಲೇ ಹೋಗ್ತಾ ಇದ್ದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಕೇಳುಗರ ಸಂದೇಶಗಳು ನಮ್ಮ ಜೊತೆಯಾಗಿವೆ. ಕಾರ್ಯಕ್ರಮಗಳನ್ನು ಆಸ್ಥೆಯಿಂದ ಆಲಿಸ್ತೀರಿ, ಪ್ರೀತಿಯಿಂದ ಸಂದೇಶಗಳನ್ನು ಕಳಿಸ್ಕೊಡ್ತೀರಿ, ಹೀಗೆ ಸದಾ ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಸರ್ವಮಂಗಳ ಚಿತ್ರದ ಒಂದು ಚಂದದ ಒಂದು ಗೀತೆ ಇದು. ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆ. ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಂಥವರು ಸತ್ಯಂ ಅವರು. ಪಿ ಸುಶೀಲಾ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಮಧುರವಾದ ಕಂಠಸಿರಿಯಲ್ಲಿ ಒಂದು ಚಂದದ ಗೀತೆ ಮೂಡಿಬಂತು. ಒಳ್ಳೆಯ ಚಂದದ ಗೀತೆಗಳು ಪ್ರಸಾರ ಆಯಿತು ಅಂತ ಹೇಳಿ ನಮ್ಮ ಕೇಳುಗರು ಎಲ್ಲರೂ ಕೂಡ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ರಿ. ಹೌದು, ಈ ಚಂದದ ಗೀತೆಗಳ ಪಯಣ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಬಿ ಕೆ ಸುಮಿತ್ರ ಅವರ ಮೇಲೆ ಇರುವಂತಹ ಬೃಂದಾವನ ಚಿತ್ರದ ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವಿನುತ. ಹಾಗೆ 11 ಗಂಟೆಗೆ ಸರಿಯಾಗಿ ಸುದ್ದಿ ಮುಖ್ಯಾಂಶಗಳು, ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು ಕೂಡ ಮೂಡಿಬರುತ್ತೆ. ವಾರ್ತಾ ವಾಚಕರು ಕೂಡ ಸಿದ್ಧರಾಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಹೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಜೊತೆಯಾಗಿರಿ. ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ನ ಆರ್ಬಿ ಹಣಕಾಸು ನೀತಿ ಸಮಿತಿಯ ಮೂರು ದಿನಗಳ ಸಭೆ ಇಂದು ಆರಂಭಗೊಂಡಿದ್ದು, ಜಾಗತಿಕ ಅನಿಶ್ಚಿತತೆಗಳ ನಡುವೆಯೂ ಬಡ್ಡಿದರಗಳಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸಭೆಯ ನಿರ್ಧಾರಗಳನ್ನು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಇದೇ 5ರಂದು ಪ್ರಕಟಿಸಲಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುಯಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಂಧು ಅವರು ಬುಧವಾರ ದೆಹಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ನಗರಾಡಳಿತ, ನಾಗರಿಕ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ಕಟ್ಟಡಗಳ ಸುರಕ್ಷತೆ ಕುರಿತ ವಿಷಯಗಳನ್ನು ಚರ್ಚಿಸಿದರು. ಪ್ರಸ್ತುತ ಪ್ರಾದೇಶಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇರಾನ್ಗೆ ಚೀನಾ ಮಿಲಿಟರಿ ನೆರವು ನೀಡುತ್ತಿರುವ ಕುರಿತ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ ಎಂದು ಅಮೆರಿಕದ

ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ತಿಳಿಸಿದ್ದಾರೆ. ಇದೇ ವೇಳೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಂತಾರಾಷ್ಟೀಯ ನೌಕಾಯಾನ ಸ್ವಾತಂತ್ರ್ಯವನ್ನು ಮರುಸ್ಥಾಪಿಸುವ ಜಾಗತಿಕ ಪ್ರಯತ್ನಗಳಿಗೆ ಚೀನಾ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ 99 ಅಧಿಸೂಚಿತ ಉದ್ದಿಮೆಗಳ ಕಾರ್ಮಿಕರ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ರಾಜ್ಯ ಸರ್ಕಾರ ಹೊರಡಿಸಿರುವ ಅಂತಿಮ ಅಧಿಸೂಚನೆ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿ ಸಂಬಂಧ ಹೈಕೋರ್ಟ್ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಬಯಸಿದೆ. ಅಹಮದಾಬಾದ್ ನಗರ ಪೊಲೀಸ್ ಹಾಗೂ ಅಪರಾಧ ವಿಭಾಗ ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಅಕ್ರಮವಾಗಿ ನೆಲೆಸಿದ 131 ಬಾಂಗ್ಲಾದೇಶಿಯರನ್ನು ಗುರುತಿಸಿ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ 160 ಶಂಕಿತರನ್ನು ವಿಚಾರಣೆಗೆ ಒಳಪಡಿಸಲಾಗಿದ್ದು ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 699 ಅಂಕಗಳ ಕುಸಿತ ಕಂಡು 73,959 ವಹಿವಾಟು ನಡೆಸಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 177 ಅಂಕಗಳ ಕುಸಿತ ಕಂಡಿದ್ದು 23,302 ವಹಿವಾಟು ಆರಂಭಿಸಿದೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಜಿಲ್ನ ಮಾರ್ಸೆಲೋ ಡೆಮೋಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲೆಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: जिनके पास कोई गारंटी नहीं है, सरकार खुद उनकी गारंटर बन रही है.
1: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿ 6 ವರ್ಷಗಳು, ಉತ್ಸಾಹ, ಗೌರವ, ಸ್ವಾಭಿಮಾನ.

ಸಮಯ ಆಗಿದೆ 11:05:32 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡುಗಳು ಪ್ರಸಾರ ಆಗ್ತಾ ಇದೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ ಸಾಹೇಬ ಮತ್ತು ರಾಜಕುಮಾರ ಚಿತ್ರಗಳಿಂದ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ 11:17. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ ಜೆ ವಿನುತಾ ಶಶಿಧರ್. ಮತ್ತೆರಡು ಸೂಪರ್ ಹಿಟ್ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇದೆ, ಚಕ್ರವರ್ತಿ ಮತ್ತು ಚೌಕ ಚಿತ್ರಗಳಿಂದ.

ಸಮಯ ಆಗಿದೆ 11:30 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇದು ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಇದು. ಇಂದಿನ ಕಲಾ ಭಾರತೀಯ ಅತಿಥಿಯ ಬಗ್ಗೆ ಹೇಳೋದಾದ್ರೆ, ಕನ್ನಡ ಚಿತ್ರರಂಗದಲ್ಲಿ ಮನೆ ಮಾತಾದ ಬಹು ಬೇಡಿಕೆಯ ಬಹುಮುಖ ಪ್ರತಿಭೆಯ ಒಬ್ಬ ವ್ಯಕ್ತಿಯ ಬಗ್ಗೆ ಇಂದು ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದ್ರೆ, ಕನ್ನಡ ಚಿತ್ರರಂಗದ ಅತ್ಯಂತ ಸುಪ್ರಸಿದ್ಧ, ಸುಂದರ, ಸುಮಧುರ ಮತ್ತು ಜನಪ್ರಿಯ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾದ ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಮ್ಮ ವಿಶಿಷ್ಟ ಹಾಗೂ ಮೃದುವಾದ ಕಂಠದಿಂದಾಗಿ 90ರ ದಶಕದಿಂದ ಇಂದಿನವರೆಗೂ ಲಕ್ಷಾಂತರ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವ

ಅವರು ಸ್ಯಾಂಡಲ್ವುಡ್ನ ಮೆಲೋಡಿ ಕಿಂಗ್ ಎಂದೇ ಪ್ರಸಿದ್ಧರಾದವರು. ಬೆಂಗಳೂರಿನಲ್ಲಿ ಹುಟ್ಟಿದ ರಾಜೇಶ್ ಕೃಷ್ಣನ್ ಅವರಿಗೆ ಸಂಗೀತದ ಹಿನ್ನೆಲೆ ಮನೆಯಿಂದಲೇ ಒದಗಿ ಬಂದಿತ್ತು. ಅವರ ತಾಯಿ ಪ್ರಸಿದ್ಧ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಗಾಯಕಿಯಾಗಿದ್ದು ಅವರೇ ರಾಜೇಶ್ ಕೃಷ್ಣನ್ ಅವರಿಗೆ ಮೊದಲ ಗುರು ಅಂತ ಹೇಳಬಹುದು. ಬೆಂಗಳೂರಿನ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಇವರು ಬಾಲ್ಯದಿಂದಲೇ ಗಾಯನದಲ್ಲಿ ಅಪಾರ ಆಸಕ್ತಿಯನ್ನ ಹೊಂದಿದ್ರು. ಒಂದು ಗೀತೆಯ ನಂತರ ಮತ್ತಷ್ಟು ಮಾಹಿತಿ ಮತ್ತು ಹಾಡುಗಳು ನಿಮ್ಮ ಜೊತೆಯಾಗಿ ಮೂಡಿ ಬರ್ತಾ ಇದೆ. ಜನ್ಮದ ಜೋಡಿ ಚಿತ್ರದಿಂದ

ಬಾಲ್ಯದಿಂದಲೇ ಗಾಯನದಲ್ಲಿ ಅಪಾರ ಆಸಕ್ತಿಯನ್ನ ಹೊಂದಿದ್ರು. ಒಂದು ಗೀತೆಯ ನಂತರ ಮತ್ತಷ್ಟು ಮಾಹಿತಿ ಮತ್ತು ಹಾಡುಗಳು ನಿಮ್ಮ ಜೊತೆಯಾಗಿ ಮೂಡಿ ಬರ್ತಾ ಇದೆ. ಜನ್ಮದ ಜೋಡಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಂಗೀತವಿರುವ ಗೀತೆ.

ಕಲಾಭಾರತಿಯಲ್ಲಿ ನಾವು ರಾಜೇಶ್ ಕೃಷ್ಣನ್ ಅವರ ಸಿನಿ ಜೀವನದ ಪಯಣದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು ಸಿನಿಮಾ ರಂಗಕ್ಕೆ ಬರುವ ಮೊದಲು ಇವರು ಹೆಸರಾಂತ ಸಂಗೀತ ಜೋಡಿಯಾದಂತಹ ರಾಜನ್ ನಾಗೇಂದ್ರ ಮತ್ತು ನಾದಬ್ರಹ್ಮ ಹಂಸಲೇಖಾ ಅವರ ಮಾರ್ಗದರ್ಶನದಲ್ಲಿ ಟ್ರ್ಯಾಕ್ ಸಿಂಗರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ SPB ಅವರಂತಹ ಹಿರಿಯ ಗಾಯಕರು ಹಾಡುವ ಮುನ್ನ ಹಾಡಿನ ಧಾಟಿಯನ್ನ ರೆಕಾರ್ಡ್ ಮಾಡಲು ಇವರ ಧ್ವನಿಯನ್ನ ಬಳಸ್ತಾ ಇದ್ರು. 1991 ತೆರೆ ಕಂಡ ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ ಹಾಡಿನ ಮೂಲಕ ಇವರು ಸ್ವತಂತ್ರ ಗಾಯಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಕೇವಲ 17 ವಯಸ್ಸಿನಲ್ಲೇ ಇವರು ಹಾಡಿದ ಹಾಡನ್ನ ಕೇಳಿ ಮೆಚ್ಚಿದ ರಾಜನ್ ನಾಗೇಂದ್ರ ಜೋಡಿ ಟ್ರ್ಯಾಕ್ ಧ್ವನಿಯನ್ನೇ ಅಂತಿಮ ಹಾಡಾಗಿ ಉಳಿಸಿಕೊಳ್ತಾರೆ. ಇದಾದ ಬಳಿಕ ಹಂಸಲೇಖ ಅವರ ಸಂಗೀತ ನಿರ್ದೇಶನದ ಹೂವು ಹಣ್ಣು ಚಿತ್ರದ ಹಾಡುಗಳು ಇವರಿಗೆ ದೊಡ್ಡ ಬ್ರೇಕ್ ಅನ್ನ ನೀಡಿದ್ವು. ಕಳೆದ 3 ದಶಕಗಳಲ್ಲಿ ರಾಜೇಶ್ ಕೃಷ್ಣನ್ ಅವರು ಕನ್ನಡದಲ್ಲಿ 3,000 ಚಲನಚಿತ್ರ ಗೀತೆಗಳನ್ನ ಹಾಡಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಹೂವು ಹಣ್ಣು ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಹಾಗೂ ಜೊತೆಯಾಗಿದ್ದಾರೆ ಚಿತ್ರ ಅವರು. ಹಂಸಲೇಖ ಅವರ ಸಂಗೀತ ಸಾಹಿತ್ಯದಲ್ಲಿ ಮೂಡಿ ಬರ್ತಾ ಇದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ಮನೆಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕಲಾಭಾರತಿಯಲ್ಲಿ ನಾವು ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ಮಾಹಿತಿ ಹಾಗೂ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲಿ ಕೂಡ 200 ಹೆಚ್ಚು ಹಾಡುಗಳನ್ನು ಹಾಡಿರುವ ಇವರು ನಿನ್ನೆ ಪೆಳ್ಳಾಡ್ತಾ ಚಿತ್ರದ ಏಟೋ ವೆಳ್ಳಿಪೋಯಿ ಹಾಡಿಗೆ ಆಂಧ್ರಪ್ರದೇಶದ ಪ್ರತಿಷ್ಠಿತ ನಂದಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜೊತೆಗೆ ತಮಿಳು, ಹಿಂದಿ, ಮಲಯಾಳಂ, ತುಳು ಮತ್ತು ಲಂಬಾಣಿ ಭಾಷೆಗಳಲ್ಲೂ ಕೂಡ ಹಾಡಿದ್ದಾರೆ. ರಾಜೇಶ್ ಕೃಷ್ಣನ್ ಅವರು ಕೇವಲ ಮೈಕ್ರೋಫೋನ್ ಹಿಂದಿನ ಧ್ವನಿಯಷ್ಟೇ ಅಲ್ಲ, ಕ್ಯಾಮರಾ ಮುಂದೆಯೂ ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದ ಸೂಪರ್ ಹಿಟ್ ಚಿತ್ರ ಗಾಳಿಪಟದಲ್ಲಿ ಕಿಟ್ಟಿ ಎಂಬ ಪಾತ್ರದ ಮೂಲಕ ಪ್ರಮುಖ ನಟರಾಗಿ ಕಾಣಿಸಿಕೊಂಡ್ರು. ಇವರ ನಟನೆಗೆ ವ್ಯಾಪಕ ಪ್ರಶಂಸೆ ಕೂಡ ವ್ಯಕ್ತವಾಗಿ ಫಿಲಂ ಫೇರ್ ಅತ್ಯುತ್ತಮ ಪೋಷಕ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ರು. ನಂತರ 2015 ಮೆಲೋಡಿ ಎಂಬ ಚಿತ್ರದಲ್ಲಿ ಕೂಡ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ಮುಂದೆ ಮೂಡಿ ಬರ್ತಾ ಇದೆ ಗಾಳಿಪಟ ಚಿತ್ರದಿಂದ ಚಿತ್ರ ಅವರ ಗಾಯನದಲ್ಲಿ ಯೋಗರಾಜ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ.

ಕಲಾಭಾರತಿಯಲ್ಲಿ ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು ಇವರ ಗಂಭೀರ ಹಾಗೂ ಸ್ಪಷ್ಟ ಧ್ವನಿಯಿಂದಾಗಿ ಕನ್ನಡದ ಹಲವು ಪ್ರಮುಖ ನಾಯಕ ನಟರಿಗೆ ಹಿನ್ನೆಲೆ ಧ್ವನಿಯನ್ನು ಕೂಡ ಇವರು ನೀಡಿದ್ದಾರೆ. ಜೀ ಕನ್ನಡ ವಾಹಿನಿಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಕಾರ್ಯಕ್ರಮದ ತೀರ್ಪುಗಾರರಾಗಿ ಇಂದಿಗೂ ಕೂಡ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದಾರೆ. 3 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ನಂದಿ ಪ್ರಶಸ್ತಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಕಾರ್ಮೋಡ ಕಳೆದು ಹಾಡಿಗೆ ಸೈಮಾ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನು ಕೂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಮೂಡಿ ಬರ್ತಾ ಇದೆ ಹಬ್ಬ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಕಲಾಭಾರತಿಯಲ್ಲಿ ನಾವು ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಮಾಹಿತಿ ಮತ್ತು ಹಾಡುಗಳನ್ನ ಕೇಳ್ತಾ ಜೊತೆ ಜೊತೆಗೆ ಸಮಯ ಆಗಿದೆ 11:55. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದು ಇವರ ಹುಟ್ಟಿದ ಹಬ್ಬ. ಇವರು ಸದಾ ಕಾಲ ಹೀಗೆ ಇವರ ಹಾಡುಗಳಿಂದ ಹಾಗೂ ನಟನೆಯಿಂದ ಕನ್ನಡ ಚಿತ್ರ ರಸಿಕರನ್ನ ರಂಜಿಸ್ತಾ ಇರಲಿ ಅಂತ ಆಶಿಸ್ತಾ ರಾಜೇಶ್ ಕೃಷ್ಣನ್ ಅವರಿಗೆ ವಿವಿಧ ಭಾರತೀಯ ಕಡೆಯಿಂದ ಹಾಗೆ ನಮ್ಮೆಲ್ಲರ ಕೇಳುಗರ ಕಡೆಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ. ತನ್ನಿಮಿತ್ತ ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂಧನ ಬಳಕೆ ಮಿತಗೊಳಿಸಿ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಸೈಕಲ್ ಬಳಕೆ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಸದಸ್ಯರು ಸೇರಿದಂತೆ ಖೇಲೋ ಇಂಡಿಯಾ ಕ್ಲಬ್, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕೇಂದ್ರಗಳು ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನವನ್ನು ಆಯೋಜಿಸಿ ಪ್ರಚುರಪಡಿಸುತ್ತಿವೆ. ಕರ್ನಾಟಕ ಅಮೇಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸೈಕಲ್ ಅನ್ನುವ ಶಬ್ದ 1817ರಲ್ಲಿ ಜರ್ಮನಿಯಲ್ಲಿ ಕ್ಲಾರ್ಕ್ ಮೌನ್ ಡ್ರಾಯ್ಸ್ ಅಂತ ಹೇಳಿ ಕಟ್ಟಿಗೆಯ ಒಂದು ಪ್ಯಾಡಲ್ ಇಲ್ಲದ ಸೈಕಲ್ ಅನ್ನು ಸ್ಟಾರ್ಟ್ ಮಾಡಿದ. 1868ರಲ್ಲಿ ಪ್ಯಾರಿಸ್ ನಲ್ಲಿ ಬೈಸಿಕಲ್ ರೇಸ್ ಅನ್ನೇ ನಡೆಸಿದರು. ಹಾಗಾಗಿ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. 1930ರಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಪರಿಚಯ ಆಯಿತು. ಜಮಖಂಡಿ ಮಹಾರಾಜರ ಪಟವರ್ಧನ ಕಾಲದಲ್ಲಿ ರಾಜರು ಏನು ಸುಮಾರು ರೇಸ್ ನಡೆಸ್ತಾ ಇದ್ರು, ನಮ್ಮ ಬಿಜಾಪುರ್ ಬಾಗಲಕೋಟೆ ಅಖಂಡ ಜಿಲ್ಲೆ ಇದ್ದಾಗ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು.
0: ಜೂನ್ 5 ಶುಕ್ರವಾರ ವಿಶ್ವ ಪರಿಸರ ದಿನದಂದು ನಮ್ಮ ಭೂಮಿಯನ್ನು ಈ ತ್ಯಾಜ್ಯ ಮುಕ್ತಗೊಳಿಸಲು ಸಂಕಲ್ಪಿಸೋಣ ಎಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮನವಿ ಮಾಡಿದೆ. ಅಧಿಕೃತ

0: ರೀಸೈಕ್ಲಿಂಗ್ ಕೇಂದ್ರಗಳಿಗೆ ಕಡ್ಡಾಯವಾಗಿ ಇಲೆಕ್ಟ್ರಾನಿಕ್ ತ್ಯಾಜ್ಯ ವಿಲೇವಾರಿ ಮಾಡುವ ಪ್ರತಿಜ್ಞೆ ಮಾಡೋಣ, ಪ್ರಕೃತಿಯನ್ನು ರಕ್ಷಿಸೋಣ ಎಂದು ಜನತೆಯಲ್ಲಿ ಕೋರಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮೊದಲ ಹಂತದಲ್ಲಿ 8-10 ಶಾಸಕರು ನೂತನ ಸಚಿವ ಸಂಪುಟದ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಹೊಂದಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಾಳೆ ಬೆಳಗ್ಗೆ 10:00 ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಕೇಂದ್ರ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ರಾಯಚೂರು ಜಿಲ್ಲೆ ಶಕ್ತಿನಗರದಲ್ಲಿ 12:00 ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ನಂತರ 4:00 ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ತೆರಳಲಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ 33 ಟಿಎಂಸಿ ಅಡಿಯಷ್ಟು ಹೂಳು ತುಂಬಿದ್ದು, ಬಳ್ಳಾರಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ನಿನ್ನೆ ಹೂಳೆತ್ತುವ ಜಾತ್ರೆ ಕೈಗೊಂಡರು. ಗುಂಡಾ ಸಸ್ಯೋದ್ಯಾನ ಸಮೀಪದ ಹಿನ್ನೀರು ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಪ್ಲಿ, ಕುರುಗೋಡು ಹಾಗೂ ಸಿರುಗುಪ್ಪ ಭಾಗದ ರೈತರು 60 ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಹೂಳು ತುಂಬಿಕೊಂಡು ತಮ್ಮ ಹೊಲಗಳಿಗೆ ಸಾಗಿಸಿದರು ಎಂದು ಬಳ್ಳಾರಿ ರೈತ ಸಂಘದ ಅಧ್ಯಕ್ಷ ದರೂರು ಪುರುಷೋತ್ತಮಗೌಡ ತಿಳಿಸಿದ್ದಾರೆ. ದಾವಣಗೆರೆ ನಗರದ ನೀರಿನ ಒತ್ತಡ ಕಡಿಮೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಪ್ರತಿಯೊಬ್ಬರು ಕಚೇರಿ ಹಾಗೂ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಳ್ಳುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕೆರೆಗಳ ನಿರ್ವಹಣೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. 5 ವಿಶ್ವ ಪರಿಸರ ದಿನದ ಅಂಗವಾಗಿ 6 ಕುಂದುವಾಡ ಕೆರೆ ಆವರಣದಲ್ಲಿ ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ 250 ಸಸಿಗಳನ್ನು ನೆಡಲಾಗುವುದು ಎಂದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ತಪಾಸಣೆ ಮತ್ತು ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆ ಪೆಟ್ರೋಲ್ ಬಂಕ್ಗಳ ಮಾಲೀಕರು ಹಾಗೂ ಕಂಪನಿಗಳ ಮಾರಾಟ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ, ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಹಾಗೂ ಮೀನುಗಾರರ ದೋಣಿಗಳಿಗೆ ತೊಂದರೆಯಾಗದಂತೆ ನಿಯಮಾನುಸಾರ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ವಿತರಕರಿಗೆ ಸೂಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತ್ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ.
2: ಈ ಆಧುನಿಕ ಯುಗದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳಿಂದ ಇಡೀ ಮಾನವ ಸಮಾಜ ನರಳುತ್ತಿದೆ ಎಂಬುದು ಅಕ್ಷರಶಃ ಸತ್ಯ. ದಿನ ಬೆಳಗಾದರೆ ಸಾಂಸಾರಿಕವಾಗಿಯಾಗಲಿ, ಸಾಮಾಜಿಕವಾಗಿಯಾಗಲಿ, ಆರ್ಥಿಕವಾಗಿಯಾಗಲಿ ಅಥವಾ ರಾಜಕೀಯವಾಗಿಯಾಗಲಿ ಮನುಷ್ಯನಿಗೆ ಮಾನಸಿಕ ಒತ್ತಡ ಕಟ್ಟಿಟ್ಟ ಬುತ್ತಿ. ಈ ಒತ್ತಡದ ಪರಿಣಾಮವಾಗಿ ಅವನಿಗೆ ಜೀವನದಲ್ಲಿ ಸ್ವಾರಸ್ಯವೇ ಉಳಿದಿರುವುದಿಲ್ಲ. ಈ ಒತ್ತಡದಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾಗಲು ಇರುವ ಒಂದೇ ಒಂದು ದಾರಿ ಹಾಸ್ಯ. ಸಮಾಜದ ಒತ್ತಡವೆಂಬ ರೋಗಕ್ಕೆ ರಾಮಬಾಣ ಈ ಹಾಸ್ಯ. ಇದಕ್ಕಾಗಿ 1,000 ಖರ್ಚು ಮಾಡಬೇಕಾಗಿಲ್ಲ ಮರೆಯರೆ, ಮನಸ್ಸು ಮಾಡಬೇಕು ಅಷ್ಟೇ. ಹಾಸ್ಯ ಎಲ್ಲಿದೆ ಎಂದು ನಾವು ಅರಸಬೇಕಾಗಿಲ್ಲ. ಅದು ಅಡುಗೆ ಮನೆಯಿಂದ ಅಂಟಾರ್ಟಿಕಾ ಅಂಡದವರೆಗೆ ಹರಡಿದೆ. ಆದರೆ ಅದನ್ನು ಕಾಣುವ ಕಣ್ಣು, ಅನುಭವಿಸುವ ಮನಸ್ಸು ಇರಬೇಕು ಅಷ್ಟೇ. ಹಾ, ಹಾಸ್ಯ ಏಕೆ ಬೇಕು ಅಂತ ನೀವು ಕೇಳಬಹುದು. ಹಾಸ್ಯ ಜೀವನಕ್ಕೆ ಅಗತ್ಯ ಇಲ್ಲದಿರಬಹುದು, ಆದರೆ ಜೀವಕ್ಕೆ ಖುಷಿ ಕೊಡ

ನೀರಸ ಬದುಕಿನಲ್ಲಿ ರಸ ಉಕ್ಕಿಸಲು ಹಾಸ್ಯ ಬೇಕೇ ಬೇಕು. ಈ ಹಾಸ್ಯ ಎಂಬುದನ್ನು ಪುಸ್ತಕಗಳಲ್ಲಿ ಓದಿಯೇ ಖುಷಿ ಪಡುವವರು ಕೆಲವರಾದರೆ ಇತ್ತೀಚೆಗೆ ಆರಂಭವಾಗಿರುವ ಹಾಸ್ಯ ಸಂಘಗಳಲ್ಲಿ ಭಾಗಿಯಾಗಿ ಖುಷಿ ಪಡುವವರು ಹಲವರಿದ್ದಾರೆ. ಅದೇ ರೀತಿ ನಮ್ಮ ದಿನನಿತ್ಯದ ಬದುಕಿನ ಜಂಜಾಟದ ನಡುವೆಯೂ ಆಗಾಗ ಮೂಡಿಬರುವ ಎದುರಾಗುವ ಕೆಲವು ಪ್ರಸಂಗಗಳು ನಮಗೆ ರಸ ಸಂಜೀವಿನಿಗಳಾಗುತ್ತವೆ ಎಂಬುದು ಸತ್ಯ. ಹೌದು, ನಮ್ಮ ಜೀವನದಲ್ಲಿ ಬರುವ ಹಬ್ಬ ಹರಿದಿನಗಳೂ ಕೂಡ ಹಾಸ್ಯದ ಹೊನಲು ಹರಿಸುತ್ತವೆ ಎಂಬುದಕ್ಕೆ ನಮ್ಮ ಅಕ್ಕ ಭಾವನ ಹೊಸ ದೀಪಾವಳಿಯೇ ಸಾಕ್ಷಿ. ಇದೆಂತದು ಮರೆಯರೆ ಅಂತ ಹುಬ್ಬೇರಿಸಬೇಡಿ, ಹೇಳ್ತೀನಿ ಕೇಳಿ. ಮಲೆನಾಡಿನ ಹಚ್ಚ ಹಸಿರು ಹೊತ್ತು ಕಂಗೊಳಿಸುತ್ತಿರುವ ಕಳಸದ ಪುಟ್ಟಹಳ್ಳಿ ನನ್ನ ಊರು. ಆ ನಮ್ಮ ಹಳ್ಳಿ ಜನ ಮುಗ್ಧತೆಯ ಪ್ರತಿರೂಪವಾಗಿದ್ದರು. ಆ ಹಳ್ಳಿಯ ಯಜಮಾನ ನನ್ನ ಅಪ್ಪ ಪುಟ್ಟಣ್ಣ. ನಮ್ಮದು ಕೂಡು ಕುಟುಂಬ. ನಮ್ಮಕ್ಕ ಮೊದಲ ಹೆಣ್ಣುಮಗಳು, ನಮ್ಮಪ್ಪನದೇ ಪ್ರತಿರೂಪ ಅವಳಿಗೆ. ಅಪ್ಪನಿಗೆ ಅವಳೆಂದರೆ ತುಂಬಾ ಪ್ರೀತಿ. ಹಾಗೆ ಅವಳಿಗೆ 16 ವರ್ಷಕ್ಕೆ ಮದುವೆ ಮಾಡಿದರು. ಅರೆ ಇದೇನ್ರಿ, 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡುವುದು ಕಾನೂನು ಪ್ರಕಾರ ಅಪರಾಧ ಅಲ್ವಾ? 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡಿದರೆ ಅದು ಬಾಲ್ಯ ವಿವಾಹ ಅಲ್ವಾ ಅಂತ ತಲೆಗೊಂದು ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ನಬೇಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಮಾರಾಯರೆ. ಯಾಕೆ ಅಂದ್ರೆ ಅದು ನಮ್ಮ ನಿಮ್ಮಂತಹ ಸ್ವಾತಂತ್ರ್ಯ ನಂತರದ ಪೀಳಿಗೆ ಅಲ್ಲ ನಮ್ಮಪ್ಪ, ಅಲ್ಲದೆ ನಮ್ಮೂರಿನ ಸಾಮಾಜಿಕ ಕಟ್ಟುಪಾಡುಗಳೇ ಆಗಿದ್ದವು. 16 ತುಂಬಿದರೂ ಮದುವೆ ಇಲ್ಲ ಎಂದಾದರೆ ಅದೊಂದು ಹೆತ್ತವರಿಗೆ ಶಿಕ್ಷೆ, ಅದೊಂದು ದೊಡ್ಡ ಅಪರಾಧ. ಅದಕ್ಕೆ ಅಲ್ವೇನ್ರಿ ಕವಿ ಮಹಾನುಭಾವ, ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ 16 ತುಂಬಿದರೂ ಮದುವೆ ಇಲ್ಲ ಎಂದು ಹಾಡಿದ್ದು. ಅಯ್ಯೋ, ನಿಮ್ ಹಾಸ್ಯ ಭಾಷಣಕ್ಕಿಂತ ಪೀಠಿಗೆಯೇ ಜಾಸ್ತಿ ಆಯ್ತಲ್ಲ ಮರೆಯರೆ. ಅದೇನೋ ಹೇಳ್ತಾರಲ್ಲ, ಮೂಗಿಗಿಂತ ಮೂಗುತಿ ಬಾರ ಅಂತ, ಆತರ ಆಯ್ತು ನಿಮ್ಮ ಕತೆ. ಪೀಠಿಗೆ ಸಾಕು, ಭಾಷಣ ಶುರು ಮಾಡಿ ಅಂತೀರಾ? ಆಯ್ತು ಕೇಳಿ ಹೇಳ್ತೀನಿ. ಆ ದಿನ ನಮ್ಮಪ್ಪ ನಮ್ಮಮ್ಮನ್ನ ಕರೆದು, ಲೇ ನಾನು ನಮ್ ಬೀಗರ ಮನೆಗೆ ಹೋಗಿ ಮಗಳು ಅಳಿಯನ್ನ ಹೊಸ ದೀಪಾವಳಿಗೆ ಬನ್ನಿ ಅಂತ ಕರೆದು ಬರ್ತೀನಿ. ಹಾಗೆ ಬರೀ ಕೈಲಿ ಹೋಗಬಾರದಲ್ವಾ, ಏನಾದರೂ ತಿಂಡಿ ಮಾಡಿ ಕೊಡು, ತಗೊಂಡ್ ಹೋಗ್ತೀನಿ ಅಂತ ಹೇಳಿ ಗರಿ ಗರಿ ಪಂಜೆ ಉಟ್ಟು ಕೋಟು ತೊಟ್ಟು ತಲೆಗೆ ಗಾಂಧಿ ಟೊಪ್ಪಿ ಇಟ್ಟು ಚರ್ಮದ ಚಪ್ಪಲಿ ಮೆಟ್ಟಿ ಚರಕ್ ಚರಕ್ ಅಂತ ಹೆಜ್ಜೆ ಸದ್ದು ಮಾಡ್ತಾ ಕಳಸಪೇಟೆಗೆ ಹೊರಟು ಬಿಟ್ರು ಹೊಸ ದೀಪಾವಳಿಗೆ ಬರುವ ಅಳಿಯ ಮಗಳಿಗೆ ಉಡುಗೆರೆ ತಲು. ಅಬ್ಬಾ, ಅದೇನು ಸಂಭ್ರಮ, ಅದೇನು ಸಡಗರ! ಅವರು ಹೊರಟ ಸ್ಟೈಲ್ ನೋಡಿದ್ರೆ ಮದುವೆ ಜವಳಿನೇ ತರ್ತಾರೇನೋ ಅನ್ನುವಂತಿತ್ತು ಮಾರೇರೆ. ಅಪ್ಪನ ಕತೆ ಅದಾದ್ರೆ ಅಮ್ಮನ ಗಡಿ ಬಿಡಿ ಅಡಿಗೆ ಮನೆಯಲ್ಲಿ ಆರಂಭ ಆಯ್ತು ಮಾರೇರೆ. ಅಬ್ಬಬ್ಬೋ, ಹಿಂದಿನ ದಿನವೆಲ್ಲ ನಮ್ ಕಾಳಿ ಎಮ್ಮೆ ಕರು ಹಾಕಿ 4 ದಿನ ಆದ್ರೂ ಅದರ ಕರುಗೆ ನೆಟ್ಟಿಗೆ ನಿಂತ್ಕೊಂಡು ಹಾಲು ಚೀಪ್ಲಿಕ್ ಆಗ್ತಿಲ್ಲ ಮಕ್ಕಳೇ. ಅದನ್ನ ಎತ್ತಿ ಎತ್ತಿ ನನ್ನ ರಟ್ಟೆ ಸೊಂಟ ಮುರಿದು ಹೋದಾಗ ನೋಯ್ತಿದೆ. ನಿಮಗೆ ಭಾನುವಾರದ ರಜೆ, ಆದ್ರೆ ನಂಗೆ ಯಾರು ರಜೆ ಕೊಡ್ತಾರೆ ಹೇಳಿ? ಸ್ವಲ್ಪ ಮನೆ ಗುಡಿಸಿ ಒರೆಸಿ ಸಹಾಯ ಮಾಡಬಾರ್ದಾ ಅಂತ ಹೇಳಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸಿದ ಅಮ್ಮ ಸೋಮವಾರ ಬೆಳಿಗ್ಗೆ ಸಡಗರದಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಬೀಗರ ಮನೆಗೆ ಕಳುಹಿಸಲು ಚಕ್ಕುಲಿ ಜಾಯ ಮಾಡಲು ಹೊರಟಿದ್ದು ಕಂಡು ಅಬ್ಬಾ, ಸಂಕಟದಲ್ಲೂ ಸಂಭ್ರಮಿಸುವ ಅಮ್ಮನಂತಹ ಶಕ್ತಿಯನ್ನ ನನಗೆ ಕೊಡು ದೇವರೇ ಅಂತ ದೇವರಿಗೆ ಕೈ ಮುಗಿದು ತಂಗಿಯೊಡನೆ ಸ್ಕೂಲಿಗೆ ಹೋಗಿದ್ದೆ. ನಾವು 4 ಮೈಲ್ ನಡೆದು ಕಳಸಪೇಟೆಯ ಸ್ಕೂಲಿಗೆ ಹೋಗುವಾಗ ಪೇಟೆ ನಡುವೆ ಜವಳಿ ಅಂಗಡಿಯಲ್ಲಿ ಅಪ್ಪ ದೊಡ್ಡ ಚೀಲ ಹಿಡಿದು ನಿಂತ್ಕೊಂಡ್ರು. ನಮ್ಮನ್ನು ಕಂಡ ಕೂಡಲೇ, ಏ ಸಾವಿತ್ರು ಬಾಯಿಲ್ಲಿ. ಆ ಬಳೆ ಅಂಗಡಿ ಬಾಗಿಲು ತೆಗಿಲಿಲ್ಲ. ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಮನೆಗೆ ಬರುವಾಗ ಕಾವೇರಮ್ಮನಿಗೆ 1 ಡಜನ್ ಗಾಜಿನ ಬಳೆ ತಗೊಂಡು ಬನ್ನಿ ಅಂತ ಹೇಳಿ 2 ಅಣೆಯ ನಾಣ್ಯ ಕೊಟ್ರು. ಆ ಏನು 2 ಅಣೆಯ ನಾಣ್ಯ, ಅದೆಂತದು ಮಾರೇರೆ ಅಂತ ಕೇಳಬೇಡಿ. ಆಗಿನ ಕಾಲದಲ್ಲಿ ಪೈಸಾ ನಾಣ್ಯ ಬಂದಿರಲಿಲ್ಲ, ಕಾಸು ಮುಕ್ಕಾಲು ಅರ್ಧ ಅಣೆ 1 ರೂಪಾಯಿಯ ನಾಣ್ಯಗಳದೇ ಕಾರುಬಾರ. ಆಯ್ತು, 2 ಅಣೆಗೆ 1 ಡಜನ್ ಬಳೆನಾ ಅಂತ ಹುಬ್ಬೇರಿಸಬೇಡಿ. ಅದು ಸುಭಿಕ್ಷ ಕಾಲ. ಈಗಿನಂತೆ 1 ಗಾಜಿನ ಬಳೆಗೆ 2 ರೂಪಾಯಿ ಅಲ್ಲ, 2 ಅಣೆಗೆ 12 ಬಳೆ ಸಿಗುತ್ತಿದ್ದ ಸುಭಿಕ್ಷ ಕಾಲ ಮರೆಯರೆ. ಸರಿ, ನಾನು ನಾಣ್ಯ ತಗೊಂಡು ತಂಗಿಯರೊಡನೆ ಸ್ಕೂಲ್ ಕಡೆಗೆ ಹೊರಟೆ. ಅಪ್ಪ ಬಟ್ಟೆಯ ಚೀಲವನ್ನು ತಮ್ಮ ಮರದ ಉದ್ದ ಕೋಲಿನ ಕೊಡೆಯ ಕೊಕ್ಕೆಗೆ ಸಿಕ್ಕಿ ಹಾಕಿ ಕೊಡೆಯನ್ನು

ಗದೆಯಂತೆ ಹೆಗಲಿಗೇರಿಸಿದರು ಬಲ ಭೀಮಾಂಜನೇಯರಂತೆ. ಬೆನ್ನ ಹಿಂದೆ ಚೀಲ ಕುಳಿತ ಮೇಲೆ ಬಲಗೈಯಲ್ಲಿ ಪಂಚೆ ಕಾಲಿಗೆ ತೊಡರದಂತೆ ಎತ್ತಿ ಹಿಡಿದು ಎಡಗೈಯಲ್ಲಿ ಕೊಡೆ ಹಿಡಿದು ಮನೆ ಕಡೆ ಹೊರಟರು. ನಾವು ಮಧ್ಯಾಹ್ನ ಸ್ಕೂಲ್ ಬಿಟ್ಟ ಮೇಲೆ ಬಳೆ ಅಂಗಡಿಗೆ ಹೋಗಿ ಎರಡಾಣೆ ಕೊಟ್ಟು ಅಕ್ಕನಿಗೆ ಇಷ್ಟವಾದ ನೀಲಿ ಗಾಜಿನ ಬಳೆ ಎಣಿಸಿ ಕಟ್ಟುವಾಗ ಚಂದಪ್ಪ, ಮಗಳೇ ಎರಡು ಬಳೆ ಹೆಚ್ಚಿಗೆ ಇಡು, ಆ ಹುಡುಗಿ ಬಳೆ ಇಟ್ಟುಕೊಳ್ಳುವಾಗ ಕಣ್ಣು ಕಡಿದು ಹೋದ್ರೆ ಹೆಬ್ಬಾರರು ನನ್ನ ತರಾಟೆಗೆ ತಗೊಳ್ತಾರೆ ಅಂತ ಮಗಳಿಗೆ ಹೇಳಿದಾಗ ನಮ್ಮೂರ ಬಳೆ ವ್ಯಾಪಾರಿಗಳ ನಿಯತ್ತು ಕಂಡು ಖುಷಿಯಾಯಿತು. ಲೋಲಿ, ಏ ಬಾರೆ ತಾತಕ್ಕ, ಹೊಟ್ಟೆ ಹಸಿವಾಗ್ತಿದೆ ಎಂದಾಗ ಎಲ್ಲರೂ ಪಟಪಟನೆ ಹೆಜ್ಜೆ ಹಾಕಿದೆವು ಮನೆ ಕಡೆಗೆ. ಮನೆಗೆ ಬಂದಾಗ ಚಕ್ಕುಲಿಯ ಕಜ್ಜಾಯದ ಗಮ್ಮನೆ ಪರಿಮಳ ಮೂಗಿಗೆ ಬಡಿಯಿತು. ಅಪ್ಪ ತಂದಿಗಂಟಿನೊಂದಿಗೆ ಅಕ್ಕನ ಮನೆಗೆ ಹೋಗಿಯಾಗಿತ್ತು. ದೀಪಾವಳಿಯ ಹಿಂದಿನ ದಿನ ಅಕ್ಕ ಬಾವ ಮನೆಗೆ ಬಂದರು. ನಮಗೆ ದೀಪಾವಳಿಗೆ ಮೂರು ದಿನ ರಜೆ ಕೊಟ್ಟಿದ್ರು. ಅಕ್ಕ ಮದುವೆಯಾಗಿದ ಮೇಲೆ ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದು. ಆರು ತಿಂಗಳಿಂದ ಅವಳನ್ನು ನೋಡದೆ ಮಾತನಾಡದೆ ನಮಗೆ ಏನೋ ಕಳೆದುಕೊಂಡಂತಾಗಿತ್ತು. ಹಾ, ಈಗ ಅವು ಮೊದಲಿಗಿಂತ ಬೆಳ್ಳಗೆ ಸ್ವಲ್ಪ ದಪ್ಪಗೆ ಆದಂತೆ ಕಂಡಿತ್ತು. ಅದೆಲ್ಲಿತ್ತೋ ಮಾತಿನ ಮಳೆ. ಮಧ್ಯಾಹ್ನ ಅಮ್ಮ ಊಟಕ್ಕೆ ಕರೆದಾಗಲೇ ನಮಗೆ ಇಹಲೋಕದ ಪ್ರಜ್ಞೆ ಬಂದಿದ್ದು. ಊಟ ಮಾಡಿ ಅಕ್ಕ ಬಾವ ವಿಶ್ರಾಂತಿಗೆ ಹೋದರೆಗೆ ನಮಗೆ ಬಿಡುವಿಲ್ಲದ ಕೆಲಸ. ಅಣ್ಣ ಆಳು ಲಿಂಗನ ಜೊತೆ ತೋಟದ ಧೂಪದ ಮರದಿಂದ ಧೂಪದ ಒಣ ಮೇಣ ಕೆತ್ತಿ ತರ ಹೋದರೆ ಸಣ್ಣಕ್ಕ ಮತ್ತು ಆಲಿ ಗದ್ದೆ ಅಂಚಿನಲ್ಲಿ ಬೆಳೆದ ಬಗೆ ಬಗೆ ಕಾಡು ಗುಲಾಬಿ ತರಲು ಹೋದರು. ನಾನು ದೊಡ್ಡವಳಲ್ವಾ, ಅದಕ್ಕೆ ಕಳೆದ ದೀಪಾವಳಿಯಲ್ಲಿ ಸಿಂಗಾರಗೊಂಡು ಮತ್ತೆ ಅಡಿಕೆ ಸಿಪ್ಪೆಯ ಕೊನೆಮಟ್ಟೆಯ ಹೊಗೆಯ ಮಸಿ ಮೆತ್ತಿಕೊಂಡ ದೊಡ್ಡ ತಾಮ್ರದ ಹಂಡೆಯನ್ನು ಉಪ್ಪು ಹುಳಿ ಹಾಕಿ ತಿಕ್ಕಿ ಮತ್ತೆ ಎಲೆಯ ಬೂದಿ ಹಾಕಿ ತಿಕ್ಕಿ ಲಕಲಕನೆ ಹೊಳೆಯುವಂತೆ ಮಾಡುವ ಕೆಲಸ ನನಗೊಪ್ಪಿಸಿದ್ದಳು ಅಮ್ಮ. ನನ್ನ ಚೇಲ ಲೋಲಿಗೆ ತಾಮ್ರದ ಕೊಡಪಾನ, ನನ್ನ ಬಾಲ ಸುಕ್ಕೆ ತಾಮ್ರದ ಹಂಬಿಗೆಗಳನ್ನು ಕೆಂಬಣ್ಣಕ್ಕೆ ತರಿಸುವ ಕೆಲಸ. ಅಬ್ಬ, ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾದ ತಿಕ್ಕಿ ತೊಳೆಯುವ ಕೆಲಸ ಮುಗಿದಾಗ ಅಮ್ಮ ಗೇರುಗುಡ್ಡೆಯಿಂದ ಸೂರ್ಯ ಜಾರಿ ಹೋಗಿ ಸಂಜೆ ರಂಗಿನೋ ಕುಳಿಯಾಟ ಆರಂಭವಾಗಿತ್ತು. ಅಕ್ಕ ಬಾವ ವಿಶ್ರಾಂತಿ ಮುಗಿಸಿ ಅಮ್ಮ ಕೊಟ್ಟ ಚಕ್ಕುಲಿ ಕಜ್ಜಾಯ ತಿಂದು ಕಾಫಿ ಇದು ಗೇರುಗುಡ್ಡಕ್ಕೆ ಹೊರಟಿದ್ರು. ತಾನು ಆಡಿ ನಲಿದ ಮರಕೋತಿ ಉಯ್ಯಾಲೆ ಆಡಿದ ಗುಡ್ಡದ ತುದಿಯ ಗೇರು ಮರವನ್ನು ಗಂಡನಿಗೆ ತೋರಿಸುವ ತವಕ ಅಕ್ಕನಿಗೆ. ಭಾವಮ್ಮನ್ನು ನೋಡಿ ಏನ್ರೇ ಬರ್ತೀರೇನ್ರೇ ಎಂದಾಗ ಅಮ್ಮ ನಮ್ಮ ಕಡೆಗೆ ದೊಡ್ಡ ಕಣ್ಣು ಬಿಟ್ಟು ಕಣ್ಣು ಸನ್ನೆ ಮಾಡಿ, ನೀವು ಹೋಗಿ ಬನ್ನಿ ಅಳಿಯಂದಿರೇ, ಮಕ್ಕಳ ಬಳೆ ಗಲೀಜಾಗಿದೆ, ಅವರು ಸ್ನಾನ ಮಾಡಿ ಕಾಫಿ ಕುಡಿಯಲಿ, ಕರ್ಕೊಂಡು ಹೋಗಿ ಕಾವೇರಮ್ಮ ಅಂತ ಅಕ್ಕನಿಗೆ ಹೇಳಿದಾಗ ನಮಗೆ ತುಂಬಾ ನಿರಾಶೆ ಆಯ್ತು. ಅಕ್ಕನಿಗೂ ಅದೇ ಬೇಕಿತ್ತು ಅನ್ನಿ. ಎಷ್ಟೇ ಆಗಲಿ, ಗಂಡನ ಮನೆಯಲ್ಲಿ ತೋಟ ಗದ್ದೆ ಆಳು ಕಾಳು ಹಟ್ಟಿ ಕೊಟ್ಟಿಗೆ ದನಕರು ಅಂತ ಸದಾ ಕೆಲಸ ಕೆಲಸ ಕೆಲಸ. ಅತ್ತೆ ಮಾವನಿಗರು ಗಂಡನೊಡನೆ ವಿಹಾರಕ್ಕೆ ಹೋಗುವುದಿರಲಿ, ತಲೆ ಎತ್ತಿ ನಗುತ್ತ ಎರಡು ಮಾತಾಡ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಈಗ ಅಮ್ಮನ ಮನೆಯಲ್ಲಿ ಸಿಕ್ಕಿದ ಅವಕಾಶವನ್ನು ಕಳೆದುಕೊಳ್ಳುವುದಡ್ಡಿಯಲ್ಲ ನಮ್ಮಕ್ಕ. ಎಷ್ಟೇ ಆಗಲಿ, ಫೂಟ್ ಲಾಯರ್ ಪುಟ್ಟಣ್ಣನ ಮಗಳಲ್ವೇ, ನಮ್ಮ ಬಾಡಿದ ಮುಖ ನೋಡಿದ್ರೂ ನೋಡಿದವಳಂತೆ ಗಂಡನೊಡನೆ ಗುಡ್ಡ ಹತ್ತಿ ನಡೆದೇ ಬಿಟ್ಟು ಪೆಚ್ಚು ಮೋರೆ ಹಾಕಿಕೊಂಡು ಬಚ್ಚಲೆ ಮನೆ ಹತ್ರ ನಿಂತಿದ್ದ ನಮ್ಮನ್ನು ನೋಡಿ, ಹಾ ಅದ್ಯಾಕೆ ಹಂಗ್ ನಿಂತಿದ್ದೀರಿ, ಅವ್ರು ಹೊಸ ಮದುಮಕ್ಕಳು, ಅವ್ರು ಹೋಗ್ಲಿ, ಅವರ ಜೊತೆಗೆ ನೀವು ಹೋದ್ರೆ ಬಚ್ಚಲ ಮನೆ ಶೃಂಗಾರ ಮಾಡೋರು ಯಾರು, ನಿಮ್ಮ ಮೈ ಕೈ ಬಟ್ಟೆ ಎಷ್ಟು ಗಲೀಜಾಗಿದೆ ನೋಡಿ, ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿ ಬನ್ನಿ, ಕಾಫಿ ತಿಂಡಿ ಕೊಡ್ತೀನಿ, ತಿಂದು ಅಂಡೆ ಒಲೆ ಬಚ್ಚಲು ಮನೆ ಶೃಂಗಾರ ಮಾಡಿ, ಅಕ್ಕ ಬಂದ ಮೇಲೆ ನೀರು ತುಂಬಿಸೋಣ ಅಂತ ಅಮ್ಮ ಹೇಳಿದಾಗಲೇ ನಾವು ನಮ್ಮ ಬಟ್ಟೆ ಮೈ ಕೈ ಮುಖ ನೋಡಿಕೊಂಡದ್ದು ಮಾರೆ. ನನ್ನ ಮುಖದ ಮೇಲೆ ಮೆತ್ತಿಕೊಂಡ ಬೂದಿ ಮಸಿ ನೋಡಿಲಿ, ಲೋಲಿ ಸುಕ್ಕಿ ಮುಸಿ ಮುಸಿ ನಕ್ಕರೆ, ಅವರ ಬೂದಿ ಮೆತ್ತಿದ ಮುಖ ನೋಡಿ ನಾನು ಕಿಸಕ್ಕನೆ ನಕ್ಕು ಬಿಟ್ಟೆ. ಮರು ಆಗುಂಬೆ ಘಾಟಿಯ ಮುಷಿಯಗಳಂತಾಗಿದ್ದೆವು. ಅಣ್ಣ ಆಲಿ ಸಣ್ಣಕ್ಕ ಆಗಲೇ ಬಂದು ತಿಂಡಿ ತಿಂದು ಮುರುವಿನ ಕೊಟ್ಟಿಗೆಯಲ್ಲಿ ಧೂಪದ ಹುಡಿ ಮಾಡಿ ಧೂಪದ ದೀಪ ತಯಾರಿಸುವ ವಾಸನೆ ನಮ್ಮ ಮೂಗಿಗೆ ಬಡಿಯಿತು. ಜೊತೆಗೆ ಚಕ್ಕುಲಿಯ ನೆನಪಿನಿಂದ ಬಾಯಿಯಲ್ಲಿ ಜಲ್ಲು ಸುರಿಯಿತು. ಸರಿ, ನಮ್ಮ ಸ್ನಾನ ಮುಗಿಸಿ ತಿಂಡಿ ತಿಂದು ಆಗುವಾಗ ನಳ್ಳಿ ಮತ್ತು ಜಾನಿಯರು ಅಂಗಳದಲ್ಲಿ ಕುಳಿತು ಕೆಲಸದ ತಿಮ್ಮಿ ತಂದು ಹಾಕಿದ ಉಗುರಿಕಾಯಿಗಳನ್ನು ದಬ್ಬಣ ಮತ್ತು ಬಾಳೆ ಹಗ್ಗಕ್ಕೆ ಸುರಿದು ಹಾರ ಮಾಡುತ್ತಿದ್ದರು. ಸಣ್ಣಕ್ಕ ಮತ್ತು ಆಲಿ ತಾವು ತಂದ ಹೂವಿನ ಹಾರ ಮಾಡುತ್ತಿದ್ದರು. ತೋಟದಿಂದ ಗಿಡ್ಡಿ ತಂದು ಹಾಕಿದ ಹಿಂಡ್ಲೆಕಾಯಿ ಬಳ್ಳಿಯನ್ನು ನಾವು ಹಂಡೆಯ ಕುತ್ತಿಗೆಗೆ ಸುತ್ತಿದಾಗ ಆಹಾ ಎಷ್ಟು ಚಂದ ಮಾರರೆ,

ಕೆಂಬಣ್ಣದ ಮೇಲೆ ಹಚ್ಚ ಹಸಿರೆಲೆಗಳ ಬಳ್ಳಿ, ಮಧ್ಯ ಅಲ್ಲೊಂದು ಇಲ್ಲೊಂದು ಹಿಂಡ್ಲೆಕಾಯಿ, ಹಸಿರು ಹಾರದ ಮೇಲೆಂದು ಬಿಟೆ ಹೂವಿನ ಹಾರ. ಆಹಾ, ಅದ್ಭುತ ಶೃಂಗಾರ! ಇಷ್ಟೇ ಅಲ್ಲ ಮಾರೆಯರೆ, ಹಂಡೆಯ ಕೆಂಪು ಮೈಯ ಸುತ್ತ ಬಿಳಿ ಜೇಡಿ ಮತ್ತು ಕೆಮ್ಮಣ್ಣಿನ ಶೃಂಗಾರ. ಒಲೆಗೆ ಶೃಂಗಾರ ಇಲ್ಲ ಅಂತ ಕೇಳಬೇಡಿ, ಒಲೆ ಅಗ್ನಿದೇವನ ವಾಸಸ್ಥಾನ ಅಲ್ವೇ. ಅದನ್ನೂ ಜೇಡಿ ಕೆಮ್ಮಣ್ಣಿನ ಪಟ್ಟೆಗಳಿಂದ ಸಿಂಗರಿಸಿದೆವು. ಬಾಗಿಲಿಗೂ ಜೇಡಿ ಕೆಮ್ಮಣ್ಣಿನ ಪಟ್ಟೆ ಸಿಂಗಾರ, ಹೊಸ್ತಿಗೆ ರಂಗೋಲಿಯ ಚಿತ್ತಾರ. ಮನೆ ಮುಂದೆ ಸುಂದರ ರಂಗವಲ್ಲಿ ಅಮ್ಮನ ಕಲಾಕುಶಲತೆಗೆ ಸಾಕ್ಷಿಯಾಗಿತ್ತು. ಅಕ್ಕ ಭಾವ ಗುಡ್ಡದಿಂದ, ಅಪ್ಪ ತೋಟದಿಂದ ಬಂದ ನಂತರ ಗೋಧೂಳಿ ಮುಹೂರ್ತದಲ್ಲಿ ನೀರು ತುಂಬುವ ಸಂಭ್ರಮ, ಕೆರೆಯಿಂದ ಕಾಲುವೆಯಲ್ಲಿ ಹರಿದು ಬಂದು ಅಡಿಕೆ ದಂಬೆಯಿಂದ ಇಳಿದ ನೀರು ಹಿಡಿದು ಹಂಡೆಗೆ ತುಂಬುವ ಸಡಗರ. ಸರಿ, ಅಮ್ಮ ಅಕ್ಕ ಕೊಡಪಾನಕ್ಕೂ ದಂಬೆ ತುದಿಗೂ ಅರಿಶಿನ ಕುಂಕುಮ ಹೂ ಇರಿಸಿ ಆರತಿ ಮಾಡುವಾಗ ಅಪ್ಪ, ಅಣ್ಣ ಕೊಂಬು ಹಿಡಿಯೋ, ಸಾವಿತ್ರು ಶಂಕ ಓದು. ದದ್ದೇ ತಡ, ಅಣ್ಣ ಕೂ ಕೂ ಅಂತ ಕೊಂಬೂದ ತೊಡಗಿದ. ನನಗೋ ಭಾವನೆದುರು ಶಂಕ ಊದಿ ನನ್ನ ಪ್ರತಾಪ ತೋರಿಸಿಕೊಳ್ಳೋ ಹುಮ್ಮಸ್ಸು. ಹೋಂ ಭೋಂ ಭೋಂ ಅಂತ ಎದ್ದ ಬದ್ದ ಸ್ವರ ಸೂಸಿ ಶಂಕನಾದ ಆರಂಭಿಸಿಯೇ ಬಿಟ್ಟೆ. ತಂಗಿಯರೆಲ್ಲ ತಾಳ ಜಾಗಟೆ ಶಕ್ತಿ ಮೀರಿ ಬಾರಿಸ ತೊಡಗಿದರು. ಅಪ್ಪ ಉಚ್ಚಕಂಠದಲ್ಲಿ ಗಂಗಾಪೂಜೆ ಮಂತ್ರ ಹೇಳುವಾಗ ಅಮ್ಮ ಗಂಗಾಪೂಜೆ ಹಾಡು ಹೇಳಿ ಕೊಡಪಾನವನ್ನು ಸುರಿಯುವ ನೀರಿಗೆ ಹಿಡಿದು ಹಂಡೆಗೆ ಹಾಕಬೇಕೆನ್ನುವಾಗ ಟಿಣಿಟಿ ಅಂತ ಗಂಟೆ ಬಾರಿಸ್ತಾ ಹಂಡೆ ಪಕ್ಕದ ಗೋಮಯ ಗಣೇಶನಿಗೆ ಆರತಿ ಮಾಡಲು ಬಂದರೆ ಗೋಮಯ ಗಣೇಶ ಮಾಯ. ಅಪ್ಪನಿಗೆ ಸಿಟ್ಟು ನೆತ್ತಿಗೇರಿತು. ಅಣ್ಣ, ಏ ರಾಮಚಂದ್ರ, ಗಣೇಶ ಎಲ್ಲೋ ಎಂದು ಗದರಿಸಿದರು. ಆದರೆ ಕೂ ಅಂತ ಕೊಂಬುದುತ್ತಿದ್ದ ಅಣ್ಣನಿಗೆ ಕೇಳಿಸಲೇ ಇಲ್ಲ. ಅವನ ಪಕ್ಕ ನಿಂತಿದ್ದ ಜಾನಿ ಪಿಸುದನಿಯಲ್ಲಿ, ಅಣ್ಣ ಅಪ್ಪ ಕರೆಸಿದ್ದಾರೆ, ಗಣೇಶ ಎಲ್ಲಿಟ್ಟಿದ್ಯೋ ಅಂತ ಅಣ್ಣನ ಪಂಚೆ ಹಿಡಿದು ಪಿಸುಗುಟ್ಟಿದಾಗ ಸರಕ್ಕನೆ ಪಕ್ಕಕ್ಕೆ ತಿರುಗಿದ ಅಣ್ಣ. ಜನಿ ಅವನ ಪಂಚೆ ಜಗ್ಗಿದ್ರಿಂದ ಅವನುಟ್ಟಿದ ನಾರು ಮಡಿಯ ಪಂಚೆ ಹುಸುಕ್ಕನೆ ಜಾರಿ ಬಿತ್ತು ಮರೆಯರೆ. ಎಲ್ಲರೂ ಕಿಸಕ್ಕನೆ ನಕ್ಕರು. ಅದನ್ನು ಕಂಡು ಅಪ್ಪನ ನೆರಿಗೇರಿದ್ದ ಕೋಪ ಕಾಲಿಗಿಳಿಯಿತು. ಅವರು ಎಲ್ಲರ ನಗೆಯಲ್ಲಿ ಪಾಲುದಾರರಾದರು. ಪಾಪ, ರೇಷ್ಮೆ ಪಂಚೆಯಾಗಲಿ ಹತ್ತಿ ಪಂಚೆಯಾಗಲಿ ತಿಗದೇ ಇದ್ದಿದ್ರಿಂದ ನಾರಿಡಿಯುಟ್ಟಿದ್ದ ಅಣ್ಣ ಈಗ ನಾರು ಮಡಿ ಜಾರಿ ಅಡಿಗೆ ಬಿದ್ದಿದ್ರಿಂದ ಅವನ 6 ಅಡಿ ದೇಹ 3 ಅಡಿ ಅಂತಾಗಿ ಓಡಿಬಿಟ್ಟ ಮಾರಾಯರೆ. ಎಲ್ಲರ ನಗೆ ಪ್ರವಾಹ ಅವನ ಹಿಂದೆ ಓಡಿತು. ಮತ್ತೆ ಎಲ್ಲರೂ ಯಥಾಸ್ಥಿತಿಗೆ ಬರುವಷ್ಟರಲ್ಲಿ ಅಣ್ಣ ಅಂಗಳದಲ್ಲಿ ಸೀಮೆ ಸೌತೆ ಎಲೆಯ ಮೇಲಿಟ್ಟಿದ್ದ ಗೋಮಯ ಗಣೇಶ, ಅಂದ್ರೆ ಸಮುದಾಯದಂತೆ ಸಗಣಿಯಿಂದ ಮಾಡಿದ ಗಣೇಶನನ್ನು ತಂದು ಹಂಡೆ ಪಕ್ಕಕ್ಕೆ ಇಟ್ಟ ದೂರುವ ಏರಿಸಿ ದೂರ ಹೋಗಿ ನಿಂತಾಗಿತ್ತು. ಹಂಡೆಗೆ ನೀರು ತುಂಬಿಸಿ ಆದ ಮೇಲೆ ಅಮ್ಮ ಒಲೆಗೆ ಪೂಜೆ ಮಾಡಿ ಒಲೆಗೆ ಉರಿ ಹಾಕಿದರು. ಎಲ್ಲರೂ ಗಂಗಾಪೂಜೆ ಪ್ರಸಾದ ತಿಂದು ಊಟ ಮಾಡಿ ಮಲಗಿದೆವು. ಆ ದಿನ ರಾತ್ರಿ ನರಕ ಚತುರ್ದಶಿ. ನಮ್ಮ ಮಲೆನಾಡಿನಲ್ಲಿ ಇಡೀ ವರ್ಷ ಹಾಸ್ಯ ಮಾಡದಿದ್ದವರು, ಏನನ್ನೂ ಕದಿಯದಿದ್ದವರು, ಬೇರೆಯವರನ್ನು ಛೇಡಿಸಿ ಸತಾಯಿಸದಿದ್ದವರು ಸಹ ಆದ ಏನಾದರೊಂದು ಕೀಟಲೆ ಮಾಡುವುದು ಹೆಚ್ಚಿನವರ ಅಭ್ಯಾಸ. ಯಾಕೆ ಗೊತ್ತಾ? ಆ ದಿನ ಯಾರನ್ನೂ ಯಾರೂ ಬೈಯುವ ಹಾಗಿಲ್ಲ. ಆ ದಿನ ಕೆಲ ಯುವಕರು ಬೂದಿಗೋಳ, ಅಂದರೆ ಬೇರೆಯವರ ಮನೆಯಿಂದ ಏನನ್ನಾದರೂ ಕದಿಯುವ ತಮಾಷೆ ಮಾಡುತ್ತಾರೆ. ಕದಿಯುವಾಗ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡ್ರೆ ಅವರಿಗೆ ಶಿಕ್ಷೆ ಮತ್ತು ದಂಡ ಗ್ಯಾರಂಟಿ. ಕಳೆದ ವರ್ಷ ಅಣ್ಣ ರಾಮ ಲಿಂಗ ಬೊಗ್ರ ಎಲ್ಲರೂ ಸೇರಿ ಜೇನುಗೂಡಿನ ಸುರೇಶನ ಮನೆಗೆ ಹೋಗಿ ನೀರು ಬಿಸಿಯಾಗುತ್ತಿದ್ದ ಹಂಡೆಗೆ ಬೇಕಾಯಿ ಜಜ್ಜಿ ಹಾಕಿ ಚಪ್ಪರದಲ್ಲಿ ನೇತಾಡುತ್ತಿದ್ದ ಮುಳ್ಳು ಸೌತೆಗಳನ್ನು ಕೊಯ್ದು ಬರುವಾಗ ಹಟ್ಟಿಯ ಬಾಗಿಲು ತೆಗೆದಿಟ್ಟು ಬಂದಿದ್ರಂತೆ. ಪಾಪ ಸುರೇಶನ ಮನೆಯವರು ಬೆಳಿನ ಜಾವ ಮೈ ತುಂಬ ಹರಳೆಣ್ಣೆ ಹಚ್ಚಿಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿದ ಪ್ರತಿಯೊಬ್ಬರೂ ಮೈ ಚರ್ಮ ಸುಲಿದು ಹೋಗುವಷ್ಟು ಕೆರೆದುಕೊಂಡಿದ್ರಂತೆ. ಸುರೇಶನ ಅಮ್ಮ ಮೈ ಕೈ ಇದುಕೊಳ್ತಾನೆ ಕಾಫಿ ಕಾಯಿಸಿಟ್ಟು ಹಾಲು ಕರೆಯಲು ಹಟ್ಟಿಗೆ ಹೋದವರಿಗೆ ನಿಂತ ನೆಲವೇ ಕುಸಿದಂತಾಗಿತ್ತಂತೆ. ಹಟ್ಟಿಲಿ ದನಗಳೇ ಇಲ್ಲ, ಬಾಗಿಲು ತೆರೆದಿಟ್ಟಿದೆ. ದನಕರುಗಳು ಅಂಗಳದಲ್ಲಿ ಅಡ್ಡಾದಿಡ್ಡಿ ಮಲಗಿವೆ. ಅವರಿಗೆ ತಲೆ ಕೆಟ್ಟಂತಾಗಿ ಮೈ ಕೆರೆದುಕೊಳ್ಳುವುದು ಬಿಟ್ಟು ತಲೆ ಕೆರೆದುಕೊಳ್ತಾ, ಅಯ್ಯೋ ಶಿವನೇ, ಈಗ ಕಾಫಿಗೆ ಹಾಲಿಂದ ತರುವುದಪ್ಪ ಅಂತ ತಲೆ ತಗ್ಗಿಸಿಕೊಂಡು ಒಳಗೆ ಬರುವಾಗ ಸುರೇಶನ ಅಪ್ಪ, ಲೇ ಎಲ್ಲಿ ಹೋದಿಯೇ, ಮೈ ಕೆರೆದು ಕೆರೆದು ಸಾಕಾಯ್ತು, ಕಾಫಿ ಕೊಡೆ ಮಾರಾಯ್ತಿ ಅಂತ ಕೂಗಾಡುವುದನ್ನು ಕೇಳಿ ಕಂಗಾಲಾಗಿ ಜಗುಲಿಯಲ್ಲಿ ನಿಂತು ಮೈ ಕೆರೆದುಕೊಳ್ಳುತ್ತಿದ್ದ ಸುರೇಶನಿಗೆ, ಹೌದಾ ಮಗು, ಹಟ್ಟಿಯಲ್ಲಿ ಒಂದೂ ದನಗಳಿಲ್ಲ, ಎಲ್ಲಾ ದನಗಳು ಅಂಗಳದಲ್ಲಿ

ಆರಾಮಾಗಿ ಬಿದ್ದುಕೊಂಡಿವೆ. ಕಾಫಿಗೆ ಹಾಲುಗೋವಿಂದ. ನೀನು ಹಿತ್ತಲ ಬಾಗಿಲಿನಿಂದ ಪುಟ್ಟಣ್ಣ ಹೆಬ್ಬಾರರ ಮನೆಗೆ ಹೋಗಿ ಸ್ವಲ್ಪ ಹಾಲು ತರ್ತೀಯಾ ಅಂತ ಪರಪರನೆ ಮೈ ಕೆರೆದುಕೊಳ್ಳ ತೊಡಗಿದರು. ಸುರೇಶ ಬಿಡುವಿಲ್ಲದೆ ಮೈ ಕೆರೆದುಕೊಳ್ತಾ ಬೇರೆ ದಾರಿ ಇಲ್ಲದೆ ಹಾಲು ತಗೊಂಡು ಮೈ ಕೆರೆದುಕೊಳ್ತಾ ಬರುವಾಗ ರಾಮಚಂದ್ರ ಓರೆಗಣ್ಣೆನಲ್ಲಿ ನೋಡಿದ್ದು ಲಿಂಗ ಕಿಸಕ್ಕನೆ ನಕ್ಕಿದ್ದು ಕಂಡಾಗ ನಿನ್ನೆ ಅಂಡೆಗೆ ಬೈನೆಕಾಯಿ ಜಜ್ಜಿ ಹಾಕಿದ್ದಿ ಇವರೇ ಅಂತ ಅವನಿಗೆ ಕರೆಯಾಯಿತು. ಆದರೆ ಅದು ಬೂದಿಗಳ ದಿನ, ಯಾರನ್ನೂ ದೂರುವಂತಿಲ್ಲ ಎಂದು ನೆನಪಿಸಿಕೊಂಡು ಮುಖದಲ್ಲಿ ಕೃತಕ ನಗೆ ಬೀರಿ ಮನದಲ್ಲಿ ಕಟಕಟನೆ ಹಲ್ಲು ಕಡಿ ಪಟಪಟನೆ ಹೆಜ್ಜೆ ಇಡುತ್ತಾ ಕತ್ತು ಎದೆ ಕೆರೆದುಕೊಳ್ತಾ ಹೋಗಿದ್ದ ಪಾಪ. ಅದೆಲ್ಲ ಒಂದು ವರ್ಷದಲ್ಲಿ ಅವನ ಮನದಲ್ಲಿ ಅವಲಕ್ಕಿ ಕುಟ್ಟಿದಂತೆ ಕುಟುಕುತ್ತಿತ್ತೆ. ಸೇರಿಗೆ ಸವಾಸೇರು ಎಂಬಂತೆ ಈ ವರ್ಷ ಯಾರಿಗೂ ತಿಳಿಯದಂತೆ ಪುಟ್ಟಣ್ಣನ ಮನೆಗೆ ರಾತ್ರಿ ಬಂದು ಬೈನೆಕಾಯಿ ಜಜ್ಜಿ ಹಾಕಿ ಹೋಗಿದ್ದ. ಬೆಳಗಿನ ಜಾವ ಬೇಗದ್ದ ಅಮ್ಮ ಹೆಚ್ಚಿನ ನೀರು ತೆಗೆದರೆ ಮಗಳು ಅಳಿಯನಿಗೆ ಬಿಸಿ ನೀರು ಕಡಿಮೆಯಾಗುತ್ತೆ ಅಂತ ತಣ್ಣೀರಿನ ಕಡಾಯಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಸ್ನಾನ ಮಾಡಿ ಬಂದು ದೇವ ಮುಂದೆ ದೀಪ ಹಚ್ಚಿ ಎಲ್ಲರನ್ನು ಎಬ್ಬಿಸಿದಳು. ಮಗಳು ಅಳಿಯನಿಗೆ ತಲೆಗೆ ಹರಳೆಣ್ಣೆ ಹಚ್ಚಿ ಗಂಡನ ಮೈ ಕೈಗೂ ಹಚ್ಚುವಂತೆ ಮಗಳಿಗೆ ಹೇಳಿ ಅಡುಗೆ ಮನೆಗೆ ಹೋದಳು. ರಾತ್ರಿ ಬೆಳಿಕಿಟ್ಟಿದ್ದ ಚೀನಿಕಾಯಿ ಮುದ್ದೆಗಳನ್ನು ತೆಗೆದು ದೊಡ್ಡ ಬೋಗಣಿಗೆ ಹಾಕತೊಡಗಿದಳು. ಹೆಂಡತಿ ಎಣ್ಣೆ ಹಚ್ಚುವಾಗ ನಾಚಿಕೆಯಾದರೂ ಏನೋ ಹಿತವಾದ ಖುಷಿಯಿಂದ ಸ್ನಾನದ ಮನೆಗೆ ಹೋದ. ಅವನನ್ನು ಕೂರಿಸಿ ಹಂಡೆಯಿಂದ ಬಿಸಿ ನೀರು ತೆಗೆದು ಗಂಡನ ತಲೆಯ ಮೇಲೆ ಹಾಕುವಾಗ ಅವಳಿಗೆ ಪ್ರೀತಿಯ ಹೊಳೆ ಹರಿದರೆ ಅವನಿಗೆ ತಡಲಾರದ ತುರಿಕೆ. ಹೇಳುವಂತಿಲ್ಲ, ತಾಳುವಂತಿಲ್ಲ. ಅವನ ಭಾವನೆ ಅನುಭವಿಸಿದವರಿಗೆ ಗೊತ್ತು ಮಾರಾಯರೆ. ಅಂತೂ ಇಂತೂ ಅಳಿಯನ ಸ್ನಾನ ಆಯಿತು. ಮೈಯನ್ನು ಒಣ ತವೆಲ್ಲಿನ ಬರಬರನೆ ಒರೆಸಿಕೊಳ್ತಾ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮೈ ಇಡೀ ಎರಡೂ ಕೈಗಳಿಂದ ಪರಪರನೆ ಕೆರೆದು ಕೆರೆದು ಸುಸ್ತಾಗಿ ಹೋದ. ಅಷ್ಟರಲ್ಲಿ ತಾನದೇ ನೀರಿನಿಂದ ಸ್ನಾನ ಮಾಡಿದ ಕಾವೇರಮ್ಮ ತಂಗಿಯರೆದುರಿಗೆ ಮೈ ಕೆರೆದುಕೊಳ್ಳಲಾರದೆ ರೂಮಿಗೆ ದಡದಡನೆ ಓಡಿ ಬಡ್ಡನೆ ಬಾಗಿಲು ಬಡಿದಳು. ಮೈ ಕೆರೆದು ಕಂಗಾಲಾಗಿದ್ದ ಭಾವ ಕಷ್ಟದಲ್ಲಿ ಹೋಗಿ ಬಾಗಿಲು ತೆರೆದೊಡನೆ ಬಿರುಗಾಳಿಯಂತೆ ಒಳೆ ನುಗ್ಗಿದ ಅಕ್ಕ ಬಾಗಿಲು ಮುಚ್ಚಿ ಮಂಚದ ಮೇಲೆ ಬಿದ್ದುಕೊಂಡು ಕೈ ಸೋತು ಹೋಗುವವರೆಗೂ ಕೆರೆದುಕೊಂಡಳು. ಗಂಡ ಹೆಂಡತಿಯ ಕೆರೆತದ ಜುಗಲ ಬಂದಿ ಬರೋಬ್ಬರಿ ಅರ್ಧ ಗಂಟೆ ನಡೆದಿರಬಹುದು. ಆಗ ಇದ್ದಕ್ಕಿದ್ದಂತೆ ಅಕ್ಕನಿಗೆ ಅಮ್ಮನ ಮಾತು ನೆನಪಾಗಿ ಮುಖಕ್ಕೆ ಹಚ್ಚುವ ಪೌಡರ್ ತಂದು ಬೆನ್ನನ್ನು ಗೋಡೆಗೆ ತಿಕ್ಕುತ್ತ ಮೈ ಕೈ ಕೆರೆದುಕೊಳ್ಳುತ್ತಿದ್ದ ಗಂಡನ ಬೆನ್ನು ಮೈ ಕೈಗೆ ಹಚ್ಚಿ ತಾನು ಹಚ್ಚಿಕೊಂಡಾಗ ಹುಸಪ್ಪ ಅನ್ನೋ ಉದ್ಗಾರ ಇಬ್ಬರ ಬಾಯಿಂದಲೂ ಹೊರಟಿತು. ಅಂತೂ ಹೊಸ ದೀಪಾವಳಿ ಅವರಿಗೆ ಚಿರಸ್ಮರಣೀಯ ದಿನವಾಯಿತು ಮಾರಾಯರೆ. ಎಲ್ಲರೂ ಸ್ನಾನ ಮಾಡಿದರು. ಆದರೆ ಅಕ್ಕ ಭಾವ ಕೆರೆಯುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಅಣ್ಣನಿಗೆ ಕಳೆದ ವರ್ಷ ತಾವು ಮಾಡಿದ ಬೂದಿಗಳ ನೆನಪಾಗಿ ಬಚ್ಚಲು ಮನೆಗೆ ಹೋಗುವಷ್ಟರಲ್ಲಿ ಚಳ್ಳೆಪಿಳ್ಳೆಗಳು ಸ್ನಾನಕ್ಕಿಳಿದಾಗಿತ್ತು. ಅವರೆಲ್ಲ ಮಿಂದು ಮೈ ಕೆರೆಯುತ್ತಾ ಅಡುಗೆ ಮನೆ ಕಡೆಗೆ ಹೋದಾಗ ಅಣ್ಣ ಸರಕ್ಕನೆ ಬಾಗಿಲು ಮುಚ್ಚಿ ಹಂಡೆಯ ಬಿಸಿ ನೀರನ್ನೆಲ್ಲ ತೆಗೆದು ಚೆಲ್ಲಿ ತಳದಲ್ಲಿದ್ದ ಬೈನೆಕಾಯಿಗಳನ್ನು ಟವೆಲ್ಲಿನಿಂದ ತುತ್ತಿ ತೆಗೆದು ಮತ್ತೆ ಹಂಡೆಗೆ ತಣ್ಣೀರು ತುಂಬಿಸಿ ಒಲೆ ಉರಿಸಿ ಬಿಸಿ ನೀರು ಸ್ನಾನ ಮಾಡಿ ಹೊರಬಂದು ಬಿಟ್ಟ. ಅವತ್ತಿನ ನಂತರ ದೀಪಾವಳಿಯ ನರ ಚತುರ್ದಶಿ ಎಣ್ಣೆ ಸ್ನಾನ ಎಂದ ಕೂಡಲೇ ಅಕ್ಕ ಭಾವ ಬೆಚ್ಚಿ ಬೀಳುತ್ತಾರೆ ಮಾರ್ಯಾರೆ. ಅರೆ, ಬರೀ ನರಕ ಚತುರ್ದಶಿಯಲ್ಲಿ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಅಳಿಯ ಮಗಳನ್ನು ಕರೆಸಿಟ್ರ? ಅಲ್ಲ, ನಿಮ್ಮಪ್ಪ ತಂದ ದೊಡ್ಡ ಚೀಲದ ಉಡುಗೊರೆ ಮರ್ತೇ ಹೋಯ್ತಾ ಅಂತ ಹುಬ್ಬೇರಿಸಬೇಡಿ ಮಾರಾಯರೆ. ನಿಮ್ಮ ಹುಬ್ಬು ಕೊಂಕಿ, ಮುಖ ಒಂಥರಾ ವಿಚಿತ್ರವಾಗಿ ಕಾಣಬಹುದು. ಹಾ, ನರಕ ಚತುರ್ದಶಿಯ ಮರುದಿನ ಬೆಳ್ಳಂಬೆಳಿಗ್ಗೆ ಗೋಪೂಜೆ, ಮಧ್ಯಾಹ್ನ ಬಲೀಂದ್ರ ಪೂಜೆ, ರಾತ್ರಿ ತುಳಸಿ ದೀಪ, ತೋಟ ಗದ್ದೆಗಳಿಗೆ ದೀಪ, ಗೇರು ಗುಡ್ಡದಲ್ಲಿರುವ ಪಂಚದೈವ ಗುಡಿಗೆ ಪಂಚದೀಪ ಇಟ್ಟು ಬಲೀಂದ್ರ ದೇವರನ್ನು ಕೂಗಿ ಕರೆಯುವುದು ವಾಡಿಕೆ. ಸರಿ, ಗೋಪೂಜೆ ದಿನ ಬೆಳಗಿನ ಜಾವದಲ್ಲೇ ಶುರುವಾಯಿ ಗೋಸ್ನಾನ. ಇದೇನು ಮಾರ್ಯಾರೆ ಗೋಸ್ನಾನ ಅಂತ ಹೊಸ ಸಂಪ್ರದಾಯ ಉಂಟಾ ಅಂತ ಮತ್ತೆ ನಿಮ್ಮ ಸಂಶಯದ ಬಾಣ ಬಿಡಬೇಡಿ. ಅದೇನು ಹೇಳ್ತೀನಿ ಕೇಳಿ. ನಮ್ಮ ಹಟ್ಟಿಲಿ ಗೋಪಂತಹ ಮುದಿದನದಿಂದ ಹಿಡಿದು ಶಬರಿಯಂತಹ 15 ದಿನದ ಹಾಲು ಹಸುಳೆಯವರೆಗೆ 100 ದನಗಳಿದ್ದವು. ಆ ದಿನ ಗೋಪೂಜೆಗೆ ಮೊದಲು ಗೋವುಗಳ ನೆತ್ತಿ ಬೆನ್ನು ಎಣ್ಣೆ ಹಚ್ಚಿ ಶೀಗೆ ಪುಡಿ ಹಾಕಿ 3 ಹಂಡೆಯ ಬಿಸಿ ನೀರ ಸ್ನಾನ ಮಾಡಿಸಲು ಕೆಲಸದವರಿಗೆ ನಾವೂ ಕೈ ಜೋಡಿಸುತ್ತಿದ್ದೆವು. ಗೋವುಗಳಿಗೆ ಸ್ನಾನ ಮಾಡಿಸಿದ ನಂತರ ಅವುಗಳ ಈಗೆಲ್ಲ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಮತ್ತೆ ಹಿಂದಿನ ರಾತ್ರಿ ಸುರಿದಿಟ್ಟ ಬುಗುರಿಕಾಯಿಯ ಮಾಲೆ, ಹೂವಿನ ಮಾಲೆಗಳನ್ನು ಹಾಕಿ ನಂತರ ನಾವು ಸ್ನಾನ ಮಾಡಬೇಕು.
ನಾವೆಲ್ಲ

0: ಸ್ನಾನಗಳನ್ನು ಸಿಂಗರಿಸುತ್ತಿದ್ದೆವು. ಭಾವ ಸ್ನಾನ ಮಾಡಿ ಇಸ್ತ್ರಿ ಮಾಡಿದ ಪಂಚೆ ಶರಟು ಧರಿಸಿ ಬಂದು ನಾವು ಮಾಡುತ್ತಿದ್ದ ಕೆಲಸ ನೋಡುತ್ತಾ ನಿಂತಿದ್ದರು. ಎಲ್ಲಾ ದನಗಳನ್ನು ಸಾಲಾಗಿ ಕಟ್ಟಿ ನಿಲ್ಲಿಸಿ ಸ್ನಾನ ಮಾಡಿಸಿ ಹಂಡು ಹುಂಡು ಅಂದರೆ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಇದ್ದಕ್ಕಿದ್ದಂತೆ ಗೋಪಿಗೆ ಏನಾಯ್ತೋ ಗೊತ್ತಿಲ್ಲ, ಸರಕ್ಕ ಹಿಂದೆ ಹೆಜ್ಜೆ ಹಾಕಿತು. ತಿಮ್ಮ, ಏ ಗೋಪಿ ಈ ಕಡೆ ತಿರ್ಗೆ ಅಂತ ಬೆನ್ನಿಗೆ ತಟ್ಟಿದ್ದೇ ತಡ ಗೋಪಿ ತೊಪ್ಪ ತೊಪ್ಪನೆ ಸಗಣಿ ಹಾಕಿಬಿಡ್ತು. ಪಕ್ಕದಲ್ಲೇ ನಿಂತಿದ್ದ ಬಾವನ ಬಿಳಿ ಪಂಚೆ ಮೇಲೆಲ್ಲ ಸಗಣಿ ಹಾರಿದಾಗ ಬಾವ ಹೌಹಾರಿ ಹಿಂದೆ ಹೆಜ್ಜೆ ಇಟ್ಟದ್ದು ಎಣ್ಣೆ ಬಟ್ಟಲಿನ ಮೇಲೆ ಮಾರ್ಯಾರೆ. ಎಣ್ಣೆ ಬಟ್ಟಲು ಸರಕ್ಕನೆ ಜಾರಿದಾಗ ಬಾವದ ಪನೆ ಬಿದ್ದು ಬಿಟ್ರು. ನಾವಿಲ್ಲ ಅಯ್ಯೋ ಬಾವ ಅಂತ ಕಿರಿಚಿಕೊಂಡ್ರೆ ದನಗಳಿಗೆ ಜೇಡಿ ಚಿತ್ತಾರ ಮಾಡಿಸುತ್ತಿದ್ದ ಲಿಂಗ ಓಡಿ ಹೋಗಿ ಅಯ್ಯೋ ಬಿದ್ದು ಬಿಟ್ರಾಯ್ನೋರೇ ಹೇಳಿ ಅಂತ ಅವರನ್ನು ಎತ್ತಿದ. ಬಸವನು ಓಡಿ ಬಂದು ಬಾವನನ್ನು ಎತ್ತಲು ಸಹಾಯ ಮಾಡಿದ. ಮಕ್ಕಳು ನಾವೆಲ್ಲ ಕಂಗಾಲಾಗಿ ನಿಂತು ಬಿಟ್ಟೆವು. ಅಷ್ಟರಲ್ಲಿ ಬಂದ ಅಣ್ಣನು ಕಂಡಾಗ ಬಾವ ನಾಚಿ ನೀರಾಗಿ ಬಿಟ್ರು. ಮಾರೇರೆ ಏನಾಯ್ತು ಬಾವ, ಯಾಕೆ ಎಲ್ಲರೂ ಬೊಬ್ಬೆ ಹೊಡೆದದ್ದು ಅಂತ ಕೇಳಿದಾಗ ಸಗಣಿಯಿಂದ ಚಿತ್ತಾರಗೊಂಡ ಬಿಳಿ ರೇಷ್ ಪಂಚೆಯನ್ನು ಕೈಯಲ್ಲಿ ಹಿಡಿದು ಬಚ್ಚಲು ಮನೆಗೆ ಬಿರುಬಿರನ್ನು ನಡೆದು ಬಿಟ್ಟರು ಬಾವ. ಪಾಪ, ಮೊದಲೇ ಬೆಣ್ಣೆಯಂತ ಬಿಳಿ ಬಣ್ಣದ ಅವರ ಮುಖ ಟೊಮೆಟೊ ತರ ಕೆಂಪಾದದ್ದು ಇವತ್ತಿಗೂ ನಮ್ಮ ಕಣ್ಣೆದುರು ಬಂದು ಮೊಗದಲ್ಲಿ ನಗು ಹರಡುತ್ತದೆ. ಅಡುಗೆ ಮನೆಯಲ್ಲಿ ಅಮ್ಮನಿಗೆ ಅಡುಗೆಗೆ ಸಹಾಯ ಮಾಡುತ್ತಿದ್ದ ಅಕ್ಕನಿಗೆ ಬಾವನಿಗೆ ಗೋಮಯಾಭಿಷೇಕದ ಸುದ್ದಿ ಮುಟ್ಟಿಸಿದ್ದೇ ತಡ ಅಕ್ಕ ಬರ್ರನೆ ಬಚ್ಚಲು ಮನೆಗೆ ಓಡಿದಳು. ಬಾವ ಬಿಸಿ ನೀರ ಸ್ನಾನ ಮಾಡಿ ಅಕ್ಕ ಕೊಟ್ಟ ಹಸಿರು ಪಂಚೆ ಉಟ್ಟು ಹೊರಬಂದರು. ಹಾ, ಇಲ್ಲಿಗೆ ದೀಪಾವಳಿ ಅಡಗರ ಮುಗಿಯಲಿಲ್ಲ ರೀ. ನೀರು ತುಂಬುವ ದಿನದಿಂದ ನರಕ ಚತುರ್ದಶಿ, ನಂತರ ಬಲಿಪಾಡ್ಯ, ಗೋಪೂಜೆ, ಬಾವನ ಬಿದಿಗೆ, ಅದರ ನಂತರ ಅಕ್ಕನ ತದಿ, ಹೀಗೆ 5 ದಿನಗಳ ದೀಪಾವಳಿ ಹಬ್ಬ ಮುಗಿದಿಕೊಂಡು ಅಕ್ಕ ಬಾವ ಹೊರಲಾರದ ಉಡುಗೊರೆಗಳೊಂದಿಗೆ ಹೊರಟಾಗ ನಾವೆಲ್ಲ ಏನೋ ಕಳೆದುಕೊಂಡವರಂತೆ ನಿಂತಿದ್ದೆವು. ನಿಡಿಸಿರು ಬಿಡುತ್ತಾ ಅಂಗಳದಿಂದ ಜಗುಲಿಗೆ ಬರುವಾಗ ಅಲ್ಲಿ ಗಳುವಿನ ಮೇಲೆ ಒಣಗಲು ಹರವಿದ ಬಾವನ ರೇಷಿಮೆ ಪಂಚ ಗೋಪೂಜೆಯ ಚಿತ್ರ ಕಣ್ಣಿಗೆ ಕಟ್ಟಿದರೆ ಅದರ ತುಂಬಾ ಕಪ್ಪು ನಕ್ಷತ್ರಗಳಂತೆ ಚಿತ್ತಾರ ಮೂಡಿಸಿದ ಸಗಣಿ ಕಲೆ ಕಂಡು ಎಲ್ಲರೂ ಎಲ್ಲಾ ಮರೆತವರಂತೆ ಗೊಳ್ಳನೆ ನಗಾಡಿದ್ದು ಈಗಲೂ ಕಿವಿಗೆ ಗುಯಿಗುಡುತ್ತಿದೆ. ಸೋದರಿಯರೇ, ನೀವು ಕೂಡ ನಿಮ್ಮ ಮದುವೆ ನಂತರದ ಮೊದಲ ದೀಪಾವಳಿಯ ನೆನಪು ಮಾಡಿಕೊಳ್ಳಿ. ಆದರೆ ದನದ ಹಿಂಭಾಗದಲ್ಲಿ ನಿಲ್ಲೋ ಸಾಹಸ ಮಾತ್ರ ಬೇಡಿ, ಗೊತ್ತಾಯ್ತಾ? ನಮಸ್ಕಾರ.
1: ಇದುವರೆಗೆ ಅಕ್ಕ ಬಾವನ ಹೊಸ ದೀಪಾವಳಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟ

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ವಿಷಯಗಳ ಬಗ್ಗೆ ನೀವು ಮಾಹಿತಿ ಪಡಿತೀರಿ. ಒಂದು, ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಮಾಹಿತಿ ಇದೆ, ಹಾಗೂ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದಾಗಿ ಕೂಡ ಮಾಹಿತಿ ಪಡಿತೀರಿ. ಮೊದಲಿಗೆ ಜೀನ್ ಥೆರಪಿ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ.
3: ನಮಸ್ಕಾರ ಗೆಳೆಯರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ಮೆಡಿಸಿನಿನ ಒಂದು ಹೊಸ ಒಂದು ಪ್ರಯೋಗದಲ್ಲಿರುವಂಥ ಒಂದು ಥೆರಪಿ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಹೆಸರು ಜೀನ್ ಥೆರಪಿ ಅಂತ. ಜೀನ್ ಥೆರಪಿ ಅಂದರೆ ಏನು? ನಮ್ಮ ಬಾಡಿಯಲ್ಲಿ ಹಲವಾರು ಜೀನ್ಸ್ ಇರ್ತವೆ, ಆ ಜೀನ್ಸಲ್ಲಿ DNAಗಳಿರ್ತವೆ. ಆ DNAಯಿಂದ ನಮ್ಮ ಬಾಡಿ ಸ್ಟ್ರಕ್ಚರ್ ಆಗಲಿ, ನಮ್ಮ ಕಲರ್ ಆಗಲಿ, ನಾವು ವರ್ಕ್ ಮಾಡುವಂಥ ಪದ್ಧತಿಗಳಾಗಲಿ, ನಮ್ಮ ಕ್ಯಾರೆಕ್ಟರ್ ಆಗಲಿ, ಎಲ್ಲನೂ ಇಟ್ ಗವರ್ನ್ಸ್ ಎವ್ರಿಥಿಂಗ್. ಇದರ ಜೊತೆಗೆ ಈ ಜೀನ್ ಅಬ್ನಾರ್ಮಾಲಿಟೀಸಿಂದ ಭಾಳಷ್ಟು ನಮಗೆ ಬಾಡಿಯಲ್ಲಿ ತುಂಬ ಹಲವಾರು ಕಾಯಿಲೆಗಳು ಬರ್ತವೆ. ನಮ್ಮ ಹೇರ್ ಫಾಲಿಂದ ಹಿಡಿದು ಇನ್ಫೆಕ್ಷನ್ಸಿಂದ ಹಿಡಿದು ಹಾರ್ಟ್ ಅಟ್ಯಾಕಿಂದ ಹಿಡಿದು ಕೊಲೆಸ್ಟ್ರಾಲು, ಮಲ್ಟಿಪಲ್ ಏರಿಯಾಸಲ್ಲಿ ನಮ್ಮ ಜೀನ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ತವೆ. ನಾವು ಜೀನ್ಸ್ ಅನ್ನೋದು ನಾವು ಪಡ್ಕೊಂಬಂದಿರೋ ಅಂಥ ಒಂದು ಸೊತ್ತು, ನಮ್ಮ ಪೇರೆಂಟ್ಸಿಂದ ಬರುವಂಥ ನಮ್ಮ ಗಿಫ್ಟ್ ಅದು. ನಮ್ಮ ಪೇರೆಂಟ್ಸು, ಅವ್ರ ಪೇರೆಂಟ್ಸು, ಅವ್ರ ಹಿಂದಿನ ಜನ್ಮದಿಂದ ಹಿಂದಿನ ಫ್ಯಾಮಿಲಿ ಟ್ರೀಯಿಂದ ತಗೊಂಡ್ರೆ ಆ ಜೀನ್ಸ್ ನಮಗೆ ಬಂದಿರೋದು ಹಲವಾರು ಮ್ಯುಟೇಷನ್ಸ್, ಅಂದರೆ ಹಲವಾರು ಚೇಂಜಸ್ ಆಗ್ತವೆ. ಆ ಮ್ಯುಟೇಷನ್ ಚೇಂಜಸ್ ಆದಾಗ ಏನಾಗುತ್ತೆ, ಅದು ಬಾಡಿಯಲ್ಲಿ ಕೆಲವು ಟೈಮ್ ಸಮ್ ಮ್ಯಾಪ್ ರೀಡಿಂಗ್ ರಾಂಗ್ ಆದಾಗ ಕೆಲವು ಡಿಸೀಸಸ್ ಕ್ರಿಯೇಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರಲ್ಲಿ ಕೋಡ್ ಏನಾದ್ರು ರಾಂಗ್ ಆಯಿತು ಅಂತ ಹೇಳ್ತೀವಿ, ಒಂದು ಕೋಡ್ ಸೆಂಟೆನ್ಸ್ ರಾಂಗ್ ಆಯಿತು ಅಂತಾದರೆ ಏನಾಗುತ್ತೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ರಾಂಗ್ ಆಗುತ್ತೆ, ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ. ಬಾಡಿಯಲ್ಲಿ ಇದೇ ಥರ ಜೀನ್ಸು ಹಲವಾರು ಏನೋ ಶತಮಾನಗಳಿಂದ ಫ್ಯಾಮಿಲಿ ಟ್ರೀಗಳಿಂದ ಬಂದಾಗ ಆ ಕೋಡ್ ರಾಂಗ್ ಎಲ್ಲರೂ ಒಂಚೂರು ಆದಾಗ, ಎಲ್ಲಿಯೋ ಒಂದು ಜೀನ್ ನಾವು ಪಡ್ಕೊಂಬಂದಿದ್ದು ರಾಂಗ್ ಆದಾಗ ಕಾಯಿಲೆಗಳು ಶುರು ಆಗುತ್ತೆ. ಇದು ಮುಂಚೆ ಇದ್ರ ಬಗ್ಗೆ ಜಾಸ್ತಿ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಟೆಸ್ಟಿಂಗ್ಸ್ ತುಂಬ ಕಾಸ್ಟ್ಲಿ ಇರ್ತಾ ಇತ್ತು. ಜೆನೆಟಿಕ್ಸ್ ಅಂತ ನಾವು ಹೇಳ್ತಾ ಇದ್ವಿ ಬಿಟ್ರೆ ಅದ್ರ ಬಗ್ಗೆ ನಾವು ಯಾವತ್ತೂ ಅದ್ರ ಬಗ್ಗೆ ಏನ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ ಒಂದು 25 ಇಯರ್ಸ್ ಅಲ್ಲಿ ಏನಾಯ್ತು, ಜೆನೆಟಿಕ್ ಟೆಸ್ಟ್ ಅನ್ನ ನಾವು ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಣ್ಣಿನ ಬ್ಲೈಂಡ್ನೆಸ್ ಇರ್ಬೋದು, ಒಬ್ಬ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಕೆಲವರಿಗೆ ಬೇರೆ ಆದಂಥ ಒಂದು ಕ್ಯಾನ್ಸರ್ಸ್ ಇರ್ಬೋದು, ಆವಾಗ ಈ ಜೆನೆಟಿಕ್ ಬ್ಲಡ್ಡಿಂದ ನಾವು ಟೆಸ್ಟ್ ಮಾಡ್ಬೋದು, ಸಲೈವಾಯಿಂದ ಮಾಡ್ಬೋದು, ಬೇರೆ ಬೇರೆ

ಆರ್ಗನ್ಸಿಂದ ಮಾಡ್ಬೋದು. ಟೆಸ್ಟ್ ಮಾಡಿದಾಗ ತುಂಬ ಡಿಸೀಸಸ್ ಬಾಡಿ ಇದ್ದು ಜೆನೆಟಿಕ್ಸಿಂದ ಸಂಬಂಧಪಟ್ಟಿರೋ ಒಂದು ಲಿಂಕ್ ಶುರುವಾಯಿತು. ಈ ಲಿಂಕ್ ನಾವು ಬಂದಾಗ ವಿ ಸ್ಟಾರ್ಟೆಡ್ ಲುಕಿಂಗ್ ಆಟ್ ಈ ಲಿಂಕಿಂದ ಈ ಡಿಸೀಸ್ ಬರ್ತಾ ಇದೆ, ಈ ಮ್ಯೂಟೇಷನ್ ಅಂದರೆ ಈ ರಾಂಗ್ ರೀಡಿಂಗ್ ಆಫ್ ಕೋಡ್ಸ್. ನಮ್ಮ ಜೆನೆಟಿಕ್ಸಲ್ಲೂ ಕೋಡ್ಸ್ ಇರುತ್ತೆ, ಜೆನೆಟಿಕ್ ಕೋಡ್ ಅಂತ ಹೇಳ್ತೀವಿ. ಆ ಕೋಡ್ ರಾಂಗ್ ಆದಾಗ ಅಂದರೆ ಅದರಲ್ಲಿ ಕೋಡ್ ರಾಂಗ್ ಆದಾಗ ಏನಾಗ ಬೇಡದೇ ಇರೋವಂಥ ಪ್ರೋಟೀನ್ ಸೆಕ್ರೀಟ್ ಆಗುತ್ತೆ. ಬೇಡದೇ ಇರೋವಂಥ ಪ್ರೋಟೀನ್ ಸೆಕ್ರೀಟ್ ಆದಾಗ ಟ್ಯೂಮರ್ಸ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ಲೈಂಡ್ನೆಸ್ ಇರ್ಬೋದು. ಈ ಪ್ರೋಟೀನ್ಸ್ನ ನಾವು ಹೇಗೆ ಸರಿಪಡಿಸೋದು? ನಾವೇನು ಶುರು ಮಾಡಿದ್ವಿ, ಮೆಡಿಸಿನ್ಸ್ನಲ್ಲಿ ಬ್ಲಾಕ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮೆಡಿಸಿನ್ ಬ್ಲಾಕ್ ಮಾಡಿದ್ರೆ ಅದು ಲೈಫ್ ಲಾಂಗ್ ತೊಗೊಳ್ಬೇಕಾಗ್ತಿತ್ತು, ಅಥವಾ ಕೆಲವು ಟೈಮ್ ಒಂದ್ಸತಿ ಡ್ಯಾಮೇಜ್ ಆದಮೇಲೆ ರಿವರ್ಸ್ ಆಗ್ತಿರ್ಲಿಲ್ಲ. ಸೊ ಒಂದ್ಸತಿ ಜೆನೆಟಿಕ್ ಕಾಯಿಲೆ ಬಂದರೆ ಅದು ರಿವರ್ಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಬರೀ ಸ್ಟಾಪ್ ಮಾಡ್ಬೋದು ಕೆಲವು ಕಾಯಿಲೆಗಳು. ಎಸ್ಪೆಷಲಿ ಕಣ್ಣಿನ ಬ್ಲೈಂಡ್ನೆಸ್ಸು, ನೈಟ್ ಬ್ಲೈಂಡ್ನೆಸ್ ಹೇಳ್ತೀವಿ, ಗ್ಲಾಕೋಮ, ಕಣ್ಣಲ್ಲಿರುವಂಥ ಹಲವಾರು ಅದರ್ ಕಾಯಿಲೆಗಳಿರ್ಬೋದು, ಪ್ಲಸ್ ಬಾಡಿಯಲ್ಲಿರುವಂಥದ್ದು. ಅದನ್ನು ಸ್ಟಾಪ್ ಮಾಡೋದು ಒಂದೇ ನಮ್ಮ ವಿಧಾನ ಇತ್ತು ಹೊರತು ರಿವರ್ಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಲಾಸ್ಟ್ ಒಂದು 15-20 ಇಯರ್ಸಲ್ಲಿ ತುಂಬ ಚೇಂಜಸ್ಸು ವರ್ಲ್ಡಲ್ಲಿ ಶುರುವಾಯಿತು. ಇದರಲ್ಲಿ ಚೇಂಜಸ್ ಏನಂದರೆ ನಾವು ಜೆನೆಟಿಕ್ ಅನ್ನು ಜೀನ್ಸನ್ನು ಮ್ಯಾನಿಪ್ಯುಲೇಟ್ ಮಾಡ್ಬೋದು, ಜೀನ್ಸನ್ನು ಎಡಿಟ್ ಮಾಡ್ಬೋದು, ಜೀನ್ಸನ್ನು ನಾರ್ಮಲ್ ಥರ ಮಾಡ್ಬೋದು ಅಂತ ಒಂದು ಶುರು ಮಾಡಿತು. ಆವಾಗೇನು ಮಾಡಿದ್ರು, ಆ್ಯನಿಮಲ್ಸಲ್ಲಿ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಜೀನ್ಸ್ ಈ ಥರ ಇದ್ದರೆ ಈ ಥರ ಕ್ಯಾನ್ಸರ್ಗೆ ಅಥವಾ ಬ್ಲೈಂಡ್ನೆಸ್ಗೆ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಈ ಜೀನನ್ನು ನಾವು ಎಡಿಟ್ ಮಾಡಿದರೆ, ಎಡಿಟ್ ಮಾಡಿ ಇಂಜೆಕ್ಷನ್ ಕೊಟ್ಟರೆ, ನಾರ್ಮಲ್ ಜೀನ್ ಹಾಕಿದ್ರೆ ಆ ಜೀನ್ ಹೋಗ್ಬಿಟ್ಟು ವರ್ಕ್ ಮಾಡುತ್ತಾ ಅಂತ. ದಟ್ ಕ್ರಿಯೇಟ್ ತುಂಬ ಒಂದು ಬಿಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತು. ಇದನ್ನು ಚೇಂಜ್ ಮಾಡಬಹುದು, ಇದನ್ನು ನಾವು ಎಡಿಟ್ ಮಾಡ್ಬೋದು, ಇದನ್ನು ಜೀನ್ ಥೆರಪಿ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಇರೋ ಜೀನನ್ನು ನಮ್ಮ ಬಾಡಿಗೆ ಆಗಲಿ ಕಣ್ಣಲ್ಲಿ ಇಂಜೆಕ್ಷನ್ ಅನ್ನೋದು ಕೊಟ್ಟಾಗ ಆ ಜೀನು ಹೋಗಿ ನಾರ್ಮಲ್ ಎಬ್ನಾರ್ಮಲ್ ಹಾಳಾಗಿರೋ ಒಂದು ಜೀನನ್ನು ಅದಕ್ಕೆ ಹೋಗಿ ಅಟ್ಯಾಚ್ ಮಾಡಿಕೊಂಡು ಅದು ನಾರ್ಮಲ್ ಥರ ಫಂಕ್ಷನ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ನೀ ಟ್ರಾನ್ಸ್ಪ್ಲಾಂಟಲ್ಲಿ ಏನು ಮಾಡ್ತೀವಿ, ನಮ್ಮ ಇರೋ ನೀ ಡ್ಯಾಮೇಜ್ ಆಗಿರೋದನ್ನ ಆರ್ಟಿಫಿಷಿಯಲ್ ನೀ ತೆಗೆದು ಹಾಕ್ತೀವಿ. ಇದೇ ಥರ ಒಂದು ಜೀನ್ ಎಬ್ನಾರ್ಮಲ್ ಇರೋದು, ಬಾಡಿಯಲ್ಲಿ ಮಿಲಿಯನ್ಸ್ ಆಫ್ ಜೀನ್ಸ್ ಇರ್ತವೆ, ಅದನ್ನು ನಾವೆಲ್ಲದ ಇದು ಮಾಡಬೇಕಾದೇನು ಮಾಡ್ತೀವಿ, ಒಂದು ಇಂಜೆಕ್ಷನಲ್ಲಿ ಆ ಒಂದು ಅಷ್ಟು ಮಿಲಿಯನ್ಸ್ ಆಫ್ ಜೀನ್ಸ್ನ ನಾವು ಕೋಡ್ ಮಾಡಿ, ನಾರ್ಮಲ್ ಜೀನ್ಸನ್ನು ಕೋಡ್ ಮಾಡಿ ಒಂದು ವೈರಸ್ ಒಳಗೆ ಹಾಕ್ತೀವಿ. ಆ ವೈರಸ್ಸು ಡೆಡ್ ವೈರಸ್ಸು, ಅಂದರೆ ಅದರಲ್ಲಿ ಲೈವ್ ಇರೋದಿಲ್ಲ, ಅಡಿನೋ ವೈರಸ್ ಅಂತ ಹೇಳ್ತೀವಿ. ಆ ವೈರಸ್ ಹೋಗಿ ಯಾಕೆ ಇಂಪಾರ್ಟೆಂಟು ಅಂದರೆ, ವೈರಸ್ಸು ಒಂಥರ ಸ್ಪೈ ಇದ್ದಾಗೆ, ಅಂದರೆ ಅದು ಒಂದು ಯಾವ್ದು ಎಲ್ಲಿ ಬೇಕಾದ್ರೆ ನುಗುಳ್ಬಿಡತ್ತೆ, ಯಾವ ಸೆಲ್ ಒಳಗಡೆ ಬೇಕಾದ್ರೆ ಹೋಗುತ್ತೆ, ಬ್ಯಾಕ್ಟೀರಿಯಾ ಹೋಗ್ಲಿಕ್ಕಾಗಲ್ಲ. ನಮ್ಮ ಬಾಡಿಗೆ ವೈರಸ್ ಒಳಗಡೆ ಅದಕ್ಕೆ ಹೋಗೋದು ತುಂಬ ಈಸಿ. ಅದಕ್ಕೆ ಕೋವಿಡಲ್ಲಿ ತುಂಬ ಕಷ್ಟ ಆಯಿತು ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯೋದು. ಯಾಕೆ ಅಂದರೆ ಅದು ಎಲ್ಲ ಸೆಲ್ ವರೆಗೂ ಹೋಗಿ ಕೂತ್ಕೊಂಡ್ಬಿಡೋದು. ಕೂತ್ಕೊಂಡ್ಬಿಟ್ಟು ಏನು ಮಾಡುತ್ತೆ, ನಮ್ಮ ಸೆಲ್ಲನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದು ಭಾಳ ಡೇಂಜರಸ್ ವೈರಸ್ದು ವ್ಯವಹಾರ. ಸೊ ಅದರಿಂದ ಈ ವೈರಸ್ಸನ್ನು ನಾವು ಏನು ಮಾಡಿದ್ವಿ, ಆ ವೈರಸ್ ಒಳಗಡೆನೆ ನಾವು ಅದನ್ನು ವೈರಸ್ ಇರುವ ಆ್ಯಂಟಿಜೆನಿಕ್ ಅಂದರೆ ಅದರಲ್ಲಿರೋ ಕೆಟ್ಟ ಪ್ರಾಪರ್ಟಿನ ತೆಗೆದು ಅದರೊಳಗೆ ಏನು ಮಾಡ್ತೀವಿ, ಆ ಈ ಜೀನನ್ನು ಲೋಡ್ ಮಾಡ್ತೀವಿ. ಲೋಡ್ ಮಾಡಿಬಿಟ್ಟು ಒಂದು ಮಿಲಿಯನ್ಸ್ ಆಫ್ ಜೀನ್ನ ಒಂದು ಇಂಜೆಕ್ಷನ್ ವಯಲಲ್ಲಿ ಬಾಡಿಗೆ ಹಾಕ್ತೀವಿ ಅಥವಾ ಕಣ್ಣಿಗೆ ಇಂಜೆಕ್ಷನ್ ಕೊಡ್ತೀವಿ. ಅವಾಗ ಏನು ಮಾಡುತ್ತೆ, ಈಚ್ ಆ ವೈರಸ್ ಇರುವ ಸೆಲ್ ಇದು ನಮ್ಮ ಕಣ್ಣಿನ ಎಬ್ನಾರ್ಮಲ್ ಹಾಳಾಗಿರೋ ನಮ್ಮ ಕಾಯಿಲೆ ಇರುವಂಥ ಸೆಲ್ ಒಳಗಡೆ ಹೋಗುತ್ತೆ. ಸೆಲ್ ಒಳಗೆ ಹೋದಾಗ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದೋಸ್ ರಿಯಲ್ ಜೀನ್ಸ್, ನಾರ್ಮಲ್ ಜೀನ್ಸ್. ಆ ರಿಲೀಸ್ ಆಗಿರೋ ಜೀನ್ ಏನು ಮಾಡುತ್ತೆ, ಹೋಗ್ಬಿಟ್ಟು ಆ ಹಾಳಾಗಿರೋ ಜೀನು ಅಥವಾ ಕೆಟ್ಟ ಇರೋ ಜೀನನ್ನು ಅಟ್ಯಾಚ್ ಮಾಡಿ ಇಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಬೆಟರ್. ಇದು ಇದರ ಹೋಲ್ ಕಾನ್ಸೆಪ್ಟ್. ಈ ವೈರಸ್ಸು ಮತ್ತು ಜೀನಿನ ಲಿಂಕ್ ಹೇಗೆ ಅಂದರೆ, ನಮ್ಮ ಇಸ್ರೋ ಅವರು ರಾಕೆಟ್ ಕಳಿಸ್ತಾರೆ, ಸ್ಪೇಸ್ಶಿಪ್ಪು ಒಂದು ಮೇಲ್ಗಡೆ ನಾವು ನಮ್ಮ ಅಂತರಿಕ್ಷದಲ್ಲಿ ಇರಬೇಕಾದ್ರೆ ನಮಗೆ ಈಗ ಒಂದು ಇಂಟರ್ನೆಟ್ಗಾಗಲಿ ಬೇರೆ ಬೇರೆ ರೀಸನ್ಸ್ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಏನು ಒಂದು ರಾಕೆಟ್ ಮೇಲೆ ಹೋಗಬೇಕು, ಬರೀ ಸ್ಪೇಸ್ಶಿಪ್ಪೇ ತನ್ನಾಗ್ತಾನಾಗ ಅದು ಹೋಗೋದಿಲ್ಲ. ಮೂನ್ಗಾರು ಹೋಗ್ಬೋದು ಅಥವಾ ನಮ್ಮ ಇಟ್ ಕ್ಯಾನ್ ಗೋ ಟು ಎನಿ ಅಟ್ಮಾಸ್ಫಿಯರ್. ಅವಾಗ ಏನು ಮಾಡ್ತೀವಿ, ಒಂದು ರಾಕೆಟ್ ಬೇಕು. ಈ ವೈರಸ್ ಇಸ್ ಎ ರಾಕೆಟ್, ಟೇಕ್ಸ್ ದ ಜೀನ್, ಗೋಸ್ ಇನ್, ಅಲ್ಲಿ ಹೋಗಿ ಅದು ರಿಲೀಸ್ ಮಾಡುತ್ತೆ. ಇದರಿಂದ ಏನ್ಮೇನ್ ಕಾಯಿಲೆಗಳು ಕ್ಯೂರ್ ಮಾಡ್ಬೋದು, ಇವತ್ತಿನ ದಿನದಲ್ಲಿ ತುಂಬ ಕಾಯಿಲೆ, ಅಟ್ಲೀಸ್ಟ್ ಒಂದು 30-40 ಡಿಫ್ರೆಂಟ್ ಕಾಯಿಲೆಗಳು ಸ್ಟಡೀಸ್ ನಡೀತಾ ಇದೆ. ಅದರಲ್ಲಿ ಒನ್ ಆಫ್ ದ ಫಸ್ಟ್ ಜೀನ್ ಥೆರಪಿ ಕಣ್ಣಲ್ಲಿ ಈ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್ ಇರೋರಿಗೆ ಆ ಜೀನನ್ನು ಯಾವುದೈತೆ ಐಡೆಂಟಿಫೈ ಮಾಡಿ ಶುರು ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ಒಂದು ಡ್ರಗ್ ಇದೆ, ಬಟ್ ಆ ಡ್ರಗ್ದು ಕಾಸ್ಟು 9-11 ಇವತ್ತಿನ ಡಾಲರ್ ರೇಟು ನಾನು 12 crore ಆಗುತ್ತೆ ಒಂದು ಇಂಜೆಕ್ಷನ್ಗೆ. ಅದು ನಮ್ಮ ಇಂಡಿಯಾದಲ್ಲಿ ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ರಿಸರ್ಚ್ ಲ್ಯಾಬಲ್ಲಿ

0: ಒಂದು ಮೋರ್ ದನ್ 20 ವರ್ಷದಿಂದ ಇದನ್ನು ವರ್ಕ್ ಮಾಡಿ ನಮ್ಮದಾದಂಥ ಜೀನ್ ಥೆರಪಿ ಯೂನಿಟ್ಸ್ ಮಾಡಿ ಈ ಒಂದು ನೆಕ್ಸ್ಟ್ 2-3 ಇಯರ್ಸಲ್ಲಿ ವಿ ಆರ್ ಕಮಿಂಗ್ ಔಟ್ ವಿತ್ ವೆರಿ ವೆರಿ ಲೋ ಕಾಸ್ಟ್ ಜೀನ್ ಥೆರಪಿ ಫಾರ್ ಮೆನಿ ಡಿಸೀಸಸ್, ಸಿಕ್ಕಲ್ ಸೆಲ್ ಅನಿಮಿಯಾ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಮತ್ತು ಬೇರೆ ಬೇರೆ ಕಣ್ಣಿನ ಕಾಯಿಲೆಗಳು, ಆಮೇಲೆ ಇನ್ ಫ್ಯೂಚರಲ್ಲಿ ಈವನ್ ಮೆನಿ ಕ್ಯಾನ್ಸರ್ಸ್ ಆಲ್ಸೋ ಪೀಪಲ್ ಆರ್ ಲುಕಿಂಗ್. ಇದನ್ನು ಜೀನ್ ಥೆರಪಿ ಬಗ್ಗೆ ನೋಡ್ಬೋದು. ಸೊ ಈ ಒಂದು ಮೀಡಿಯಂ ಥ್ರೂ ನಾ ಏನು ಹೇಳಬೇಕು ಅಂದರೆ, ನಮ್ಮ ಕಾಯಿಲೆಗಳಿಗೆ ಮಲ್ಟಿಪಲ್ ಆಪ್ಷನ್ಸ್, ಈಗ ನ್ಯೂ ಆಪ್ಷನ್ಸ್ ವೆಂಚರ್ಸ್ ಓಪನ್ ಅಪ್ ಆಗಿದೆ. ನನಗೆ ಭಾಳ ಎಕ್ಸೈಟೆಡ್ ವೆಂಚರ್ ವಿಚ್ ಐ ಆಮ್ ಪರ್ಸ್ನಲಿ ಇನ್ವಾಲ್ವ್ಡ್ ಇನ್ ಇಸ್ ಕಾಲ್ಡ್ ಜೀನ್ ಥೆರಪಿ. ಈ ಜೀನ್ ಥೆರಪಿ ಇನ್ ಫ್ಯೂಚರ್ ಕುಡ್ ಶೇಪ್ ನಾವು ಕಾಯಿಲೆನ್ನ, ಎಷ್ಟೋ ಕಾಯಿಲೆನ್ನ ಟ್ರೀಟ್ ಮಾಡೋ ವಿಧಾನವೇ ಬೇರೆ ಆಗುತ್ತೆ ಅಂತ ನನಗೆ, ಐ ಹ್ಯಾವ್ ಎ ಲಾಟ್ ಆಫ್ ಹೋಪ್ ಇನ್ ಇಟ್. ಆ್ಯಂಡ್ ಥ್ರೂ ದಿಸ್ ಮೀಡಿಯಮ್ ನಾವು ಇನ್ ಫ್ಯೂಚರ್ ಪ್ರೋಗ್ರೆಸ್ನನ್ನು ನಾವು ವಿಲ್ ಕೀಪ್ ಯು ಅಪ್ಡೇಟೆಡ್. ನಮಸ್ಕಾರ.
1: ಇದುವರೆಗೆ ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು ಮಾಹಿತಿ ಮಾಡಿಕೊಟ್ರು. ಇನ್ನು ಮುಂದೆ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದರ ಕುರಿತಾಗಿ ಸಂದರ್ಶನವಿದೆ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ.
2: ಈ IVF ಅಂದ್ರೆ ಏನು ಮೇಡಮ್?
3: IVF ಅಂದ್ರೆ ಕೃತಕ ಗರ್ಭಧಾರಣೆ ಅಂತ, ಫುಲ್ ಫಾರ್ಮ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇಲ್ಲಿ ಎಲ್ಲಾ ಪ್ರಕ್ರಿಯೆಗಳು ದೇಹದ ಹೊರಗಡೆ ನಡೆಯುತ್ತೆ. ಅಂದ್ರೆ ಹೆಂಡತಿಯಿಂದ ನಾವು ಮೊಟ್ಟೆಗಳು ತಗೊಳ್ತೇವೆ, ಗಂಡನಿಂದ ಸ್ಪರ್ಮ್ ಅಥವಾ ವೀರ್ಯಾನ್ ತಗೊಳ್ತೇವೆ, ಅದನ್ನ ಹೊರಗಡೆ, ದೇಹದಿಂದ ಹೊರಗಡೆ ಲ್ಯಾಬ್ ಅಲ್ಲಿ ಮಿಕ್ಸ್ ಮಾಡ್ತೇವೆ. ಲ್ಯಾಬ್ ಅಲ್ಲೇನೇನೆ ಮಗುನ ಬೆಳೆಸ್ತೇವೆ, ಅಂದ್ರೆ ಪೂರ್ತಿ ಅಲ್ಲ, ಒಂದು 5 ದಿನದ ಮಗು, ಬ್ಲಾಸ್ಟ್ ಅಂತ ಹೇಳ್ತೇವೆ ಅಥವಾ ಭ್ರೂಣ ಅಂತ ಹೇಳ್ತೀವಿ. ಭ್ರೂಣನ ಹೊರಗಡೆ, ದೇಹದಿಂದ ಹೊರಗಡೆನೆ ಮಾಡಿ ಆಮೇಲೆ ಗರ್ಭದಲ್ಲಿ ಹಾಕ್ತೇವೆ ಅದನ್ನ. ಅದಕ್ಕೆ ಇದನ್ನ ಕೃತಕ ಗರ್ಭಧಾರಣೆ ಅಥವಾ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಹೇಳ್ತೇವೆ.
2: ದೇಹದ ಹೊರಗೆ ಒಂದು ಮಗುವಿನ ಬೆಳವಣಿಗೆ ಅಂತಂದ್ರೆ ಬಹಳ ಒಂಥರ ನಂಬಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ದೈವದತ್ತವಾದಂತಹ ಮನುಷ್ಯನ ಒಂದು ಆರೋಗ್ಯ ಮತ್ತು ದೇಹದ ರಚನೆ ಹೇಗಿದೆ, ಹೆಣ್ಮಕ್ಳಿಗೆ ಗರ್ಭಧಾರಣೆ ಮಾಡುವಂತಹ ಒಂದು ಸಾಮರ್ಥ್ಯ ಶಕ್ತಿ ಇದೆ, ಹೊರಗಡೆ ಕೂಡ ಇದನ್ನ ಮಾಡಬಹುದು ಅಂತ ಅನ್ನೋದು. ಈ ಬೆಳವಣಿಗೆ ಯಾವಾಗ ಶುರು ಆಯ್ತು ಮೇಡಮ್, ಮತ್ತೆ ನಮ್ಮ ಭಾರತ ದೇಶಕ್ಕೆ ಇದು ಬಂದಿದ್ದು ಹೇಗೆ?
3: ಇದು ಮೊದಲನೇ ಬಾರಿ ಈ IVF ಬೇಬಿ ಹುಟ್ಟಿದ್ದು 1978 July 25th. ಸೊ ವಿಜ್ಞಾನಿಗಳು ಪ್ಯಾಟ್ರಿಕ್ ಸ್ಟೆಪ್ಟೋ ಅವರು ಮಾಡಿದ್ದು. ಸೊ ಅವರಿಗೆ ಇದಕ್ಕೆ ನೊಬೆಲ್ ಪ್ರೈಸ್ ಸಹ ಬಂತು. ಸೊ ಅವತ್ತಿಂದ ಶುರುವಾಗಿದ್ದು ಈ IVF ಪ್ರಕ್ರಿಯೆ. ಅವತ್ತಿಂದ ನಡೀತಾ ಇವಾಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಎಲ್ಲಾ ಬಂದಿದೆ ಆ ಫೀಲ್ಡ್ ಅಲ್ಲಿ. ಈ ಬಂಜತನದಿಂದ ಬಳಲೋರಿಗೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು.
2: ಅಂತಹ ಒಂದು ಧೀಮಂತ ವ್ಯಕ್ತಿಗಳಿಗೆ, ತಂತ್ರಜ್ಞಾನ ಕಂಡಿಡಿದಂತಹ ವ್ಯಕ್ತಿಗಳಿಗೆ ನಾವು ನಮಸ್ಕಾರಗಳನ್ನು ತಿಳಿಸಬೇಕು. ಯಾಕಂದ್ರೆ ಇವಾಗ ಮಕ್ಕಳಿಲ್ಲದಂತಹ ವ್ಯಕ್ತಿಗಳಿಗೆ ಮಕ್ಕಳನ್ನು ಪಡೆಯಬೇಕು, ಏನೋ ಬೇರೆ ಬೇರೆ ಕಾರಣಗಳಿಂದ, ಬಂಜೆತನ ಇತ್ಯಾದಿ ಕಾರಣಗಳಿಂದಾಗಿ ಮಕ್ಕಳನ್ನು ಪಡೆಯಕ್ಕೆ ಸಾಧ್ಯ ಆಗಿರಂಗಿಲ್ಲ. ಇಡೀ ಜೀವಮಾನ ಪರ್ಯಂತ ಮಕ್ಕಳು ಇಲ್ಲ ಅಂತನೋ ಕೊರಗಿನಲ್ಲೇ ಅವರು ಬದುಕ್ತಾರೆ ಅಥವಾ ಬದುಕನ್ನ ಅಂತ್ಯ ಮಾಡ್ಕೊಳ್ತಾರೆ. ಆ ರೀತಿ ಕೆಲವು ಘಟನೆಗಳು ಇವೆ ಅದರಲ್ಲಿ. ಮಕ್ಕಳು ಇಲ್ಲ ಆ ಕೊರಗಿನಿಂದ ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಬೇಕೇ ಬೇಕು ಅಂತ ಹೇಳುವಂತ ಅನೇಕ ಪಾಲಕರಿದ್ದಾರೆ. ಯಾರು ಈ ರೀತಿಯಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು, ಏನೇನು ಇದಕ್ಕೆ ಮಾನದಂಡಗಳನ್ನ ಗುರುತಿಸಿದ್ದೀರಾ?
3: ಅಂದ್ರೆ ಈಗ ಬಂಜೆತನದಿಂದ ಬಳಲ್ತಾ ಇರೋರಿಗೆ ಮೊದಲು ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಅಂದ್ರೆ ಹೆಂಡತಿಗೆ ಮತ್ತೆ ಗಂಡನ್ಗೆ ಇಬ್ರಿಗೂನು ಪ್ರತ್ಯೇಕವಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ. ಅದರೊಳಗೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಮಗು ಆಗ್ತಿಲ್ಲ ಅನ್ನೋದನ್ನ ನಾವು ಕಂಡಿಡಿತೀವಿ. ತುಂಬಾ ಸತಿ ತುಂಬಾ ದೊಡ್ಡ ಕಾರಣಗಳೇನಿರಲ್ಲ, ಈ ಋತುಚಕ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದು, ಇಲ್ಲ ಏನೋ ಒಂದು ಥೈರಾಯ್ಡ್ ಸಮಸ್ಯೆನೋ, ಒಂದು ಸಣ್ಣ ಡಯಾಬಿಟಿಸ್ ಸಮಸ್ಯೆನೋ, ಇಲ್ಲ ಕರೆಕ್ಟ್ ಟೈಮಲ್ಲಿ ಸೇರ್ತಾ ಇರಲ್ಲ, ಇದೆಲ್ಲ ಒಂದು ತುಂಬಾ ಒಂದು 60-70% ಕ್ಯಾಟಗರೀಸ್ ಇಷ್ಟರಲ್ಲೇ ಬರುತ್ತೆ. ಪೇಷಂಟ್ ಗೆ ನೀಟ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಇಂತ ದಿನದಲ್ಲಿ ಸೇರ್ಬೇಕು ನೀವು ಅಂತೆಲ್ಲ ಹೇಳಿದಾಗ ತುಂಬಾ ಜನ ಅದರಿಂದ ಬಸರಿ ಆಗ್ಬಿಡ್ತಾರೆ. ಕೆಲವೊಬ್ಬರೊಬ್ಬರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅಂದ್ರೆ ಮೊಟ್ಟೆ ಸರಿಯಾಗಿ ಉತ್ಪತ್ತಿ ಆಗ್ತಿರಲ್ಲ, ಅವ್ರಿಗೆ ನಾವು ಓವುಲೇಷನ್ ಇಂಡಕ್ಷನ್ ಟೈಮ್ಡ್ ಇಂಟರ್ಕೋರ್ಸ್ ಅಂತೀವಿ. ಅಂದ್ರೆ ಮೊಟ್ಟೆ ಉತ್ಪತ್ತಿ ಆಗಕ್ಕೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಗಳು ಕೊಟ್ಬಿಟ್ಟು ಆ ಟೈಮ್ ಕರೆಕ್ಟ್ ಆಗಿ ಮೊಟ್ಟೆ ಉತ್ಪತ್ತಿ ಆಗ್ತಿದ್ಯಾ ಇಲ್ವಾ ಅಂತ ನಾವು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಅಂದ್ರೆ ಸ್ಕ್ಯಾನ್ ಗಳು ಮಾಡ್ಕೊಂಡು ನೋಡ್ಕೊಳ್ತೀವಿ. ಆ ಮೊಟ್ಟೆ ಬರೋ ಟೈಮ್ಗೆ ಆ ಮೊಟ್ಟೆ ಒಡಗಿಯಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಟೈಮಲ್ಲಿ ಗಂಡ ಹೆಂಡತಿ ಸೇರಿ ಹೇಳ್ತೀವಿ. ಅದರಿಂದಾನೇ ತುಂಬಾ ಜನ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಕೆಲವೊಂದ್ಸತಿ ಯಜಮಾನ್ರ ಅಂದ್ರೆ ಗಂಡಂದು ವೀರ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ, ಅವಾಗ ಅವ್ರಿಗೊಂದು ವಿಟಮಿನ್ಸ್ ಕೊರತೆನೋ, ಇಲ್ಲ ವ್ಯಾಯಾಮ ಮಾಡಲ್ಲ ಅಥವಾ
2: ಸಂಡಾಯಗಳು
3: ಒತ್ತಡಗಳು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಅವರು ಬಸರಿ ಆಗಕ್ಕೆ ಏನ್ ತೊಂದರೆ ಇರಲ್ಲ.
2: ಸಾಮಾನ್ಯ ಅಂದ್ರೆ IVF ಅಂತಂದ್ಕೊಳ್ಳೆ ಆಯ್ತು, ಸೀದಾ ಹೋಗಿ IVF ತಂತ್ರಜ್ಞಾನ ಮೂಲಕವಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು ನಾವು ಅಂತ ಹೇಳಿ ನೇರವಾಗಿ ಹೋಗಬಾರದು. ಅಥವಾ ಅವರು ಬಂದ್ರು ನೀವು ವೈದ್ಯರಾದವರು ಈ ಎಲ್ಲಾ ಪದ್ಧತಿಗಳ ಮೂಲಕವಾಗಿ ಮಕ್ಕಳನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನೀವು ಹೇಳ್ತೀರಾ. ಕೆಲವು ಸಲ ಏನಾಗತ್ತೆ ಅಂತಂದ್ರೆ, ಈಗ ನೀವು ಫಸ್ಟ್ ಗೆ ಹೇಳಿದಂತಹ ಮೆಥಡ್ ನ್ಯಾಚುರಲ್ ಮೆಥಡ್ ಆಯ್ತು, ನೆಕ್ಸ್ಟ್ IVF ತಂತ್ರಜ್ಞಾನದ ಮೂಲಕವಾಗಿ ನಾವು ಮಕ್ಕಳನ್ನು

0: ಹೋದಾಗ ಸಕ್ಸಸ್ ರೇಟ್ ಅಷ್ಟು ಇರ್ಲಿಕ್ಕಿಲ್ಲ, ಯಶಸ್ವಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಏನೋ ಒಂದು ಗೊಂದಲ ಅವರಿಗಿರಬಹುದು. ವೈದ್ಯರಾದರೂ ನೀವು ಒಂದು ಭರವಸೆಯಿಂದ ಮಾಡ್ತಿರ್ತೀರಿ ಈ ತಂತ್ರಜ್ಞಾನ ಹೀಗೆ ಸಕ್ಸಸ್ ಆಗತ್ತೆ ಅಂತೇಳಿ, ನಿಮಗೆ ಆ ರೀತಿಯಾದಂತಹ ಏನಾದರೂ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಆ ಭಯ ಇರತ್ತಾ? ಅಥವಾ
1: ನನ್ನ ಕಡೆ ಪೇಷಂಟ್ಸ್ ಬರ್ತಾರೆ, ಮೇಡಮ್ ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ, ನಮ್ಗೊಂದು ಮಗು ಬೇಕು, ನೀವ್ ಏನಾದ್ರೂ ಮಾಡಿ ನಮ್ಗೆ ಮಗು ಬೇಕು ಅಂತ ಬರ್ತಾರೆ. ನಾನು ಅವ್ರಿಗೆ ಅದೇ ಹೇಳೋದು, ನಾನೇನ್ ದೇವ್ರಲ್ಲ, ನಾನ್ ದೇವ್ರಾಗಿದ್ದಿದ್ರೆ ನನ್ಗೆ ಬಹುಶಃ ನಿಮ್ಗೆ ಎಲ್ಲಾರ್ಗು ಕೊಟ್ಬಿಡ್ಬೇಕು ಅಂತ ನನ್ಗೂ ಆಗ್ತಿತ್ತು, ಬಟ್ ನಾನ್ ದೇವ್ರಲ್ಲ ಅಂತ. ಈ IVF ತಂತ್ರಜ್ಞಾನಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ, ಅಂದ್ರೆ ಪೇಷಂಟ್ಸ್ ಏನ್ ಅನ್ಕೊಳ್ತಾರೆ, IVF ಮಾಡಿದ ತಕ್ಷಣ ಮಗು ಆಗೇ ಬಿಡುತ್ತೆ ಅಂತ. ಈ IVF ತಂತ್ರಜ್ಞಾನಕ್ಕೂ ಒಂದು ಲಿಮಿಟೇಷನ್ ಇದೆ. ಏನಂತಂದ್ರೆ ಇದರದ ಸಕ್ಸಸ್ ರೇಟ್ಸ್ ಹೆಂಡತಿ ಹಾಗೂ ಗಂಡನ ವಯಸ್ ಮೇಲೆ ಅನುಗುಣವಾಗಿರತ್ತೆ. ಅಂದ್ರೆ 35 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಸಕ್ಸಸ್ ರೇಟ್ಸ್ ಚೆನ್ನಾಗಿರತ್ತೆ, ಒಂದು 50-60% ಸಕ್ಸಸ್ ರೇಟ್ಸ್ ಹೇಳ್ಬಹುದು. 35 ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗತ್ತೆ. ಇನ್ 40 ವರ್ಷ, ಹೆಂಡತಿಗೆ 40 ವರ್ಷ ಆಯ್ತು ಅಂತ ಅನ್ಕೊಳ್ಳಿ, ಸಕ್ಸಸ್ ರೇಟ್ಸ್ ಒಂದು 10-15% ಆಗತ್ತೆ. ಯಾಕಂದ್ರೆ ನಮ್ಗೆ ವಯಸ್ಸಾದಂಗೂನು, ದೇಹಕ್ಕೆ ವಯಸ್ಸಾದಂಗೂನು, ನಮ್ಮ ಮೊಟ್ಟೆಗಳಿಗೂ ವಯಸ್ಸಾಗ್ತಾ
0: ಹೋಗುತ್ತೆ.
1: ಅಂದ್ರೆ ಒಳ್ಳೆ ಮೊಟ್ಟೆಗಳೆಲ್ಲ ನಾವು ಯಂಗ್ ಆಗಿದ್ದಾಗ ನಮ್ಗೆ 20 ಹರಿಯದಲ್ಲೆಲ್ಲ ಬಂದು ಹೊರಟೋಗತ್ತೆ, ಮತ್ತೆ ಆಮೇಲೆ ಉಳಿದ ಮೊಟ್ಟೆಗಳಾಗ್ಲಿ ವೀರ್ಯಗಳಾಗ್ಲಿ ಅವು ಅಷ್ಟು ಚೆನ್ನಾಗಿರಲ್ಲ. ಸೊ ಅದರಿಂದ ಆಗೋ ಭ್ರೂಣಗಳೂನು ಆರೋಗ್ಯವಾಗಿರಲ್ಲ. ಸೊ ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ. ಸೊ ವಯಸ್ಸು ಗಣಗಳ ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ.
0: ಸೊ ಯಾರು IVF ಮೂಲಕವಾಗಿ ಮಕ್ಕಳನ್ನ ಪಡಿಬೇಕು ಅಂತಂದಾಗ ಸ್ವಲ್ಪ ಬೇಗ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು ಒಂದು, ಅಥವಾ ಈ ಒಂದು ತಂತ್ರಜ್ಞಾನ ಮೂಲಕವಾಗಿ ಪಡೆಯಲಿಕ್ಕೆ ಹೋದಾಗ ಕೆಲವು ಸಲ ಸಾಧ್ಯತೆಗಳು ಅಷ್ಟು ಯಶಸ್ವಿಯಾಗಿರಲಿಲ್ಲ.
1: ವಯಸ್ಸಿನ ಮೇಲೆ
0: ಇರುತ್ತೆ, ಫೇಲ್ ಕೂಡ ಆಗ್ಬಹುದು, ಎಲ್ಲದಕ್ಕೂ ತಯಾರಾಗಿರ್ಬೇಕು ಅಂತ. ಮತ್ತೆ ಇನ್ನೊಂದು ಸ್ಟೆಪ್ ಗೆ ಮತ್ತೆ ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ. ಈ ಒಂದೇನೋ ನೀವು ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ IVF ಅಂತ ಹೇಳಿ ಶುರು ಮಾಡ್ತೀರಿ, ಅಕಸ್ಮಾತ್ ಅದು ಫೇಲ್ಯೂರ್ ಆದಾಗ ಮುಂದಿನ ಹಂತ ಏನು? ಹಂಗಾರೆ
1: ಇವಾಗ IVF ಏನಕ್ಕೆ ಫೇಲ್ ಆಯ್ತು ಅಂತ ಮೊದಲು ನೋಡ್ಕೊಳ್ತೀವಿ. ಇವಾಗ ಈ IVF ಹೆಂಗ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಪೇಷಂಟ್ ನ ಮೆನ್ಸಸ್ ಆದ ಎರಡನೇ ದಿನ ಕರಿತೀವಿ. ಎರಡನೇ ದಿನ ಕರೆದು ಅವರಿಗೆ ಒಂದು 10-15 ದಿನ ಇಂಜೆಕ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ಸ್ ಏನ್ ತುಂಬಾ ನೋವಿಗೆ ಕೊಡೋಂತ ಇದನ್ನಲ್ಲ, ಸೊ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಜಾಸ್ತಿ ಉತ್ಪತ್ತಿ ಆಗಂಗ್ ಮಾಡ್ತೇವೆ. ಆಮೇಲೆ ಒಂದು ಸ್ಕ್ಯಾನ್ ಮೂಲಕ ಅನಸ್ತೀಶಿಯಾ ಕೊಟ್ಬಿಟ್ಟು ಆ ಮೊಟ್ಟೆನೆಲ್ಲಾನು ನಾವು ತಗೊಳ್ತೇವೆ, ಅದನ್ನ ತಗೊಂಡು ಲ್ಯಾಬ್ ಅಲ್ಲಿ ಇಟ್ಕೊಳ್ತೇವೆ. ಮತ್ತೆ ಯಜಮಾನ್ರ ವೀರ್ಯ ತಗೊಂಡು ಅದನ್ನು ಸಂಸ್ಕರಿಸಿ ಅದರೊಳಗಡೆ ಒಳ್ಳೆ ವೀರ್ಯಾಣಗಳು ತಗೊಳ್ತೀವಿ. ಆಮೇಲೆ ಅಂಡರ್ ಮೈಕ್ರೋಸ್ಕೋಪ್ ಆ ಮೊಟ್ಟೆನ ಹಿಡಿದು ಆ ವೀರ್ಯಾನ ನಾವೇ ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡ್ತೀವಿ. ಇದನ್ನ ICSI ಅಂತ ಹೇಳ್ತೀವಿ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಅಂದ್ರೆ ಈ ವೀರ್ಯಾನ ತೆಗೆದು ಮೊಟ್ಟೆಗೆ ಇಂಜೆಕ್ಟ್ ಮಾಡುವಂತದ್ದು.
0: ಸೊ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡ್ತೀರಾ.
1: ಇಂಜೆಕ್ಟ್ ಮಾಡಿ ಆದ್ಮೇಲೆ ಅದನ್ನ ಬೆಳೆಸ್ತೀವಿ ಕಲ್ಚರ್ ಲ್ಯಾಬ್ ಅಲ್ಲಿ. ಸೊ ಇಲ್ಲಿ ಹೆಂಗೆ ಮೊಟ್ಟೆ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಸ್ಪರ್ಮ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಲ್ಯಾಬ್ ಆಗತ್ತೆ. ಲ್ಯಾಬ್ ಅಲ್ಲಿ ಮೀಡಿಯಾಸ್ ಎಲ್ಲ ಇರತ್ತೆ, ಲ್ಯಾಬ್ ಎನ್ವಿರಾನ್ಮೆಂಟ್ ಅದು ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಮೊಟ್ಟೆಗಳು ಹೆಂಗ್ ಬೆಳೀತವೆ, ಭ್ರೂಣಗಳು ಹೆಂಗ್ ಆಗ್ತವೆ ನೋಡ್ತೇವೆ. ಆ ಭ್ರೂಣನ ತೆಗೆದು ನಾವು ಗರ್ಭದಲ್ಲಿ ಹಾಕಿದಾಗ ಆ ಗರ್ಭದ ಲೈನಿಂಗು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಫಸ್ಟ್ ಭ್ರೂಣ ತೆಗೆದು ಭ್ರೂಣನ ಫ್ರೀಸ್ ಮಾಡ್ಬಿಡ್ತೇವೆ ನಾವು, ಆಮೇಲೆ ಒಂದ್ ಸೈಕಲ್ ಅವ್ರಿಗೆ ಗ್ಯಾಪ್ ಬಿಡ್ತೇವೆ. ಇನ್ನೊಂದ್ ಸೈಕಲ್ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಗರ್ಭಾಶಯದ ಒಳಗಡೆ ಲೈನಿಂಗ್ ಇರುತ್ತಲ್ಲ ಸರ್, ಅದನ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಗರ್ಭಾಶಯದ ಲೈನಿಂಗ್ ಅನ್ನ ನಾವು ಪ್ರಿಪೇರ್ ಮಾಡ್ತೇವೆ. ಆಮೇಲೆ ಆ ಲೈನಿಂಗ್ ಚೆನ್ನಾಗಿ ಆಗಿದೆ ಅಂತ ಗೊತ್ತಾದಾಗ ಈ ಭ್ರೂಣ ತೆಗೆದು ಗರ್ಭದಲ್ಲಿ ಹಾಕ್ತೀವಿ. ಸೊ ಇಲ್ಲಿ ಎಷ್ಟು ಸ್ಟೆಪ್ಸ್ ಬಂತ
0: ಹೇಳಿ.
1: ಯೂಶಲಿ ಫಸ್ಟ್ ಟೈಮ್ ಮೊಟ್ಟೆ ಆಚೆ ತೆಗ್ದಾಗ್ಲೇನೇನೆ ಭ್ರೂಣ ಮಾಡಿ ಸೇಮ್ ಸೈಕಲ್ ಟ್ರಾನ್ಸ್ಫರ್ ಮಾಡಬಹುದು ನಾವು, ಬಟ್ ಇವಾಗ ಮೆಜಾರಿಟಿ ಟೈಮ್ಸ್ ಹಂಗ್ ಮಾಡಲ್ಲ, ಬಿಕಾಸ್ ಹಾರ್ಮೋನ್ ವ್ಯತ್ಯಯ ಆಗತ್ತೆ, ಅಬಾರ್ಷನ್ ಗಳಾಗ್ತವೆ ಅಂತ ಮಾಡಲ್ಲ. ಒಂದು ಸೈಕಲ್ ಗ್ಯಾಪ್ ಇಟ್ಟು ಅಂದ್ರೆ ಈ ತಿಂಗಳಲ್ಲಿ ನಾವು ಮೊಟ್ಟೆ ಆಚೆ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಗ್ಯಾಪ್ ಬಿಡ್ತೀವಿ. ಅದರದ ನೆಕ್ಸ್ಟ್ ತಿಂಗಳು ಭ್ರೂಣ ತೆಗೆದು ಲೈನಿಂಗ್ ಪ್ರಿಪೇರ್ ಮಾಡಿ, ಗರ್ಭಾಶಯದ ಲೈನಿಂಗ್ ಪ್ರಿಪೇರ್ ಮಾಡಿ ಭ್ರೂಣ ತೆಗೆದು ಗರ್ಭಕ್ಕೆ ಹಾಕ್ತೇವೆ. ಸೊ ಒಂದ್ 3 ತಿಂಗಳು
0: ಅಂತ.
1: ಸೊ ಈ ಸ್ಟೆಪ್ ಗಳಲ್ಲಿ ತುಂಬಾ ಸ್ಟೆಪ್ ಬಂತಲ್ವಾ, ಸೊ ಎಲ್ಲಾದ್ರೂ ಪ್ರಾಬ್ಲಮ್ ಆಗಿರ್ಬೋದು. ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಲೈನಿಂಗ್ ಚೆನ್ನಾಗಿಲ್ದಿರ್ಬೋದು. ಸೊ ಇದೆಲ್ಲಾನು ಫ್ಯಾಕ್ಟರ್ಸ್ ಬರುತ್ತೆ. ಸೊ ಅವಾಗ ನೋಡ್ಕೊಳ್ತೀವಿ ಯಾವ ಫ್ಯಾಕ್ಟರ್ ಇಂದ ಇದು ಮಿಸ್ಟೇಕ್ ಆಯ್ತು, ಯಾವ ಫ್ಯಾಕ್ಟರ್ ಇಂದ ಇದು ಫೇಲ್ ಆಯ್ತು ಅಂತ. ಸೊ ಮೊಟ್ಟೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಏನಾದ್ರೂ ನಮಗ್ ಬಂದಾಗ ಅವರಿಗೆ ನಾವು ಡೋನರ್ IVF ಏನಾದ್ರೂ ಹೋಗ್ತೀರಾ ಅಂತ ಕೇಳ್ತೇವೆ. ಡೋನರ್ IVF ಅಂತಂದ್ರೆ ಇವಾಗ ಯೂಶಲಿ IVF ಬರೋರೆಲ್ಲ ಒಂದು 40-42 ವಯಸ್ಸು ಹೆಂಗಸರು ಬರ್ತಾರೆ, ಆಯ್ತಾ. ಫಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಎಕ್ಸಾಸ್ಟ್ ಆಗಿ ನ್ಯಾಚುರಲ್ ಆಗತ್ತೆ ಅಂತೆಲ್ಲ ಕಾದು 40ನೇ ವರ್ಷಕ್ಕೆ ಅವರು IVF ಬರ್ತಾರೆ. ಅಷ್ಟರೊಳಗಡೆ ಮೊಟ್ಟೆಗಳೇ ಖಾಲಿ ಆಗೋಗಿರುತ್ತೆ. ಅವರಿಗೆ ಡೋನರ್ IVF ಹೋಗ್ತೀರಾ ಹೇಳ್ತೇವೆ. ಇದ್ರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಸುಮಾರು 20-25 ವರ್ಷದ ಹುಡುಗಿರು, ಅವ್ರಿಗಾಗ್ಲೇ ಮದ್ವೆ ಆಗಿ ಒಂದ್ ಮಗು ಇರತ್ತೆ ಅಂತವ್ರನ್ನ ಅದು ಒಪ್ಪಿಗೆ ತಗೊಂಡು ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಅವ್ರ ಮೊಟ್ಟೆ ತಗೊಂಡು ಇವರ ಗಂಡನ ವೀರ್ಯ ತಗೊಂಡು ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡಿ ಅದರಿಂದ ಭ್ರೂಣ ಮಾಡಿ ಇವ್ರ

0: ಬದಲ್ಲಿ ಆಗ್ತಿವಿ. ಯೂಶಲಿ ಅದ್ರೊಳಗಡೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ, ಯಾಕಂದ್ರೆ ಎಗ್ ಕ್ವಾಲಿಟಿ ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ.
1: ಯಾವ ಕಾರಣದಿಂದ ಮಕ್ಕಳಾಗಿ ಅಂತ ನೀವು ಅದು ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ, ಸೊ ಆ ಅಂಶದ ಕಡೆ ಜಾಸ್ತಿ ಗಮನ ಕೊಡ್ತೀರ ನೀವು.
0: ಒಂದೊಂದ್ಸತಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ.
1: ಓಕೆ, ಆಯ್ತಾ. ಈಗ ದಾನಿಗಳು ಅಂತಂದ್ರಲ್ಲ ಮೇಡಮ್, ನೀವು ವಯಸ್ಸು ಒಂದ್ ಹೇಳಿದ್ರೆ ನೀವು ಇದಕ್ಕೆಲ್ಲ ಎಲ್ಲರ ಒಪ್ಪಿಗೆ ಎಲ್ಲ ಇರುತ್ತಾ ಹೇಗೆ ಡೋನರ್ಗಳಿಗೆ?
0: ಸರ್, ಇದು ICMR ರೆಗ್ಯುಲೇಷನ್ಸ್ ಅಂತ ಹೇಳ್ತೇವೆ, ಅಥವಾ ARTI ಆಕ್ಟ್ ಅಂತ ಹೇಳ್ತೀವಿ. ಗವರ್ಮೆಂಟ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದಾವೆ. ಅಂದ್ರೆ ARTI ಬ್ಯಾಂಕ್ ಅಂತ ಇರುತ್ತೆ, ಆ ಬ್ಯಾಂಕ್ ಅಲ್ಲಿ ಈ ಡೋನರ್ಸ್ ಎಲ್ಲರೂ ಅವರು ನೋಂದಾಯಿಸಿಕೊಂಡಿರ್ತಾರೆ, ಅವರು ಅವರ ಸ್ವ ಒಪ್ಪಿಗೆಯಿಂದ ನೋಂದಾಯಿಸಿಕೊಂಡಿರ್ತಾರೆ. ಅದರೊಳಗಡೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇರತ್ತೆ. ಅಂದ್ರೆ ಈ ಮಹಿಳೆಗೆ ಆಲ್ರೆಡಿ ಮದ್ವೆ ಆಗಿರಬೇಕು, ಮದ್ವೆ ಆಗಿ ಅವಳಿಗೊಂದ್ ಮಗು ಆಗಿರಬೇಕು, ಮತ್ತೆ ಅವಳಿಗೆ ಯಾವ್ದೇ ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಾರದು ಅಂತ ಒಂದ್ ರೆಗ್ಯುಲೇಷನ್ ಇರುತ್ತೆ. ಮತ್ತೆ ಇವಾಗ ಒಂದ್ ಇನ್ಶೂರೆನ್ಸ್ ಮಾಡ್ಬೇಕಾಗತ್ತೆ. ಇವಾಗ ಅವರು ಮೊಟ್ಟೆ ಕೊಡಕ್ಕೆ ಪ್ರಕ್ರಿಯೆಗೆ ಅವ್ರು ಬರ್ತಾರಲ್ಲ, ಅದರಿಂದ ಏನಾದ್ರೂ ಸಮಸ್ಯೆ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಮಾಡ್ಬೇಕು ಅಂತ ಗವರ್ಮೆಂಟ್ ರೂಲ್ಸ್ ಇದೆ. ಸೊ ಅವರಿಗೆ ಇನ್ಶೂರೆನ್ಸ್ ಮಾಡ್ಲಾಗತ್ತೆ. ಆಮೇಲೆ ಆ ARTI ಬ್ಯಾಂಕ್, ಇವಾಗ ಒಂದು ಮಹಿಳೆ ನನ್ನ ಹತ್ರ ಬಂದು ನನಗೆ IVF ಬೇಕು ಅಂತ, ಆಮೇಲೆ ಅವ್ರದ್ದು ನೋಡ್ತೀನಿ, ಮೊಟ್ಟೆ ಇರಲ್ಲ, ಮೊಟ್ಟೆ ಇಲ್ದಾಗ ನಿನ್ಗೆ ಡೋನರ್ IVF ಹೋಗ್ಬೇಕು ಅಂತ ನಾನು ಹೇಳಿದಾಗ ಆಕೆ ಒಪ್ಕೊಂಡಾಗ ನಾವು ARTI ಬ್ಯಾಂಕ್ಗೆ ರಿಕ್ವಿಸಿಷನ್ ಕಳಿಸ್ತೇವೆ, ಇಂಥವರಿಗೆ IVF ಬೇಕು, ಈ ಮಹಿಳೆ ಈ ತರ ಹಿಂಗೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಇವ್ರದ್ದು ಬ್ಲಡ್ ಗ್ರೂಪ್ ಹಿಂಗೆ, ಇವ್ರ ಕಣ್ಣಿನ ಕಲರ್ ಹಿಂಗೆ, ಇವ್ರ ಕೂದಲು ಕಲರ್ ಹಿಂಗೆ, ಈ ತರ ಮ್ಯಾಚ್ ಆಗುವಂತ ಡೋನರ್ ನೀವು ಕೊಡಿ ಅಂತ. ಸೊ ಅವರು ಎಲ್ಲ ಮ್ಯಾಚ್ ಮಾಡಿ ಎಲ್ಲ ಸೈನ್ಗಳು ಎಲ್ಲ ತಗೊಂಡು ಒಂದು ಡೋನರ್ ಕೊಡ್ತಾರೆ. ಆ ಡೋನರ್ಗೆ ನಾವು ಸ್ಟಿಮ್ಯುಲೇಟ್ ಮಾಡಿ ಮೊಟ್ಟೆಗಳು ತಗೊಂಡು ಆಮೇಲೆ ಇವ್ರ ಗಂಡಂದ ವೀರ್ಯ ತಗೊಂಡು ಇಂಜೆಕ್ಟ್ ಮಾಡಿ ಭ್ರೂಣಗಳು ಮಾಡ್ತೇವೆ. ಇದಕ್ಕೆ ಆ ಗಂಡ ಹೆಂಡತಿದು ಒಪ್ಪಿಗೆ ಇರಬೇಕು. ಅವ್ರನ್ನ ಕಮಿಷನಿಂಗ್ ಕಪಲ್ ಅಂತ ಹೇಳ್ತೇವೆ. ಆ ಗಂಡ ಹೆಂಡತಿ ಅವರೊಂದು ಅಫಿಡವಿಟ್ ಮಾಡಿಸ್ಬೇಕು. ಈ ಪ್ರಕ್ರಿಯೆಯಿಂದ ನಮ್ಗೆ ಮಗು ಆದ್ರೆ ಇದು ನಮ್ಮ ಬಯೋಲಾಜಿಕಲ್ ಮಗು, ಅಂದ್ರೆ ನಮ್ದೇ ಮಗು, ಯಾವ ಮಗು ಇರುತ್ತೆ ಆ ಮಗುಗೆ ಏನೇನ್ ಹಕ್ಕು ಸಿಕ್ಬೇಕು ಎಲ್ಲ ಹಕ್ಕುಗಳು ಈ ಮಗುಗೂ ಇರುತ್ತೆ.
1: ದಾನಿಗಳಿಗೂ ಕೂಡ ಅನೇಕ ನಿರ್ಬಂಧನೆಗಳು ಇವೆ, ಮತ್ ಯಾವ ರೀತಿಯಲ್ಲಿ ಅವ್ರು ಒಪ್ಪಬೇಕು ಅಂತ ಅನ್ನೋದು ಕೂಡ ಅದರಲ್ಲಿದೆ. ಸಾಮಾನ್ಯವಾಗಿ IVF ತಂತ್ರಜ್ಞಾನ ಹಳ್ಳಿಕ್ಕಿಂತ ಸಿಟಿ ಪ್ರದೇಶದಲ್ಲೇ ಜಾಸ್ತಿ ಸೀಮಿತ ಆಗಿದೆ. ಗ್ರಾಮೀಣ ಭಾಗಕ್ಕೆ ಈ ಬಗ್ಗೆ ಜ್ಞಾನ ಇದೆ ಅಂತ ಅನ್ಸುತ್ತಾ ನಿಮ್ಗೆ?
0: ತುಂಬಾ ಇರ್ಲಿಕ್ಕಿಲ್ಲ, ಆದ್ರೆ ಇವಾಗ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಡಾಕ್ಟರ್ಗಳೆಲ್ಲ ಮಾತಾಡ್ತಾರೆ ಎಲ್ಲ ಇವಾಗ ಇದೆ. ಅಂದ್ರೆ ಪೂರ್ತಿ ಇಲ್ಲದೆ ಇರಬಹುದು,
1: ಮಕ್ಕಳಿಲ್ಲ ಅವರು ಇದನ್ನು ಬೇಕಾದ್ರೆ ಥಿಂಕ್ ಮಾಡ್ಬಿಡ್ತಾರೆ,
0: ಮಾಡಬಹುದು.
1: ಯಾಕೆ ಕೇಳಿದೆ ಅಂದ್ರೆ, ಈಗ ನಾವು ರಸ್ತೆ ಗುಂಟ ಪ್ರಯಾಣ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಬೋರ್ಡ್ಗಳು, ಈಗ IVF ತಂತ್ರಜ್ಞಾನದ ಮೂಲಕ ನೀವು ಮಕ್ಕಳನ್ನು ಪಡಿಬಹುದು, ಬಂಜೆತನ ನಿವಾರಣೆಗೆ ನಮ್ಮಲ್ಲಿ ಉತ್ತರ ಇದೆ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಎಲ್ಲ ಹಾಕಿರ್ತಾರೆ. ಆ ಮೂಲಕ ಅವರು ಆ ವಿಷಯ ಗಮನಕ್ಕೆ ಬಂದಿರ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಮೊದಲಿಗೆ ಏನ್ ಹೇಳಿದ್ರಲ್ಲ, ಅವರಿಗೆ ಪರೀಕ್ಷೆ ಮಾಡಿ ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನ ನೋಡಿ ಚಿಕಿತ್ಸೆ ಮಾಡಿನೇ ಮೊದಲಿಗೆ ಅವರು ಈ ತಂತ್ರಜ್ಞಾನ ಮೂಲಕ ಅಲ್ಲದೇನೆ ಮಕ್ಕಳನ್ನು ಪಡಿಬಹುದು. ಅಂದ್ರೆ ಈ ಒಂದು ಟ್ರೀಟ್ಮೆಂಟ್ ತಗೋಬೇಕಂದ್ರೂ ಕೂಡ IVF ತಂತ್ರಜ್ಞಾನ ಇದ್ದಂತಹ ಪ್ಲೇಸಿಗೆ ಹೋಗ್ಬೇಕಾ ಹೇಗೆ ಅಂತ ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ಅವರು ಟ್ರೀಟ್ಮೆಂಟ್ ಮಾಡೋದು ನಾರ್ಮಲ್ ಗೈನಕಾಲಜಿಸ್ಟ್ ಅವ್ರ ಕಡೆ ಹೋದಾಗ ಅಥವಾ IVF ತಂತ್ರಜ್ಞಾನದ ಮೂಲಕ ಅಲ್ಲದೇನೆ ಇರುವಂತಹ ಸ್ತ್ರೀರೋಗ ತಜ್ಞರ ಕಡೆ ಈ ಒಂದು ಸಲಹೆ ಸೂಚನೆಗಳನ್ನ ತಗೋಬಹುದಾ?
0: ಫಸ್ಟ್ ಸ್ಟೆಪ್ ಅದೇ ಸರ್, ಅಂದ್ರೆ ಮಗು ಆಗಿಲ್ಲ ಅಂದಾಗ ಅವರು ಸ್ತ್ರೀರೋಗ ತಜ್ಞರ ಹತ್ರನೇ ಹೋಗ್ಬೇಕು. ಈ IVF ಸ್ಪೆಷಲಿಸ್ಟ್ ಅಂದ್ರೆ ಅವರೆಲ್ಲರೂ ಸ್ತ್ರೀರೋಗ ತಜ್ಞಗಳೇ, ಅದ್ರ ಮೇಲೆ ಅವರು ಒಂದು IVF ಮೇಲೆ ಸ್ಪೆಷಲೈಸೇಷನ್ ಮಾಡಿರ್ತಾರೆ.
1: ತುಂಬಾ ಖರ್ಚಾಗುತ್ತೆ ಮೇಡಮ್. ಈಗ ಹಳ್ಳಿಯಿಂದ ಯಾಕೆ ನಾನು ಕೇಳಿದೆ ಅಂದ್ರೆ, ಹಳ್ಳಿ ಜನಗಳಿಗೆ ಇಷ್ಟೆಲ್ಲ ಖರ್ಚು ಮಾಡೋದೆಲ್ಲ ಸಾಧ್ಯತೆ ಇರಲ್ಲ ಕೆಲಸ ಅಂದ್ರೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಜಾಸ್ತಿ ಖರ್ಚೇನೋ ಅಂತ. ಹೇಗೆ ಇದ್ರ ವೆಚ್ಚಗಳ ಬಗ್ಗೆ?
0: ಅಂದ್ರೆ ನಾವ್ ಯಾವ ಜಾಗದಲ್ಲಿ IVF ಮಾಡಿಸ್ತಿದೀವಿ ಅದ್ರ ಮೇಲೆ ನಮ್ದು ಖರ್ಚು ವೆಚ್ಚ ಎಲ್ಲ ಇದಾಗತ್ತೆ. ಟಿಪಿಕಲಿ ಒಂದು ಆವರೇಜ್ ಆಗಿ ನಾನು ಹೇಳ್ಬೇಕಂದ್ರೆ 1.5 ಲಕ್ಷದಿಂದ 2 ಲಕ್ಷ ಒಳಗಡೆ ಒಂದ್ IVF ಸೈಕಲ್ ಮುಗಿಸ್ಕೊಡ್ತಾರೆ.
1: ನಾರ್ಮಲ್ ಒಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ
0: ಸರ್ 1.5 ಲಕ್ಷದಲ್ಲಿ ಆಗತ್ತೆ. ಅಂದ್ರೆ ಇವಾಗ ಮೊದ್ಲೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು, ಇವಾಗ ತುಂಬಾ ಜನ ಮಾಡ್ತಾ ಇದರದ್ದು ಕಾಸ್ಟ್ ತುಂಬಾ ಕಡಿಮೆ ಆಗಿದೆ. ಮೊದ್ಲಿಗೂ ಇವಾಗ ನೋಡಿದ್ರೆ ಕಾಸ್ಟ್ ಕಡಿಮೆ ಆಗಿದೆ.
1: ಚಿಕಿತ್ಸೆ ಮೊದಲು ತುಂಬಾ ಬಹಳ ದೊಡ್ಡ ಪ್ರಮಾಣ
0: ದುಬಾರಿ ಆಗಿತ್ತು,
1: ಕಡಿಮೆ ಆಯ್ತು. ಈಗ IVF ತಂತ್ರಜ್ಞಾನದ ಮೂಲಕವಾಗಿ ತುಂಬಾ ಕಡಿಮೆನೆ ವೆಚ್ಚ, ಇದು ಮಕ್ಕಳನ್ನು ಪಡೀಲಿಕ್ಕೆ ಬಹಳ ಸುಲಭವಾಗಿ ಒಂದು ಸುಲಭದ ಮಾರ್ಗ ಅಂತ ಹೇಳ್ಬೋದು. ಈಗ ನಮ್ಮ ಎಲ್ಲಾ ಕೇಳುಗರಿಗೆ ಬಹುಶಃ ಆ ಒಂದು ಇತ್ತೇನೋ, ಅಯ್ಯೋ 8-10 ಲಕ್ಷ ಬೇಕಾಗಬಹುದು ಅಥವಾ 20-30 ಲಕ್ಷ ಬೇಕಾಗಬಹುದು ಅಂತೇನೋ ಅನ್ಕೊಂಡಿರ್ಬೋದು ಅವರು. ಆದ್ರೆ 1-2 ಲಕ್ಷದಲ್ಲಿ ಕೂಡ ಮಕ್ಕಳನ್ನ ಪಡಿಬಹುದು ಈ ಒಂದು IVF ತಂತ್ರಜ್ಞಾನದ ಮೂಲಕವಾಗಿ ಅಂತ ಹೇಳಿ. ಈಗ ನಡುವೆ ಮಾತಿನ ಮಧ್ಯೆ ತಾವು ಹೇಳಿದ್ರಿ ಸೋಶಿಯಲ್ ಮೀಡಿಯಾ ಮೂಲಕವಾಗಿ ಈ ಬಗ್ಗೆ ಸಾಕಷ್ಟು ಪ್ರತಿಕ್ರಿಯೆ ಬಂದಿದೆ ಅಂತ ಹೇಳಿ. ಈಗ ಇತ್ತೀಚಿನ ಸೋಶಿಯಲ್ ಮೀಡಿಯಾಗಳಲ್ಲೇ ಅದು ದೊಡ್ಡ ಸುದ್ದಿ ಮಾಡಿದ್ದಂತದ್ದು, IVF ಮೂಲಕವಾಗಿ ಮಕ್ಕಳನ್ನ ಪಡ್ಕೋಬಹುದು ಅಂತ ಹೇಳಿ. ನಾನು ಒಬ್ಬ ಪುರುಷ, ನಾನು ಮದುವೆ ಆಗಿಲ್ಲ, ನನಗೆ ಮಗು ಬೇಕು ಅಂತ ಅನ್ಸ್ಬಿಡ್ತಿದ್ದಕ್ಕೆ ಹೆಣ್ಣಿಗೆ ಹೇಗೆ ಮಕ್ಕಳು ಬೇಕು ಅಂತ ಅನ್ಸುತ್ತೆ, ಅಥವಾ ಪುರುಷನಿಗೂ ಬೇಕಾಗಬಹುದು, ಮದುವೆ ಆಗದೇನೆ IVF ಮೂಲಕವಾಗಿ ಮಕ್ಕಳನ್ನ ಪಡಿಬಹುದಾ?
0: ಇಂಡಿಯಾದಲ್ಲಿ ರೂಲ್ಸ್ ಪ್ರಕಾರ ಮದುವೆ ಆಗಿರೋರು IVF ಮಾಡಿಸ್ಕೋಬಹುದು, ಅದಷ್ಟೇ.
1: ಸರಿ ಸರಿ.
0: ಸೆಕೆಂಡ್, ಮದುವೆ ಆಗದಿರೋ ಹೆಂಗಸರು ಅವರು ದಾನಿಗಳ ವೀರ್ಯದಿಂದ IVF ಮಾಡಿಕೊಂಡು ಅವ್ರದೇ ಗರ್ಭದಲ್ಲಿ ಮಗು ಬೆಳೆಸ್ಕೊಂಡು ಅವರು ಮಗು ಪಡಿಬಹುದು, ಅದಕ್ಕೆ ಅವಕಾಶ ಇದೆ. ಒಬ್ಬ ಪುರುಷ ಮದ್ವೆ ಆಗದಿರ ಅವನಿಗೆ ಅವನ್ ಮಗು ಬೇಕು ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಮದ್ವೆ

0: ಹೊರಗಿರೋರು ಇವಾಗ ಒಂದೊಂದ್ಸತಿ ಅವರೇ IVF ಮಾಡಿಸ್ಕೋಬಹುದು, ಅದ ರೂಲ್ಸ್ ಓಕೆ. ಒಂದು ಬಾಡಿಗೆ ಬಸರು ಅಥವಾ ಸರೋಗ್ಯಸಿ ಅಂದ್ರೆ ಸರೋಗ್ಯಸಿ ಮೂಲಕ ಅವರು ಮಗು ಪಡಿಬಹುದು, ಅದು ಓಕೆ. ಮದ್ವೆ ಇಲ್ದಿರೋ ಮಹಿಳೆ ಅವಳಿಗೆ ಮಗು ಬೇಕು ಅಂತಂದ್ರೆ ದಾನಿಗಳ ವೀರ್ಯದಿಂದ IVF ಮಾಡಿಸ್ಕೊಂಡು ಅವಳ ಗರ್ಭದಲ್ಲಿ ಬೆಳೆಸ್ಕೊಂಡು ಮಗು ಪಡ್ಕೋಬಹುದು, ಓಕೆ. ಬಟ್ ಮದ್ವೆ ಇಲ್ದಿರ ಹೆಂಗಸು ಬಾಡಿಗೆ ಬಸರಿನಿಂದ ಮಗು ಪಡಿಬಹುದಾ? ಇಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ.
1: ಅವರೇ ಬೇಕಾದ್ರೆ ತಮ್ಮ ಗರ್ಭದಲ್ಲಿ ಬೇಕಾದ್ರೆ ಬೆಳೆಸ್ಕೊಳ್ಳಿ, ಆದ್ರೆ ಮದುವೆ ಆಗದಿರೋ ಹೆಣ್ಣು ಇನ್ನೊಂದು ಹೆಣ್ಣಿನ ಆಸರೆಯಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋಂಗಿಲ್ಲ,
0: ಕಾನೂನಲ್ಲಿ ಅವಕಾಶ ಇಲ್ಲ.
1: ಓಕೆ, ವಿವರವಾಗಿ ತುಂಬಾ ಸರಳವಾಗಿ ತಾವು ತಿಳಿಸಿದಿರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ.
2: ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ IVF ಮೂಲಕ ಮಕ್ಕಳನ್ನು ಪಡೆಯುವುದು ಹೇಗೆ ಎಂಬುದರ ಕುರಿತಾಗಿ ಮಾಹಿತಿ ಪಡೆದಿರಿ. ಇದು ಇವತ್ತಿನ ಆರೋಗ್ಯ ಸಂಚಿಕೆ.
3: ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಮಕ್ಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನು ಮತ್ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ, ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದ್ರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಗಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದೊಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂಗೆ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತಾದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್. ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ

ಕಟ್ಟಬೇಕು. ಸೊ ಆ ತರದಕ್ಕೆ ಸಿಗುವಂತದ್ದು. ಮತ್ತೆ ಇದು ಹೇಗ್ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ, ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ, ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ, ಆಗ ಇನ್ ಮಿಕ್ಕಿದ 2ನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಅಂದ್ರೆ, ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಂಡ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು ಅಂದ್ರೆ, ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದ್ರೆ, ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ. ಈಗ ಏನ್ ಮಾಡೋದು, ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರು ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದು ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡುವ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನ್ ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆ ಅಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ, ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ, ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು 4 ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಸ್ವಾವಲಂಬನೆ ಇರುತ್ತೆ, ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ, ಅವ್ರ ಕಾಲ್ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತೆ ಇದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ 4 ಜನ ಯುವಕರಿಗೆ ಒಂದು ದೊಡ್ಡ ಕೋಳಿ ಫಾರಂ ಆದ್ರೆ ಆ ಊರಲ್ಲಿರೋ ಒಂದು 3-4 ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದು ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತವರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು 1/2 ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೆ ಒಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವು ಒಂದು ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತಾದ್ರೆ ಅದಕ್ಕೆ 1 ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ.

0: ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ ಒಂದು ಆಗಿ ಏನೋ ಒಂದು ರೋಗ ತಗಲಿ ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದ್ ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದ್ ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ. ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ, ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ, ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು. ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲೇ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆ ಐಟಿಡಿಎಗಳು ಮತ್ತು ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಬಲವರ್ಧನೆ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಹಾಗೂ ಬುಡಕಟ್ಟು ಭಾಗದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ನೀಡಲು ನೂತನವಾಗಿ ನಿರ್ಮಿಸಲಾಗಿರುವ 75 ಬಾಹ್ಯಾಕಾಶ ಪ್ರಯೋಗಾಲಯಗಳಿಗೂ ರಾಷ್ಟ್ರಪತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶಾದ್ಯಂತ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದು, ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು ಎಂದು ಕರೆ ನೀಡಿದರು. ಅಭಿವೃದ್ಧಿ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಹಳ್ಳಿಗೂ ತಲುಪಬೇಕು ಎಂದ ಅವರು, ಬುಡಕಟ್ಟು ಸಮುದಾಯದ ಕೆಲವು ವರ್ಗಗಳು ಇಂದಿಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಹೊಂದಿಲ್ಲದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ಜನಜಾತಿಯ ಗರಿಮಾ ಉತ್ಸವ 2026 ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇದೇ ವೇಳೆ ಮಾಜಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇವರೊಂದಿಗೆ ಹಲವು ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ವಿವಿಧ

0: ಮಠಾಧೀಶರು, ಕಾರ್ಮಿಕರು, ಸಾಹಿತಿಗಳು, ಚಲನಚಿತ್ರ ನಟರು ಹಾಗೂ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಾಗಿದೆ. ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಸುತ್ತಮುತ್ತ 3,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ 2025 ಸಾಲಿನಲ್ಲಿ ಜಗತ್ತಿನ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಐತಿಹಾಸಿಕ ಸಾಧನೆ ಮಾಡಿದೆ. ದೇಶದ ಈ ಮಹತ್ತರ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಭಾರತದ ಸೌರಶಕ್ತಿ ವಲಯದ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಬಲವಾದ ನೀತಿ, ಬೆಂಬಲ, ನಾವೀನ್ಯತೆ ಹಾಗೂ ವಿಶ್ವದರ್ಜೆಯ ಮೂಲಸೌಕರ್ಯಗಳ ಮೂಲಕ ದೇಶದಲ್ಲಿ ದಾಖಲೆ ಮಟ್ಟದ ಸೌರಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಭಾರತದ ಇಂಧನ ಪರಿವರ್ತನೆಯು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತಿದೆ. ಈ ಮೂಲಕ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗಳಿಸಿಕೊಂಡಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷ ತೀವ್ರ ಆಂತರಿಕ ಕಲಹಕ್ಕೆ ಸಿಲುಕಿದ್ದು ಪಕ್ಷ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಪಕ್ಷದಿಂದ ಉಚ್ಚಾಟಿತಗೊಂಡಿರುವ ಶಾಸಕ ರಿತಬ್ರತ ಬ್ಯಾನರ್ಜಿ ಅವರು ತಮಗೆ ಸುಮಾರು 60 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸಿದ್ದು, ಈ ಸಂಖ್ಯಾಬಲ ವಿಧಾನಸಭೆಯ ನಿಯಂತ್ರಣವನ್ನು ಬದಲಿಸುವಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮ್ಮ ಬಣವನ್ನೇ ನೈಜ ಟಿಎಂಸಿ ಎಂದು ಗುರುತಿಸಬೇಕೆಂದು ಕೋರಿ ಅವರು ಈಗಾಗಲೇ ಸಭಾಧ್ಯಕ್ಷ ರತೀಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಬಂಡಾಯಕ್ಕೆ ಪ್ರತಿಯಾಗಿ ಟಿಎಂಸಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನು ಸದನದ ನಾಯಕನನ್ನಾಗಿ ಘೋಷಿಸಿದೆ. ಇದರೊಂದಿಗೆ ಆಶಿಮಾ ಪಾತ್ರ ಮತ್ತು ನಯನಾ ಬ್ಯಾನರ್ಜಿ ಅವರನ್ನು ಉಪನಾಯಕರನ್ನಾಗಿ ಹಾಗೂ ಫಿರ್ಹಾದ್ ಹಕೀಂ ಅವರನ್ನು ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದೆ. ಇತ್ತ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಟಿಎಂಸಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರು ಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರ ತಜ್ಞರ ಸಮಿತಿಯನ್ನು ರಚಿಸಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯ ಮಹಾನಿರ್ದೇಶಕಿ ಕಾಂಚನ್ ದೇವಿ ನೇತೃತ್ವದ ಈ ಸಮಿತಿಗೆ ಪ್ರಸಕ್ತ ವರ್ಷದ ಆಗಸ್ಟ್ 31 ಒಳಗಾಗಿ ವರದಿ ಸಲ್ಲಿಸಲು ಗಡುವು ನೀಡಲಾಗಿದೆ. ಪರಿಸರ ಸಚಿವಾಲಯದ ಹಿಂದಿನ ವರದಿಯ ಜಾರಿಗೆ ತಡೆ ನೀಡಿರುವ ನ್ಯಾಯಾಲಯ ಅರಾವಳಿ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ವೈಜ್ಞಾನಿಕ ಮೌಲ್ಯಮಾಪನ ಅಗತ್ಯವೆಂದು ತಿಳಿಸಿದೆ. ಕೇಂದ್ರದ ಹೊಸ ಮಾನದಂಡಗಳು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುತ್ತವೆಯೇ ಹಾಗೂ ಪರಿಸರ ಸಂರಕ್ಷಣಾ ಪ್ರದೇಶದ ವ್ಯಾಪ್ತಿಯನ್ನು ಕಡಿತಗೊಳಿಸುತ್ತವೆಯೇ ಎಂಬುದನ್ನು ಅರಣ್ಯ ಭೂವಿಜ್ಞಾನ ಮತ್ತು ಪರಿಸರ ವಿಜ್ಞಾನದ ತಜ್ಞರನ್ನು ಒಳಗೊಂಡ ಈ ಸಮಿತಿ ಪರಿಶೀಲಿಸಲಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆಯಿಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿದ್ದು, ಆನ್ಲೈನ್ ಪೋರ್ಟಲ್ ನಿನ್ನೆಯಿಂದ ಮುಕ್ತವಾಗಿದೆ. ಅರ್ಜಿ ಶುಲ್ಕ ಪಾವತಿಗಾಗಿ ಪೋರ್ಟಲ್ನಲ್ಲಿ ಎಸ್ಬಿಐ, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ 4 ಬ್ಯಾಂಕ್ಗಳ ಗೇಟ್ವೇಗಳನ್ನು ನೀಡಲಾಗಿದೆ. ಅಭ್ಯರ್ಥಿಗಳು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿಲ್ಲದಿದ್ದರೂ ಲಭ್ಯವಿರುವ ಗೇಟ್ವೇಗಳ ಮೂಲಕ ಯುಪಿಐ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಸುಲಭವಾಗಿ ಶುಲ್ಕ ಪಾವತಿಸಬಹುದಾಗಿದೆ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜೂನ್ 3 ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಹಸಿರು ಭವಿಷ್ಯ

0: ಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಸಂಚಾರವನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾಗಿದೆ. ಭಾರತದ ಯುವಕರು ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಆರೋಗ್ಯಕರ ಹಾಗೂ ಹಸಿರು ರಾಷ್ಟದ ಚಳವಳಿಯನ್ನು ಮುನ್ನಡೆಸುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶ್ವ ಸೈಕಲ್ ದಿನದಂದು ಹಂಚಿಕೊಂಡ ವಿಡಿಯೋ ಸಂದೇಶವೊಂದರಲ್ಲಿ ಸಚಿವರು, ಸೈಕ್ಲಿಂಗ್ ಅನ್ನು ನಿಯಮಿತ ಅಭ್ಯಾಸವಾಗಿಸಿಕೊಳ್ಳುವುದರಿಂದ ಸಮತೋಲಿತ ಮತ್ತು ಶಿಸ್ತುಬದ್ದ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ಹಾಗೂ ಪರಿಸರ ಸ್ಥಿರತೆ ಮತ್ತು ಸ್ವಚ್ಛ ಸಂಚಾರಕ್ಕೆ ಸಹಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಸಿಲ್ನ ಮಾರ್ಸೆಲೋ ಡೆಮೋಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲ್ಯಾಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ವಿವಾಹಿತ ಹೆಣ್ಣು ಮಕ್ಕಳನ್ನು ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಾಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಜಕಾರ್ತದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ತಾರಾ ಆಟಗಾರ ಎಚ್ ಎಸ್ ಪ್ರಣೋಯ್ ಅವರು ಐರ್ಲೆಂಡ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲಿಯೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಶಿವರಾಜ್ ಕುಮಾರ್ ಮತ್ತು ಸಂಗಡಿಗರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ಕನ್ನಡಿಗ ಚಿತ್ರದ ಹಾಡು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಚಿತ್ರಗೀತೆಗಳನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 13ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇಂದು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಹಂಸಧ್ವಜನ ಸುತನ

0: ಧರ್ಮರಾಜನ, ಅಶ್ವಮೇಧದ ಕುದುರೆ ಹಂಸಧ್ವಜರಾಜನ ಚಂಪಕಾವತಿಗೆ ಬಂದಿದೆ. ಅವನು ಆ ಕುದುರೆಯನ್ನು ಕಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಹಂಸಧ್ವಜನ ಮಗನಾದಂತಹ ಸುಧನ್ವನೊಡನೆ ಪಾಂಡವರ ಸಾತ್ವಿಕಿಯೇ ಮುಂತಾದಂತಹ ಎಲ್ಲ ವೀರರಿಗೂ ಘೋರವಾದಂತಹ ಯುದ್ಧ ಆರಂಭವಾಗಿದೆ. ಆ ಯುದ್ಧದಲ್ಲಿ ಸುಧನ್ವನ ವೈಶಿಷ್ಟ್ಯದಿಂದ, ಪರಾಕ್ರಮದಿಂದ ಪಾಂಡವ ಸೈನ್ಯವೆಲ್ಲ ಸುಸ್ತಾಗಿ ಸೋತು ಬಿಟ್ಟಿದೆ. ಆ ಸಂದರ್ಭದಲ್ಲಿ ಅರ್ಜುನನೇ ಸಾಕ್ಷಾತ್ತಾಗಿ ಸುಧನ್ವನೊಡನೆ ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದಾನೆ. ಅವನು ಯಾವ ರೀತಿ ರಥವನ್ನು ಹತ್ತುತ್ತಿದ್ದಾನೆ ಅನ್ನೋದನ್ನು ಕವಿ ಬಹಳ ಚೆನ್ನಾಗಿ ವರ್ಣಿಸುತ್ತಿದ್ದಾನೆ.
1: ಕೇಳಲೇ ನೃಪಾಲ ಕುಲಮೌಳಿ ಬಳಿಕ ಅರ್ಜುನ

0: ಅರ್ಜುನ ಯುದ್ಧಕ್ಕೆ ಬಂದಾಗ ತನ್ನ ಕಡೆಯ ಎಲ್ಲ ವೀರರನ್ನು ನೀವೆಲ್ಲರೂ ಕೂಡ ಯುದ್ಧವನ್ನು ನೋಡುವರಾಗಿ ನಾನು ಸುಧನ್ವನೊಡನೆ ಏಕಾಂಗಿಯಾಗಿ ಹೋರಾಡುತ್ತೇನೆ ಅಂತ ಹೇಳಿ ಬಂದಿದ್ದಾನೆ. ಬಿರುಗಾಳಿ, ಸಿಡಿಲ ಗರ್ಜನೆ, ಭಯಂಕರವಾದ ಸೂರ್ಯನ ಬಿಸಿಲು, ಕಾಳುಗಿಚ್ಚು, ಇದರ ಜೊತೆಯಲ್ಲಿ ಸಾಕ್ಷಾತ್ ಯಮರಾಜನ ಕೋಲಾಹಲ ಸೇರಿಕೊಂಡರೆ ಯಾವ ಒಂದು ಭೀಕರತೆ ಕಾಣುತ್ತದೋ ಅಂತಹ ಭೀಕರತೆ ಕಾಣಿಸ್ತಾ ಇದೆ. ಅವನು ರಥವನ್ನು ಹತ್ತಿದ್ದಾನೆ. ಆ ಸಂದರ್ಭದಲ್ಲಿ ಯಾವ ರೀತಿ ಅರ್ಜುನ ಸುಧನ್ವರ ಯುದ್ಧಕ್ಕೆ ಪರದೆ ಸೃಷ್ಟಿಯಾಗಿದೆ, ಸಂಗ್ರಾಮ ಭೂಮಿಗೆ ಸಿದ್ಧವಾಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳುತ್ತಿದ್ದಾನೆ.
1: ಕುದುರೆಗಳ ಕುರ

ಅರ್ಜುನ ತನ್ನ ದಿವ್ಯವಾದಂತಹ ರಥವನ್ನ ಏರಿದ್ದಾನೆ. ದೇವದತ್ತ ಶಂಖವನ್ನ ಊದುತ್ತಿದ್ದಾನೆ. ಧ್ವಜದ ಮೇಲೆ ಆಂಜನೇಯ ಬಹಳ ಗಟ್ಟಿಯಾಗಿ ನಾದವನ್ನ ಮಾಡ್ತಾ ಇದ್ದಾನೆ. 14 ಲೋಕವೂ ಕೂಡ ಆ ಒಂದು ನಾದದಿಂದ ಬೆದರಿದಂತಾಗಿದೆ. ಇದು ಅರ್ಜುನನ ಯುದ್ಧದ ಧ್ವನಿ ಅಂತ ತಿಳಿದ್ಬಿಟ್ಟು ಸಾಕ್ಷಾತ್ ಬ್ರಹ್ಮನೇ ಮುಂತಾದಂತಹ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ವಿಮಾನದಿಂದ ಆ ಯುದ್ಧ ರಂಗಕ್ಕೆ ಬಂದು ಎಲ್ಲರೂ ಪ್ರೇಕ್ಷಕರಾಗಿದ್ದಾರೆ. ಅರ್ಜುನ ಮತ್ತು ಸುಧನ್ವರ ಯುದ್ಧ ಆರಂಭವಾಗಿದೆ.

ಕವಿ ಈ ಪದ್ಯದಲ್ಲಿ ವಾನರ ವಾನರ ಅನ್ನುವಂಥ ಒಂದು ಪದಪ್ರಾಸವನ್ನು ಬೇರೆ ಬೇರೆ ಅರ್ಥದಲ್ಲಿ ತೋರಿಸಿದ್ದಾನೆ. ಅರ್ಜುನ ಆ ಹನುಮನ ಧ್ವಜದಿಂದ ಕೂಡಿರುವಂತಹ ರಥದಲ್ಲಿ ಬಂದಿದ್ದಾನೆ. ಆ ಅರ್ಜುನನ ನರನ ಸಮರ ಭರವು ಅಂತ ಹೇಳಿಬಿಟ್ಟು ಅರ್ಜುನನ ಯುದ್ಧದ ಒಂದು ಉದ್ಯಮ ಅಂತ ತಿಳಿದುಬಿಟ್ಟು ತಾನೂ ಕೂಡ ತನ್ನ ಸಾರಥಿಗೆ ಹೇಳಿಬಿಟ್ಟು, ಸಾರಥಿ ಈಗ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮ ದಾನವನ್ನು ಯುದ್ಧವೆಂಬ ದಾನವನ್ನು ನಾನು ಅಪೇಕ್ಷಿಸಿಬಿಟ್ಟು ಬಂದಿದ್ದೇನೆ. ಅರ್ಜುನನು ಕೂಡ ನನ್ನ ಜೊತೆಯಲ್ಲಿ ಸಂಗ್ರಾಮಕ್ಕೆ ಬಂದಿದ್ದಾನೆ. ಆದ್ದರಿಂದ ಈಗ ಅರ್ಜುನನನ್ನು ನಾನು ಎದುರಿಸ್ತೇನೆ ಅಂತ ಹೇಳಿಬಿಟ್ಟು ಅರ್ಜುನನನ್ನು ಎದುರಿಸುತ್ತಾ ಸುಧನ್ವ ತೀವ್ರವಾದಂತಹ ಬಾಣಪ್ರಯೋಗವನ್ನು ಆರಂಭ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನನಿಗೆ

ಸುಧನ್ವನ ಬಾಣ ಪ್ರಯೋಗದಿಂದ ಅರ್ಜುನನಿಗೆ ಸಿಟ್ಟು ಬಂದಿದೆ. ಅರ್ಜುನ ಹೇಳ್ತಾ ಇದ್ದಾನೆ, ನೀನು ಹುಡುಗಪ್ಪ, ನೀನು ಯುದ್ಧದಲ್ಲಿ ಸರಿಯಾದಂತಹ ಒಂದು ಶಿಕ್ಷಣವನ್ನು ಪಡೆದಿಲ್ಲ. ಸಾಮಾನ್ಯವಾಗಿ ದೇವತೆಗಳು, ರಾಕ್ಷಸರು ಯಾರೂ ಕೂಡ ನನ್ನ ಜೊತೆಯಲ್ಲಿ ಯುದ್ಧ ಮಾಡಿಬಿಟ್ಟು ಅವರು ಯಾರೂ ಗೆದ್ದವರಿಲ್ಲ. ಆದ್ದರಿಂದ ನನ್ನ ಜೊತೆಯಲ್ಲಿ ಯುದ್ಧ ಮಾಡುವಂತಹ ಸಾಮರ್ಥ್ಯ ನಿನಗಿಲ್ಲ. ಇನ್ನು ಹೇಳಬೇಕಾದ್ರೆ ಕರ್ಣ, ದ್ರೋಣ, ಭೀಷ್ಮಾದಿಗಳನ್ನೇ ನಾನು ಗೆದ್ದಿದ್ದೇನೆ. ಅಂಥ ಪ್ರಸಿದ್ಧ ಭಟರನ್ನ ನೀನು ತಿಳ್ಕೊಂಡಿದೆಯೋ ಇಲ್ವೋ ಗೊತ್ತಿಲ್ಲ. ಅಂಥ ನೀನು ಗಟ್ಟಿಗನಾದಂತಹ ಪರಾಕ್ರಮಶಾಲಿಯಲ್ಲ. ಆದ್ದರಿಂದ ನೀನೊಬ್ಬ ಸಾಮಾನ್ಯ ಅಂತ ಹೇಳ್ಬಿಟ್ಟು ಅವನನ್ನ ಹೀಯಾಳಿಸ್ತಾ ತಾನೂ ಕೂಡ ಸುಧನ್ವನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆಗ ಸುಧನ್ವನಿಗೆ ಸ್ವಲ್ಪ ಹಾಸ್ಯವೂ ಮನಸ್ಸಲ್ಲಿ ಬಂತು. ಅವನು ಅರ್ಜುನನ ಹತ್ರ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಇದ್ದದ್ದು ಕೂಡ ನಿನಗೆ ಕೃಷ್ಣನ ಒಂದು ಬಲದಿಂದ ಅನ್ನೋದನ್ನು ಒಂದು ಸೇರಿಸ್ಬಿಟ್ಟು ನೀನು ಮಾತಾಡೋ.

ಅರ್ಜುನ, ನೀನು ಇಷ್ಟೆಲ್ಲ ಸಾಮರ್ಥ್ಯವನ್ನ ಹೇಳ್ಕೊಳ್ತಾ ಇದೆಯಲ್ಲ, ಇಷ್ಟು ಕೂಡ ನಿನ್ನ ಸಾರಥಿಯಾದಂತಹ ಕೃಷ್ಣನ ಒಂದು ಬಲುಮೆಯಿಂದ, ಕೃಷ್ಣನ ಒಂದು ಹೆಚ್ಚುಗಾರಿಕೆ ಅಂತ ಅದೊಂದು ಸೇರಿಸ್ಬಿಡು. ಸಾಮಾನ್ಯವಾಗಿ ನಿನ್ನ ಪರಾಕ್ರಮವನ್ನ ಯಾರು ತಿಳ್ಕೊಂಡಿಲ್ಲ ಲೋಕದಲ್ಲಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಕೃಷ್ಣನನ್ನು ಕರ್ಕೊಂಡು ಬಾ, ಕರ್ಕೊಂಡು ಬಂದು ಆಮೇಲೆ ನನ್ನ ಮೇಲೆ ಯುದ್ಧಕ್ಕೆ ಬಾ, ಅವಾಗ ನೋಡು ನಿನ್ನ ಪರಾಕ್ರಮ ನಿನಗೆ ಗೊತ್ತಾಗತ್ತೆ. ಆದ್ದರಿಂದ ಈಗ ನೀನು ಒಬ್ಬಂಟಿಯಾಗಿ ಬಂದರೆ ಸುಸ್ತಾಗ್ಬಿಡ್ತೀಯ, ಖಂಡಿತವಾಗಿಯೂ ಕೂಡ ನನ್ನೊಡನೆ ನಿನಗೆ ಯುದ್ಧದಲ್ಲಿ ಜಯವಿಲ್ಲ ಅಂತ ಹೇಳಿಬಿಟ್ಟು ಅರ್ಜುನನ ರಥ ಮೇಲೆ ತೀವ್ರವಾದಂತಹ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆ ಬಾಣದ ಹೊಡೆತಕ್ಕೆ ಅರ್ಜುನನ ರಥ ತಿರ್ರನೆ ತಿಗುರಿಯಂತೆ, ಆ ಕುಂಬಾಲನ ಕುಲಾಲ ಚಕ್ರ ತಿರುಗಿದಂತೆ ತಿರುಗ್ತಾ ಇದೆ. ಅದು ನೋಡುವುದಕ್ಕೆ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ. ಸುಧನ್ವನ ಈ ಒಂದು ಏಟಿಗೆ ರಥ ತಿರುಗೋಣ, ಅರ್ಜುನ ಸುಧನ್ವನನ್ನು ಕೂಡ ಹೊಗಳ್ತಾ ಇದ್ದಾನೆ. ಪರಾಕ್ರಮಶಾಲಿಗಳಾದವರಿಗೆ ಯುದ್ಧ ಎಷ್ಟು ತೀವ್ರವಾಗಿ ನಡೆಯುತ್ತೋ ಅಷ್ಟು ಉತ್ಸಾಹ ಜಾಸ್ತಿ ಆಗತ್ತೆ. ಅದನ್ನೇ ವ್ಯಾಸರು ಅತೀವ ಸಮರಂ ದೃಷ್ಟ ಹರ್ಷಂ ಯಸ್ಯೋಪಜಾಯತೆ, ಯುದ್ಧ ಎಷ್ಟು ತೀವ್ರವಾಗುತ್ತೋ ಅರ್ಜುನನಿಗೆ ಅಷ್ಟು ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅರ್ಜುನ ಸುಧನ್ವನನ್ನು ಹೊಗಳ್ತಾ ಇದ್ದಾನೆ. ಸುಧನ್ವ ಭಲೇ,

0: ಸುಧನ್ವಾ, ನೀನು ಒಳ್ಳೆಯ ವೀರಪ್ಪ. ಯಾಕೆಂದ್ರೆ ನನ್ನ ರಥವನ್ನ ಈ ರೀತಿ ತಿರುಗಿಸುವುದು ಅಂದ್ರೆ ಇದು ಸಾಮಾನ್ಯವಾಗಿ ದೇವಲೋಕದಲ್ಲಾಗಲಿ ಮನುಷ್ಯ ಲೋಕದಲ್ಲೂ ಆಗಲಿ ಪಾತಾಳ ಲೋಕದಲ್ಲಾಗಲಿ ನಾನು ಇದುವರೆಗೂ ಕಂಡಿಲ್ಲ. ನೀನೊಬ್ಬ ಸಣ್ಣ ಹುಡುಗ, ಸತ್ತೋಗ್ಬಿಡ್ತೀಯಾ ನನ್ನ ಜೊತೆಲಿ ಯುದ್ಧವನ್ನು ಮಾಡಿಬಿಟ್ಟು. ಆದ್ದರಿಂದ ನಿನ್ನ ತಂದೆಯಾದಂತಹ ಮಹಾಭಾಗವತೋತ್ತಮ ಹಂಸಧ್ವಜನನ್ನು ಕರಕ್ಕೆ ಹೇಳು, ಅವನು ಬರಲಿ, ನಾನು ಖಂಡಿತವಾಗಿ ನಿನ್ನನ್ನು ಸಾಯಿಸೋದಿಲ್ಲ. ಆದ್ದರಿಂದ ಒಂದು ಮಾತನ್ನು ಹೇಳ್ತೀನಿ ಕೇಳು, ಈ ಕುದುರೆಯನ್ನು ಬಿಡು, ಧರ್ಮರಾಜನ ಅಶ್ವಮೇಧಕ್ಕೆ ನೀನು ಕೂಡ ಒಬ್ಬ ಭಕ್ತನಾಗಿ ಬಾ, ಖಂಡಿತವಾಗಿಯೂ ನೀನು ಹೋಗ್ತೀಯ, ಸತ್ತೋಗ್ಬಿಡ್ತೀಯ ಅಂತ ಹೇಳಿಬಿಟ್ಟು ಅರ್ಜುನ ಪುನಃ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಸುಧನ್ವ ಬಹಳ ಧೈರ್ಯದಿಂದ ಹೇಳ್ತಾ ಇದ್ದಾನೆ, ಅರ್ಜುನ ಈ ಕುದುರೆಯನ್ನು ಖಂಡಿತವಾಗಿಯೂ ನಾವು ಬಿಡೋದಿಲ್ಲ.
1: ಇನ್ನು ಹಯಮಂ ಬಿಡುವನಲ್ಲ, ನಿನಗೆನ್ನ

0: ಅರ್ಜುನ, ನಮ್ಮ ತಂದೆಯಾಗಲಿ ನಾನಾಗಲಿ ಈ ಕುದುರೆಯನ್ನು ಖಂಡಿತವಾಗಿಯೂ ಬಿಡೋದಿಲ್ಲ. ಅಷ್ಟೇ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಸಹಾಯವಿಲ್ಲದೆ ನೀನು ನಮ್ಮನ್ನು ಏನು ಮಾಡೋಕ್ಕಾಗತ್ತೆ? ಇದೆಲ್ಲ ಮನಸ್ಸಿನಲ್ಲಿ ನೀನು ಕಲ್ಪನೆಯನ್ನು ಮಾಡ್ಕೊಳ್ಬೇಡ, ವಾಪಸ್ ಹತ್ತಿನಾಪುರಕ್ಕೆ ಹೋಗ್ಬಿಡು. ಇನ್ನೊಂದು ಮಾತು ಹೇಳ್ತೀನಿ ಕೇಳು, ಈ ನನ್ನ ತಂದೆಯಾದಂತಹ ಹಂಸಧ್ವಜನೂ ಕೂಡ ಅಶ್ವಮೇಧ ಯಾಗಕ್ಕೆ ಇದೇ ಕುದುರೆಯಿಂದಲೇ ದೀಕ್ಷೆಗೊಳ್ತಾನೆ. ಆವಾಗ ನೀನು ನಿನ್ನ ವಿಕ್ರಮದಿಂದ ಭೂಮಂಡಲವನ್ನೆಲ್ಲ ಗೆಲ್ಲಪ್ಪ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವನು ಪುನಃ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬಂದಿದೆ, ಉತ್ಸಾಹವು ಏರ್ತಾ ಇದೆ. ಸುಧನ್ವನನ್ನು ಹೇಳ್ತಾ ಇದ್ದಾನೆ, ನಿನ್ನನ್ನು ಗೆಲ್ಲೋದಕ್ಕೆ ಕೃಷ್ಣ ಬೇಕು ಅಂತ ಮತ್ತೆ ಮತ್ತೆ ಹೇಳ್ತಾ ಇದೆಯಾ? ನನ್ನಲ್ಲಿರೋ ಧನುಸ್ ಯಾವುದು, ಬಾಣ ಯಾವುದು, ನನ್ನ ದಿವ್ಯವಾದಂತಹ ರಥ ಯಾವುದು?
1: ಈ ಚಾಪಮೀ ಬಾಣಮೀ ದಿವ್ಯ ರಥಂ ಈ ವನೇ ಚರಧ್ವಜಂ.

ಸುಧನ್ವ, ಈ ನನ್ನ ಗಾಂಡೀವ ಧನಸ್ಸು, ಅಕ್ಷಯ ಬಾಣಗಳು, ಈ ಅಗ್ನಿದತ್ತ ರಥ, ಆಂಜನೇಯ ಧ್ವಜದ ಮೇಲೆ ಕುಳಿತುಕೊಂಡಿದ್ದಾನೆ, ಈ ಶ್ವೇತ ವಾಹನಗಳು, ಎರಡು ಕೈಯಿಂದ ಪ್ರಯೋಗ ಮಾಡುವಂತಹ ಸವ್ಯಸಾಚಿತ್ವ, ಈ ದೇವದತ್ತ ಶಂಖ, ಇದೆಲ್ಲವೂ ನನಗೆ ಸಾಮಾನ್ಯಕ್ಕೋಸ್ಕರವಾಗಿಲ್ಲ. ಇದೆಲ್ಲವೂ ನಿನ್ನನ್ನು ಗೆಲ್ಲದೆ ಇದ್ರೆ ವ್ಯರ್ಥವಾಗ್ಬಿಡತ್ತೆ. ಅಷ್ಟೇ ಅಲ್ಲ, 14 ಲೋಕವನ್ನು ಕೂಡ ಒಂದು ಅಣು ಅಂತ ತಿಳ್ಕೊಂಡ್ಬಿಡ್ತೀನಿ. ನೀನು ನನಗೆ ಸಮಾನವೇನಯ್ಯ, ನೀನು ನನಗೆ ದೊಡ್ಡ ವೀರನೇನಯ್ಯ, ಫಡ ಅಂತ ಹೇಳ್ಬಿಟ್ಟು ಸುಧನ್ವನನ್ನು ತಗೊಳ್ತಾ 700 ಬಾಣವನ್ನ ಒಂದೇ ಕಾಲಕ್ಕೆ ಸುಧನ್ವನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಇಡೀ ದಿಕ್ಕುಗಳಲ್ಲೆಲ್ಲ ಬಾಣ.

0: ವ್ಯಾಪಿಸಿಕೊಂಡ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಸುಧನ್ವನು ಕೂಡ ಅರ್ಜುನನನ್ನ ಅದೇ ರೀತಿಯಲ್ಲಿ ಹಾಸ್ಯ ಮಾಡ್ತಾ ಅವನನ್ನ ಯುದ್ಧಕ್ಕೋಸ್ಕರ ಉತ್ಸಾಹಗೊಳಿಸ್ತಾ ಇದ್ದಾನೆ. ಅರ್ಜುನ, ಇದೆಲ್ಲವೂ ನಿನ್ನಲ್ಲಿದೆ, ಆದರೆ ಇದರ ಜೊತೆಯಲ್ಲಿ ಒಬ್ಬ ಸಾರಥಿಯ ಹೆಸರನ್ನು ಹೇಳು.
1: ದಿವ್ಯಕಾಯ ರಥ

ಧನಸ್ಸು, ನಿನ್ನ ಒಂದು ಆಂಜನೇಯನ ಇರುವಂತಹ ಧ್ವಜ, ಸವ್ಯಸಾಚಿತ್ವ ಎಲ್ಲವೂ ಕೂಡ ನಿನಗೆ ಸಿಕ್ಕಿದ್ದು ಕೃಷ್ಣನ ಜೊತೆಯಲ್ಲಿ ಖಾಂಡವ ವನವನ್ನು ದಹನ ಮಾಡಬೇಕಾದ್ರೆ. ಆದ್ದರಿಂದ ಆ ಕೃಷ್ಣ ಬಂದು ಸಾರಥ್ಯವನ್ನು ಮಾಡಿದರೆ ನಿನಗೆ ಜಯ ಉಂಟು. ಸಾಕ್ಷಾತ್ ವಾಯುದೇವ ಯಾವ ಮೇಘವನ್ನು ಕ್ಷಣ ಮಾತ್ರದಲ್ಲಿ ಹಾರಿಸ್ತಾನೋ ಅದನ್ನು ಒಂದು ಸಣ್ಣ ಬೀಸಣಿಕೆಯಿಂದ ನಾವು ಹಾರಿಸ್ಬಿಡ್ತೀವಿ ಅಂದರೆ ಅದು ಹುಚ್ಚು ಅಂತಾರೆ. ಅದೇ ರೀತಿಯಾಗಿ ಈ ಒಂದು ಸಾಮಾನ್ಯ ಸಾರಥಿಯಿಂದ ನೀನು ಗೆಲ್ತೀನಿ ಅಂತಂದರೆ ಅದು ಹುಚ್ಚುಪ ಅಂತ ಹೇಳಿಬಿಟ್ಟು ಪುನಃ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನನಿಗೂ ಕೂಡ ಬಹಳ ಉತ್ಸಾಹ ಉಂಟಾಗಿದೆ. ನೋಡ್ತಾ ಇದ್ದಾನೆ, ಬೇಸಿಗೆಯ ಮಧ್ಯಾಹ್ನ ಕಾಲದ ಸೂರ್ಯನಂತೆ ಕಲಿಸುಧನ್ವ ಕಂಗೊಳಿಸ್ತಾ ಇದ್ದಾನೆ.

ಆ ಸಂದರ್ಭದಲ್ಲಿ ಮಧ್ಯಾಹ್ನ ಸೂರ್ಯನಂತೆ ಬಹಳ ಪ್ರಭಾವಶಾಲಿಯಾಗಿ ಸುಧನ್ವ ಕಾಣ್ತಾ ಇದ್ದಾನೆ. ಸಾಮಾನ್ಯ ಬಾಣದಿಂದ ಇವನನ್ನು ನಾನು ಸೋಲಿಸಕ್ಕಾಗೋದಿಲ್ಲ ಅಂಥೇಳಿ ಖಾಂಡವ ವನವನ್ನು ಸುಟ್ಟಾಗ ಅಗ್ನಿ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ತನ್ನ ಆಗ್ನೇಯಾಸ್ತ್ರವನ್ನು ಸಾಕ್ಷಾತ್ ಅಗ್ನಿದೇವನೇ ಅರ್ಜುನನಿಗೆ ಕೊಟ್ಟಿದ್ದ. ಅದನ್ನು ಗಾಂಡೀವ ಧನಸ್ಸಿಗೆ ಹೂಡಿದ್ದಾನೆ. ಆ ಹೂಡಿದ ಕೂಡಲೇ ಆಗ್ನೇಯಾಸ್ತ್ರದಿಂದ ಕಪ್ಪಾದ ಹೊಗೆ ಎದ್ದುಬಿಟ್ಟಿದೆ. ಅಂದರೆ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಬಿಟ್ಟಿದೆ, ಕುಲಾದ್ರಿಗಳೆಲ್ಲ ಕಾದು ಬಿಟ್ಟಿದೆ. ಕುದೀತಾ ಇರುವಂತಹ ನೀರು ಹೇಗೆ ಹೊರಗೆ ಚೆಲ್ಲತ್ತೋ ಆ ರೀತಿ ಆಗ್ನೇಯಾಸ್ತ್ರದ ಒಂದು ಆ ಶಾಖದಿಂದ ಸಮುದ್ರವೇ ಮೇರೆ ದಬ್ತಾ ಇದೆ. ಅಂಥ ಒಂದು ದಿವ್ಯವಾದಂತಹ ಶಾಖ ಆಗ್ನೇಯಾಸ್ತ್ರದಿಂದ ಬರ್ತಾ ಇದೆ. ಅದ್ಭುತವನ್ನ ಏನು ಹೇಳೋದು ಅದನ್ನು ಕವಿ ಇದು ವಡವಾಗ್ನಿಯೋ ಸಾಕ್ಷಾತ್ ರುದ್ರನ ಮೂರನೇ ಕಣ್ಣು ಅಂತ ಹೇಳಿಬಿಟ್ಟು ವರ್ಣನೆ ಮಾಡ್ತಾ ಇದ್ದಾನೆ.

ಈ ಸಮುದ್ರ ಜಲವನ್ನೇ ನನ್ನ ಬಾಯಾರಿಕೆಗೋಸ್ಕರ ಕುಡಿದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಸಮುದ್ರದಿಂದ ಎದ್ದಂತಹ ಸಾಕ್ಷಾತ್ ವಡಭಾಗ್ನಿಯೋ ಶಿವನ ಮೂರನೇ ಕಣ್ಣೋ ನೋಡುವುದಕ್ಕೆ ಹೇಳೋಕ್ಕೆ ಆಗ್ತಾ ಇಲ್ಲ ಅಂತಹ ಒಂದು ಅದ್ಭುತವಾದಂತಹ ಆಗ್ನೇಯಾಸ್ತ್ರವನ್ನ ಅರ್ಜುನ ಪ್ರಯೋಗ ಮಾಡಿದ್ದಾನೆ. ಸುಧಂದನ ಮೇಲೆ ಆ ಆಗ್ನೇಯಾಸ್ತ್ರದ ಜ್ವಾಲೆ ಬಹಳ ವೇಗವಾಗಿ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಇಡೀ ಸುಧನ್ವನ ಸೈನ್ಯವೇ ಆ ಒಂದು ಆಗ್ನೇಯಾಸ್ತ್ರದ ಬೇಗೆಗೆ ಬೆಂದು ಹೋಗ್ತಾ ಇದೆ. ಬಹಳ ತೀವ್ರವಾದಂತಹ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ.

0: ಕಂಡುದು ಆ ಕ್ಷಣದೊಳು
1: ಆ ಆಗ್ನೇಯಾಸ್ತ್ರದಿಂದ ಕಪ್ಪಾದಂತಹ ಹೊಗೆ ಎದ್ದು ಬಿಟ್ಟಿದೆ. ಹತ್ತು ದಿಕ್ಕುಗಳನ್ನು ಕೂಡ ವ್ಯಾಪಿಸಿಕೊಂಡ್ಬಿಟ್ಟಿದೆ. ಅದರಿಂದ ಕೆಂಪಾದ ಉರಿಗಳ ಕಿಡಿಗಳೆಲ್ಲ ಹಾರ್ತಾ ಇದೆ, ಕೆಂಡಗಳೆಲ್ಲ ಸುರಿತಾ ಇದೆ. ಅದನ್ನು ನೋಡಿದರೆ ಈ ಕಿಚ್ಚಿಗೆ ಈ ಸೈನ್ಯ ಇನ್ನು ಹೆಚ್ಚಿಗೆ ಹೊತ್ತು ಉಳಿಯೋದಿಲ್ಲ ಅನ್ನುವಂತಹ ಸ್ಥಿತಿ ಬಂದ್ಬಿಟ್ಟಿದೆ. ಹಂಸಧ್ವಜನ ಸೇನೆ ಇಡೀ ಸೈನ್ಯವೇ ಒಂಥರ ಕರ್ಕಲಾಗುವಂತಹ ಸ್ಥಿತಿಗೆ ಬಂದ್ಬಿಟ್ಟಿದೆ. ಯುದ್ಧದಲ್ಲಿ ಸೈನಿಕರೆಲ್ಲ ಆಯುಧಗಳನ್ನೆಲ್ಲ ಹಿಡಿದಿದ್ರು, ಅದೆಲ್ಲ ಲೋಹಮಯವಾದಂಥ ಆಯುಧಗಳು. ಆಗ್ನೇಯಾಸ್ತ್ರದ ಆ ಒಂದು ಶಾಖಕ್ಕೆ ಅದೆಲ್ಲವೂ ಕೂಡ ಕಾದು ಬಿಟ್ಟು ಅದನ್ನ ಕೈಯಲ್ಲಿ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ.

0: ಯುದ್ಧದಲ್ಲಿ ಸೈನಿಕರು ಹಿಡಿದಂತಹ ಆಯುಧಗಳೆಲ್ಲ ಕಾದುಬಿಟ್ಟು ಕೈಯಲ್ಲಿ ಹಿಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಬಾಣದ ಅಗ್ನಿಗೆ ಕುದುರೆ ಆನೆ ಎಲ್ಲವೂ ಕೂಡ ಆಹುತಿಗಳಾಗ್ಬಿಡತ್ತೆ, ಇನ್ನು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ, ಎಲ್ಲವೂ ಸುಟ್ಟು ಹೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಸುಧನ್ವನಿಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಯಿತು. ಬಹಳ ಸಿಟ್ಟಿನಿಂದ ತನ್ನ ಧನುಸಿನಲ್ಲಿ ವಾರುಣಾಸ್ತ್ರವನ್ನು ಹೂಡಿಬಿಟ್ಟಿದ್ದಾನೆ. ಹೋದ್ಬಿಟ್ಟು ವೇಗವಾಗಿ ವಾರುಣಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಆ ವಾರುಣಾಸ್ತ್ರದಿಂದ ಆಗ್ನೇಯಾಸ್ತ್ರದ ಉರಿ ಪೂರ ನಂದಿಬಿಟ್ಟು ಜಲಮಯವಾಗ್ಬಿಟ್ಟಿತು. ಆ ಜಲಮಯವಾದದ್ದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಎಲ್ಲಿ ನೋಡಿದ್ರು ಕೂಡ ಬರೀ ನೀರೇ.
1: ನಾದವು ಸಮಸ್ತ ಬಲಂ ಅಖಿಲ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್. ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಮಾಣವಚನದ ಬಳಿಕ ಇಂದು ಮೊದಲ ಸಚಿವ ಸಂಪುಟದ ಸಭೆ ನಡೆಯಲಿದೆ. ಪ್ರಮಾಣವಚನ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭದ್ರತಾ ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಲೋಕಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಸುಗಳನ್ನು ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಗಣ್ಯರು ಕಾರ್ಯಕ್ರಮ ಆರಂಭವಾಗುವ 1 ಗಂಟೆ ಮೊದಲು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಉಭಯ ನಾಯಕರನ್ನು ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಕರೆದೊಯ್ದು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದಮ್ಯ ವಿಶ್ವಾಸ ತಮಗಿದೆ ಎಂದು ತಿಳಿಸಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟವನ್ನು ಸೇರುವಂತೆ ಆಹ್ವಾನಿಸಿದ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಎಂದು

ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು 2013-18 ಜಲಸಂಪನ್ಮೂಲ ಸಚಿವರಾಗಿ, 2023 ಇಂದಿನವರೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ದೊರೆತಿದ್ದು ರಾಜಕೀಯ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಎಂಬಿ ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ರಾಜ್ಯದ 230 ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡಲಿದ್ದು ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾಗಿದೆ. ಈ ಐತಿಹಾಸಿಕ ಕ್ಷಣವನ್ನು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಗಿ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 100,000+ ಹೆಚ್ಚು ರೈತರಿಗೆ ಬಾಕಿ ಇರುವ 1,611 ಕೋಟಿ ರೂಪಾಯಿಗಳ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿದೆ ಎಂದು ಅವರು ದೂರಿದ್ದಾರೆ. ಮುಂಗಾರು ಆರಂಭವಾಗಿದ್ದು ರೈತರು ಕೃಷಿಗೆ ಸಿದ್ದರಾಗುತ್ತಿದ್ದಾರೆ, ಆದರೆ ಸರ್ಕಾರ ರೈತರೊಂದಿಗೆ ಚಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ತುಮಕೂರು ಜಿಲ್ಲೆಗೆ 370 ಕೋಟಿ, ಹಾಸನ 320 ಕೋಟಿ, ಮೈಸೂರು 179 ಕೋಟಿ, ಚಿಕ್ಕಮಗಳೂರು 169 ಕೋಟಿ, ಮಂಡ್ಯದ ರೈತರಿಗೆ 126 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ ಎಂದು ಆರ್ ಅಶೋಕ ಮಾಹಿತಿ ನೀಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನೂತನ ನೇಮಕಾತಿಗಳನ್ನು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50,00,000 ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತಾದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಮ್ಯಾಪಿಂಗ್ ಮಾಡಲು ಇದೇ 16ರವರೆಗೆ ಅವಕಾಶ ಇರಲಿದೆ. ಬಳಿಕ ಕರಡು ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಇದೇ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಒಟ್ಟು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮತದಾರರ ಪಟ್ಟಿ ಚುನಾವಣಾ ಪ್ರಕ್ರಿಯೆಯ ಮೂಲಾಧಾರವಾಗಿರುವುದರಿಂದ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ದೇಶನ ನೀಡಿದ್ದಾರೆ. ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರ್ಪಡಿಸುವುದೇ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಜಿಲ್ಲೆಯಲ್ಲಿನ ಎಲ್ಲಾ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ

ನಡೆಸಿ ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ವಿ ವೇದಾವತಿ.
1: ನಮಸ್ತೆ ಬಹನ್ ಜಿ. ನಮಸ್ತೆ ಬಹನ್ ಜಿ.
2: ಅಚ್ಛಾ ನಮಸ್ತೆ. ಆಜ್ ಹಮಾರೇ ಭಾರತ್ ಕೆ ದೇವ ಪುರುಷ್ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಜಿ ಕೆ ಜೀವನ್ ಚರಿತ್ರ ಪರ್ ಜಾನ್ಕಾರಿ ಪಾಯೆಂಗೆ.
1: ಹಾಂ ಹಾಂ ಜರೂರ್. ಹಮೇ ಭೀ ಬಹುತ್ ದಿನೋ ಸೇ ಶ್ರೀ ಶಂಕರಾಚಾರ್ಯ ಜಿ ಕೆ ಬಾರೇ ಮೇ ಜಾನ್ಕಾರಿ ಪಾನೆ ಕಿ ಇಚ್ಛಾ ಥಿ. ಉನ್ಕೆ ನಾಮ್ ಸ್ಮರಣ್ ಸೇ ಹಿ ರೋಂಗ್ಟೆ ಖಡೆ ಹೋ ಜಾಯೆಂಗೆ.
2: ಹಾಂ ಹಾಂ, ಜೈಸೆ ಜೈಸೆ ಭಾವ್ ಹೈ ವೈಸೆ ವೈಸೆ ಭಕ್ತಿ ಹೈ.
1: ಹಾಂ ಬಹನ್ ಜಿ, ಸಮಝಾಯೆ ನಾ.
2: ಜಗದ್ಗುರು ಶ್ರೀ ಶಂಕರಾಚಾರ್ಯ ಜಿ ಕಲಿಯುಗ ಕೆ ಋಷಿ ದೇವಾಂಶ ಸಂಭೂತ ಥೇ. ಎ ಭಗವಾನ್ ಶಂಕರ್ ಕೆ ಅವತಾರ್ ಥೇ.
1: ದೇವಾಂಶ ಸಂಭೂತ್ ಮಾನೆ ಕ್ಯಾ ಹೈ?
2: ಅಂದರೆ ದೇವಾಂಶ ಸ್ವರೂಪಿಗಳು ಮತ್ತು ಅವತಾರ ಪುರುಷರು ಎಂದರ್ಥ.
1: ರೋಂಗ್ಟೆ ಖಡೆ ಹೋನ ಮಾನೆ ಕ್ಯಾ ಹೈ?
2: ಅಂದರೆ ನಮ್ಮ ರೋಮ ರೋಮಗಳು ಉದ್ವೇಗದಿಂದ ಎದ್ದು ನಿಲ್ಲುವುವು, ರೋಮಾಂಚನವಾಗುವುದು ಎಂದರ್ಥ. ಏ ಮಾತಾ ಕಿ ಕೋಕ್ಸೆ ಜನ್ಮ ಲೇಖರ್ ಬಿ ಭೌತಿಕ ದೇಹಕ್ಕೆ ಊಪರ್ಥೆ.
1: ಏ ಮಾನವ್ ಹೋತೆ ಹುವೆ ಬಿ ದೇವತಾ ಥೇನಾ?
2: ಹಾ, ಏ ಇಹಲೋಕಕ್ಕೆ ವಾಸಿ ಹೋತೆ ಹುಯೆ ಬಿ ದೇವಲೋಕಕ್ಕೆ ಥೇ. ಉನ್ಹೊನೆ ಹಿಂದೂ ಧರ್ಮಕ್ಕೆ ಡೂಬ್ತಿ ಹುಯಿ ನಯ್ಯಾಕೋ ಕಿನಾರೆ ಲಗಾಕರ್ ಸರ್ವೋಚ್ಚ ಸ್ಥಾನ ದಿಯ.
1: ಏ ಬಡೆ ಪರಮಾರ್ಥಿಕ್ ವಿದ್ವಾಂತೆ ದಯಭೂತೇನಾ?
2: ಹೌದು, ಇವರು ಪರಮ ಜ್ಞಾನಿಗಳು, ದೈವಾಂಶ ಸಂಭೂತರು, ಭಗವಂತನ ಸಾಕ್ಷಾತ್ಕಾರ ಪಡೆದವರು.
1: ಇನ್ಕೆ ಮಾತಾ ಪಿತಾ ಜನ್ಮಸ್ಥಾನಕ್ಕೆ ಬಾರೆ ಮೇ ಬತಾಯಿಯೇನಾ?
2: ಹಾ ಹಾ, ಭಾರತ ವರ್ಷಕ್ಕೆ ಕೇರಳ ಪ್ರದೇಶ ಮೇ ಪೂರ್ಣಾ ನದಿಕ್ಕೆ ಕಿನಾರೆ ಕಾಲಡಿ ನಾಮ ಕಾ ಏಕ್ ಗಾಂವ್ ಥಾ. ವಹಾ ಶಾಸ್ತ್ರ ಸೇವಿ ಶಿವಗುರು ಅಪ್ನಿ ಪತ್ನಿ ವಿಶಿಷ್ಟಾ ದೇವಿ ಕೆ ಸಾಥ್ ರಹಾ ಕರ್ತೆ ಥೆ.
1: ಉನ್ಕಾ ದೂಸರಾ ನಾಮ ಆರ್ಯಾಂಬಾ ಥಾ ನಾ?
2: ಹಾ ಹಾ, ಸಹಿ ಹೈ. ಶಿವಗುರು ಕೋ ಬೂಡೆ ಹೋನೆ ಪರ್ ಬಿ ಕೋಯಿ ಸಂತಾನ ನಹಿ ಥಿ. ಪತಿ ಪತ್ನಿ ನಿಸ್ಸಂತಾನ ಕಾ ದುಃಖ ಭುಗತ್ನೆ ಲಗೆ.
1: ಭುಗತ್ನ ಎಂದರೆ ಅನುಭವಿಸು, ನಿಸ್ಸಂತಾನ ಎಂದರೆ ಸಂತಾನಹೀನ ಎಂದಲ್ಲವೇ?
2: ಹೌದು, ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹತ್ತಿರದಲ್ಲೇ ಇದ್ದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಶರಣಾದರು. ಎಲ್ಲಿ ಹಿಂದಿ ಹೇಳು ನೋಡೋಣ.
1: ದಂಪತಿ ಸಂತಾನ ಪ್ರಾಪ್ತಿ ಕೇಳಿಯೆ ಪಾಸ್ಗೆ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರವತಾಳೇಶ್ವರ ಸ್ವಾಮಿ ಕೆ ಸೇವಾ ಮೇ ನಿರತ್ತೆ.
2: ಕಂದಮೂಲ್ ಖಾಕರ್ ಶಿವಜಿ ಕಿ ಪೂಜಾ ಅರ್ಚನಾ ಕರ್ನೆ ಲಗೆ. ವರ್ಷ ಪೂರಾ ಹೋನೆ ಸೇ ಏಕ್ ದಿನ ಪಹಲೆ ಶಿವಜಿ ನೇ ಸ್ವಪ್ನ ಮೇ ದರ್ಶನ್ ದೇ.

0: कर कृतार्थ किया।
1: भगवान की सेवा से फल जल्दी ही प्राप्त होता है ना?
0: हाँ हाँ जरूर, ಭಗವಂತನು ಎಂದೂ ನಂಬಿದವರ ಕೈ ಬಿಡುವುದಿಲ್ಲ. ಇದಕ್ಕೆ ಅನೇಕ ನಿದರ್ಶನಗಳಿವೆ. ದಂಪತಿನೇ ದೀರ್ಘಾಯುವು ಸರ್ವಜ್ಞ ಪುತ್ರಕೇಲಿಯೇ ಪ್ರಾರ್ಥನಾಕಿ ಮಗರ್ ಭಗವಾನ್ನೇ ದೀರ್ಘಾಯು ಯಾ ಸರ್ವಜ್ಞ ಮೇಸೆ ಏಕೀ ಬಾ ಚುನ್ನೆ ಕೇಲಿಯ ಕಹ.
1: ಅಂದರೆ ಭಗವಂತನು ದೀರ್ಘಾಯು ಅಥವಾ ಸರ್ವಜ್ಞರಲ್ಲಿ ಯಾವುದಾದರೂ ಒಂದನ್ನು ಕೇಳು ಎಂದರಲ್ಲವೇ?
0: ಹೌದು, ಶಿವಗುರು ಕೋ ಸರ್ವಜ್ಞ ಹಿ ಪ್ರಿಯಲಗ ಇಸಿಲಿಯ ವಹಿ ಮಂಗ. ವಿಶಿಷ್ಟಾದೇವಿನೇ ವೈಶಾಖ ಶುಕ್ಲ ತೃತೀಯಾಕೆ ಶುಭ ಮಧ್ಯಾಹ್ನ ಕಾಲಮೇ ಏಕ್ ತೇಜಸ್ವಿ ಪುತ್ರ ಕೋ ಜನಂ ದಿಯ.
1: 423 ವರ್ಷಗಳ ಹಿಂದೆ ವೈಶಾಖ ಶುದ್ಧತಿಗೆ ಮಧ್ಯಾಹ್ನ ಒಂದು ತೇಜಸ್ವಿ ಪುತ್ರರತ್ನಕ್ಕೆ ಜನ್ಮ ನೀಡಿದರು ಎಂದರಲ್ಲವೇ?
0: ಹಾ ಹಾ, ಶಂಕರ್ ಭಗವಾನ್ ಕೆ ಆಶೀರ್ವಾದ ಸೆ ಹುಯೇ ಪುತ್ರ ಕಾ ನಾಮ ಶಂಕರ್ ಹಿ ರಖಾ ಗಯ.
1: ಭಗವಾನ್ ಶಂಕರಾಚಾರ್ಯ ಕಾ ಜನ್ಮ ಕಾಲ ಬಹುತ್ ವಿವಾದಾತ್ಮಕ ಹೈ ನಾ?
0: ಹಾ ಯೇಹಿ ನಹಿ, ಕೈ ಮಹಾಪುರುಷೋಂ ಕಾ ಜನ್ಮ ದಿನ್ ಆಜ್ಕಲ್ ಭಿ ವಿವಾದಾತ್ಮಕ ತೋ ಹೈ ಹಿ. ಇನ್ಕೆ ಕೈ ನಾಮ ಹೈ ಜೈಸೆ ಬ್ರಹ್ಮ ಸ್ವರೂಪಾಚಾರ್ಯ, ದೂಸರಾ ನಾಮ ಹೈ ಸುರೇಶ್ವರಾಚಾರ್ಯ.
1: ಅಂದರೆ ಇವರಿಗೆ ಅನೇಕ ನಾಮಧೇಯಗಳಿದ್ದವು ಎಂದಲ್ಲವೇ?
0: ಹಾ, ಬಾಲ್ ಬಹು ಶಾಂತ ಧೀರ್ ತೀಕ್ಷ್ಣ ಬುದ್ಧಿ ಕಥಾ ಶಂಕರ್ ಕೆ ಉಪನಯನ್ ಸಂಸ್ಕಾರ ಕೆ ಪಹಲೆ ಹಿ ಪಿತಾಜಿ ಕಾ ದೇಹಾಂತ ಹುವಾ. ಶಂಕರ್ ಕೆ ಪಾಂಚವಾ ಸಾಲ್ ಪೂರ್ಣ ಹೋನೆ ಪರ್ ಮಾತಾನೆ ಶಾಸ್ತ್ರೀಯ ವಿಧಿ ಸೆ ಉಪನಯನ್ ಸಂಸ್ಕಾರ ಕರ್ಕೆ ಉಸ್ಕೋ ಗುರುಕುಲ್ ಭೇಜ್ ದಿಯಾ.
1: ಶಂಕರ್ ಪಡಾಯಿ ಮೇ ಶಾಸ್ತ್ರಾರ್ಥ ಅಧ್ಯಯನ್ ಮೇ ವ್ಯವಹಾರ ಮೇ ಬಹುತ್ ನಿಪುಣ ಥೇ ನಾ?
0: ಹಾ ಹಾ, ದೋ ಸಾಲ್ ಮೇ ಹಿ ಸಭಿ ಉಪನಿಷತ್ ಪುರಾಣ ವೇದ ಔರ್ ಸಭಿ ಧರ್ಮಶಾಸ್ತ್ರೋಂ ಕಾ ಅಧ್ಯಯನ್ ಸಂಪೂರ್ಣ ರೂಪ ಸೆ ಕಿಯಾ.
1: ದಶ ದಿಕ್ಕುಗಳಲ್ಲೂ ಇವರ ಹೆಸರು ಪ್ರಖ್ಯಾತಗೊಂಡಿತು ಅಲ್ಲವೇ?
0: ಹಾ ಹಾ, ಏಕ್ ಬಾರ್ ಗುರುಕುಲ್ ಕೆ ನಿಯಮಾನುಸಾರ್ ಶಂಕರ್ನೆ ಏಕ್ ದಿನ್ ಭಿಕ್ಷಾ ಕೇಲೇ ಏಕ್ ಗರೀಬ್ ಬ್ರಾಹ್ಮಣ್ ಕೆ ಘರ್ ಪಹುಂಚೆ. ಉನ್ಕೆ ಘರ್ ಮೇ ದೇನೆ ಕೇಲಿಯ ಕುಚ್ ಭಿ ನಹಿ ಥಾ. ಶಂಕರ್ ಕೆ ಅನುರೋಧ ಪರ್ ಏಕ್ ಆವಲಾ ಹಿ ಭಿಕ್ಷಾ ಕೆ ರೂಪ್ ಮೇ ದೇ ದಿಯಾ. ಶಂಕರ್ ಕಾ ದಿಲ್ ಬಹುತ್ ಪಿಗಲ್ ಗಯ.
1: ಆವಲಾ ಎಂದರೇನು ಬಹಂಜಿ?
0: ಆವಲಾ ಎಂದ್ರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಅರ್ಥ.
1: ದಿಲ್ ಪಿಘಲ್ನ ಎಂದರೇನು ಬೆಹಂಜಿ?
0: ಅಂದರೆ ಮನಸ್ಸು ಕರಗಿ ನೀರಾಗುವುದು ಎಂದರ್ಥ. ಉನ್ನೊನೆ ವಹಿ ಲಕ್ಷ್ಮೀ ದೇವಿ ಕ ಸ್ತೋತ್ರ ರಚ್ಕರ್ ಲಕ್ಷ್ಮೀ ಸೆ ಗರೀಬ್ ಬ್ರಾಹ್ಮಣ್ ಕೋ ಧನ ದೇನೆ ಕಿ ಪ್ರಾರ್ಥನಾಕಿ.
1: ಶಂಕರರು ಆ ಬಡವನಿಗೆ ಐಶ್ವರ್ಯ ನೀಡುವಂತೆ ಮಾತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿದರು.
0: ಹೌದು, ಕನಕಧಾರಾ ಶ್ಲೋಕವನ್ನು ಆಗಲೇ ಇವರು ರಚಿಸಿದರು. ದೂಸರೆ ಹಿ ದಿನ್ ಉಸೆ ಬ್ರಾಹ್ಮಣ್ ಕಾ ಘರ್ ಸೋನೆ ಕೆ ಆವಲೋನ್ಸೆ ಭರ್ಗಯ.
1: ಅಬ್ಬಾ, ಎಂತಹ ಮಹಿಮರು! ಯೇ ಘಟ್ನಾ ಬಾಲಕ್ ಶಂಕರ್ ಕಿ ಖ್ಯಾತಿ ಹೇತು ಪರ್ಯಾಪ್ತ ಹೈ ನಾ?
0: ಹಾ ಹಾ, ಗುರುಕುಲ್ ಸೆ ಲೌಟ್ ಆಯೆ ಮಾನೆ ವಿವಾಹ ಕರ್ನೆ ಕೋ ಕಹಾ. ಮಗ ಶಂಕರ್ನೆ ಅಪ್ನೆ ಅಸಮ್ಮತಿ ಪ್ರಕಟ್ ಕಿ.
1: ಅಂದರೆ ಇವರಿಗೆ ವಿವಾಹವಾಗುವಂತೆ ತಾಯಿಯ ಬಲವಂತ ಪಡಿಸಿದಾಗ ಇವರು ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು ಅಲ್ಲವೇ?
0: ಹೌದು, ಶಂಕರರು ಮನೆಯಲ್ಲೇ ಶಾಸ್ತ್ರಾರ್ಥ ಅಧ್ಯಯನದ ಜೊತೆಗೆ ಮಾತೃಸೇವೆಯಲ್ಲಿ ಸದಾಕಾಲವೂ ನಿರತರಾಗಿರುತ್ತಿದ್ದರು. ಅನೇಕ ಪಂಡಿತರು ಶಾಸ್ತ್ರಾಧ್ಯಯನ ಮಾಡಲು ಇವರ ಮನೆಗೆ ಬರುತ್ತಿದ್ದರು.
1: ಏ ಬಡೆ ಮಾತು ಭಕ್ತ ಥೇನಾ?
0: ಹಾ, ಇಸ್ಕೇಲಿಯೇ ಏಕ್ ನಿದರ್ಶನ್ ಹೈ ಮಾ ರೋಜ್ ಅಪ್ನೆ ಘರ್ ಸೆ ದೂರ ರಹನೆ ವಾಲಿ ಪೂರ್ಣ ನದಿ ಮೇ ನಹಾನೆ ಜಾತಿ ಥಿ. ಕಮ್ಜೋರಿ ಔರ್ ಬೀಮಾರ್ ಸೆ ಏಕ್ ದಿನ್ ರಾಸ್ತೆ ಮೇ ಅಚೇತ್ ಹೋಕರ್ ಗಿರ್ ಪಡಿ. ಶಂಕರ್ ಜಿ ಉಸೆ ಡೂಂಡ್ತೆ ಆಯೆ ಮಾ ಕಿ ಅಸಹಾಯಕತಾ ಸೆ ಬಹು ದುಃಖಿ ಹುಯೆ.
1: ಹಾಯ್ ಹಾಯ್, ಇನ್ಕೋ ಮಾತಾ ಪರ್ ಕಿತ್ನಾ ಪ್ರೇಮ್ ಥಾ.
0: ಹಾ, ಮಾತೃಭಕ್ತ ಶಂಕರ್ ಭಗವಾನ್ ಸೆ ಪ್ರಾರ್ಥನಾ ಕರ್ಕೆ ಪೂರ್ಣಾ ನದಿ ಕೋ ಅಪನೆ ಘರ್ ಕೆ ಆಗೇ ಲಾನೆ ಕೇಲಿಯೇ ಪ್ರಾರ್ಥನಾ ಕಿ. ಭಗವಾನ್ ಅಪನೆ ಭಕ್ತ ಕಿ ಪ್ರಾರ್ಥನಾ ಕೋ ಮಾನ್ಕರ್ ಪೂರ್ಣಾ ನದಿ ಉನ್ಕೆ ಘರ್ ಕೆ ಆಂಗನ್ ಮೇ ಹಿ ಬಹನೆ ಲಗ.
1: ಅಂದರೆ ಪೂರ್ಣಾ ನದಿಯು ಇವರ ಮನೆಯ ಅಂಗಳದಲ್ಲಿ ಹರಿಯುತ್ತಲ್ಲವೇ?
0: ಹೌದು, ಕೇರಳ ಕೆ ರಾಜ ರಾಜಶೇಖರ್ 7 ವರ್ಷೀಯ ಶಂಕರ್ ಕಿ ದೈವ ಭಕ್ತಿ ಔರ್ ಪಾಂಡಿತ್ಯ ಸೆ ಪ್ರಭಾವಿತ ಹುಯೆ. ರಾಜಾನೆ ಅಪ್ನೆ ಪ್ರಧಾನ ಮಂತ್ರಿ ಕೋ ಏಕ್ ಹಾತಿ ಉಸ್ ಲಡ್ಕೆ ಕೋ ದೇನೆ ಕೆ ಕಹಾ. ರಾಜಮಹಲ್ ಮೇ ಉಸ್ ಬಾಲಕ್ ಕೋ ಆನೆ ಕಾ ನಿಮಂತ್ರಣ ಭಿ ಭೇಜಾ. ಬಾಲಕ್ ನೆ ಹಾತಿ ಸ್ವೀಕಾರ ನಹಿ ಕಿಯಾ, ಅಪ್ನಾ ಅಸಮರ್ಥತಾ ಪ್ರಕಟ.

0: के
1: समर्थ असमर्थ स्वीकार तिरस्कार विलोम शब्द है ना?
0: हाँ हाँ, बालक शंकर ने राजा को समझाया कि चारों वर्णों को उनके धर्मानुसार चलना और अपना अपना कर्तव्य निभाने का नियम है। हम ब्राह्मणों का कार्य वेदाध्ययन एवं अध्यापन का काम है। हमें हाथी को लेकर क्या करना है, इसीलिए हाथी मुझे नहीं चाहिए।
1: राजा बालक की बातों से और प्रभावित हुआ होगा ना?
0: हाँ, ತನ್ನ ಮಂತ್ರಿಗಳ ಸಂಗಡ ಶಂಕರನನ್ನು ಭೇಟಿ ಮಾಡಲು ಸ್ವಯಂ ಕಾಲಡಿ ಗ್ರಾಮಕ್ಕೆ ರಾಜನೇ ಬಂದನು. ಬಾಲಕನು ರಾಜನಿಗೆ ಯಥಾಯೋಗ್ಯ ಸತ್ಕಾರವನ್ನು ಮಾಡಿದನು ಅಲ್ಲವೇ?
1: ಹಾಂ, ಭಾವಾವೇಶ ಸೆ ಶಂಕರ್ ಕೆ ಚರಣೋ ಮೇ ಸ್ವರ್ಣ ಸೆ ಸಿಕ್ಕೆ ರಖ ಕರ್ ಪ್ರಣಾಮ್ ಕಿಯಾ. ಶಂಕರ್ ನೆ ಅಪ್ನೆ ಸನ್ಯಾಸತ್ವ ಪಾಲನ್ ಮೇ ಬಾಧಾ ಸಮಜ್ ಕರ್ ಉನ್ ಸಿಕ್ಕೋ ಕೋ ಕೈ ಬ್ರಾಹ್ಮಣೋ ಕೋ ಬಾಂಟಾ.
0: ಬಾಲಕ ಶಂಕರ್ ಕೆ ಮನ್ ಮೇ ಸನ್ಯಾಸ ಲೇನೆ ಕಿ ಪ್ರಬಲ ಇಚ್ಛಾ ಹುಯಿ. ಮಾತಾಜಿ ಸೆ ಆಜ್ಞಾ ಮಾಂಗೆ ಮಗರ್ ಮಾನೆ ಅನುಮತಿ ನಹಿ ದಿ. ಮಾ ಕೋ ಬೇಟಾ ಸನ್ಯಾಸ ಲೇನಾ ಉಚಿತ್ ನ ಲಗಾ.
1: ಅಂದರೆ ತಾಯಿಯು ಮಗನಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಲಿಲ್ಲವೇ?
0: ಹಾಂ ಜರೂರ್. ಅಬ್ ಶಂಕರ್ ಕೆ ಆಯು 8 ವರ್ಷಕ್ಕೆ ಹೋ ಚುಕಿ ಥಿ. ಮಾ ಕೆ ಸಾಥ್ ಏಕ್ ಬಾರ್ ನಹಾನೆ ನದಿ ಕೆ ಪಾಸ್ ಗಯೆ ತಬ್ ವಹಾ ಏಕ್ ಮಗರ್ ನೇ ಶಂಕರ್ ಕಾ ಪಾವ್ ಪಕಡ್ ಲಿಯಾ ಔರ್ ನೀಚೆ ನದಿ ಕಿ ಓರ್ ಲೇ ಜಾನೆ ಲಗಾ.
1: ಹಾಯ್ ಹಾಯ್, ಉಸೆ ಕೈಸಾ ಬಚಾಯಾ?
0: ಬಚಾನೆ ಕಾ ಪ್ರಯಾಸ್ ವ್ಯರ್ಥ ಹೋನೆ ಪರ್ ಶಂಕರ್ ನೆ ಮಾ ಸೆ ಅನುರೋಧ ಕಿಯಾ ಕಿ ಮಾ ಮುಜೆ ಸನ್ಯಾಸ ಲೇನೆ ಕಿ ಅನುಮತಿ ದೋ ತಾಕಿ ಅಂತಿಮ ಸಮಯ ಮೇ ಭಗವಾನ್ ಕೋ ಸ್ಮರಣ ಕರ್ ಸನ್ಯಾಸ ಲೇಕರ್ ಮುಕ್ತ ಹೋ ಜಾವು.
1: ವಿಧಿ ಇಲ್ಲದೆ ಮಗನನ್ನು ಮೊಸಳೆಯ ಬಾಯಿಯಿಂದ ಪಾರು ಮಾಡಲು ತಾಯಿಯು ಅನುಮತಿ ಇತ್ತಳು ಅಲ್ಲವೇ?
0: ಹಾ ಹಾ, ಲಹುಲುಹಾನ್ ಶಂಕರ್ ಕೋ ಪ್ರಭು ಕಿ ದಯಾ ಸೆ ಮಗರ್ ನೆ ಛೋಡ್ ದಿಯಾ. ಮಾನೆ ಉಸೆ ಘರ್ ಲೇ ಚಲನೆ ಕೋ ಕಹಾ ಮಗರ್ ಸನ್ಯಾಸಿ ಕೋ ಘರ್ ಕಹಾ ಮಾ ಸೆ ಹಿ ಪೂಛಾ.
1: ವಾಹ್, ಶಂಕರ್ ಜಿ ಕಾ ಸಂಕಲ್ಪ ಕಿತ್ನಾ ದೃಢ ಹೈ ನಾ.
0: ಏಕ್ ಬಾರ್ ಗುರುಮುಖ ಸೆ ಸುನಾ ಥಾ ಕಿ ಸ್ವಯಂ ಪತಂಜಲಿ ಭಗವಾನ್ ನರ್ಮದಾ ಕೆ ಕಿನಾರೆ ಏಕ್ ಗುಫಾ ಮೇ ಸಹಸ್ರೋ ವರ್ಷೋನ್ ಸೆ ಸಮಾಧಿಸ್ತ ಹೈ. ತುರಂತ ಶಂಕರ್ ಜಿ ಉನ್ಕಿ ಖೋಜ್ ಮೇ ನಿಕಲ್ ಪಡೆ ಉಸ್ ಗುಫಾ ತಕ್ ಪಹುಂಚೆ.
1: ಶಂಕರ್ ಜಿ ಕೋ ಋಷಿ ಮುನಿ ಜ್ಞಾನಿ ಏಂ ಯೋಗಿಯೋಂ ಕೆ ಪ್ರತಿ ವಿಶೇಷ ರುಚಿ ಥೀ ನಾ?
0: ಹಾ ಹಾ ಜರೂರ್. ಯೋಗಿ ಕೆ ನಿಶ್ಚಲ ದೇಹ ಮೇ ಸ್ಪಂದನ್ ಹೋನೆ ಲಗಾ. ಯಹ ದೇಖ ಕರ್ ಶಂಕರ್ ನೆ ಉನ್ಹೆ ನತಮಸ್ತಕ್ ಪ್ರಣಾಮ್ ಕಿಯಾ. ಗೋವಿಂದ ಪಾದ ನೆ ಶಂಕರ್ ಕೋ ಅಪ್ನಿ ಸಾರಿ ವಿದ್ಯಾ ದೇನೆ ಸಿಖಾನೆ ಲಗೆ. ಜಾನೆ ಕೆ ಪಹಲೆ ಗುರು ನೆ ಶಂಕರ್ ಸೆ ಕಹಾ ಕಿ ವೈದಿಕ ಧರ್ಮ ಕಿ ಪುನಃ ಸಂಸ್ಥಾಪನಾ ಕರ್ನೆ ಕೆ ಲಿಯೇ ಶಂಕರ್ ಕೆ ಅಂಶ ಸೆ ತುಮಾರಾ ಜನ್ಮ ಹುವಾ ಹೈ. ಯಹಾ ಸೆ ಕಾಶಿ ಜಾಕರ್ ಶಂಕರ್ ಭಗವಾನ್ ಕಾ ದರ್ಶನ್ ಪಾಕರ್ ಆಗೆ ಕಾ ಕಾಮ್ ಕರೋ. ಇತನಾ ಕಹಕರ್ ಉನ್ಹೊನೆ ದೇಹ ತ್ಯಾಗ ಕಿಯಾ.
1: ದೇಹ ತ್ಯಾಗವೆಂದರೆ ಮರಣ ಹೊಂದುವುದು ಎಂದಲ್ಲವೇ?
0: ಹೌದು. ಆಗೇ ಗುರುಕ್ಕೆ ಆಜ್ಞಾನುಸಾರ ವಾರಣಾಸಿ ಪಹುಂಚಕರ್ ಮಣಿಕರ್ಣಿಕಾ ಘಾಟ್ಗೆ ನಿಕಟ್ ಆವಾಸ ರಹನೆ ಲಗೆ.
1: ಮಣಿಕರ್ಣಿಕಾ ಎಂಬುದು ಕಾಶಿಯ ಒಂದು ಪ್ರಸಿದ್ಧ ಘಟ್ಟದ ಹೆಸರಲ್ಲವೇ?
0: ಹೌದು. ವಹಾ ಕೈ ಪಂಡಿತೋನ್ಸೆ ವಾದ್ ವಿವಾದ ಕರ್ಕೆ ಪರಾಜಿತ್ ಕಿಯಾ. ವಹಾ ಕೈ ಯುವಕ್ ಉನ್ಕೆ ಶಿಷ್ಯತ್ವ ಕೋ ಗ್ರಹಣ ಕಿಯಾ. ವಹೀ ರಾಸ್ತೆ ಮೇ ಏಕ್ ಬಾರ್ ಏಕ್ ಶವ್ ಕೋ ರಖಿ ಮಾತಾ ಭವಾನಿ ಕಾ ಬಿ ದರ್ಶನ್ ಹುವ.
1: ಇವರಿಗೆ ಮತ್ತೊಮ್ಮೆ ಚಂಡಾಲನ ರೂಪದಲ್ಲಿ ಭಗವಾನ್ ಶಂಕರರ ದರ್ಶನವೂ ಸಹ ದೊರಕಿತಲ್ಲವೇ?
0: ಹಾ ಹಾ ಜರೂರ್. ತಬ್ ಶಂಕರ್ ನೆ ವಿಶ್ವೇಶ್ವರ್ ಭಗವಾನ್ ಏವಂ ಭವಾನಿ ಮಾತಾ ಕೋ ಪ್ರಣಾಮ ಕರ್ ಬದ್ರಿಕಾಶ್ರಮ ಜಾನೆ ಕಾ ನಿಶ್ಚಯ ಕಿಯಾ. ರಾಸ್ತೆ ಮೇ ಕೈ ಪಂಡಿತೋಂ ಕೋ ಶಾಸ್ತ್ರಾರ್ಥ ಸೆ ಹರಾಕರ್ ಅನೇಕ ತೀರ್ಥ ಸ್ಥಳೋಂ ಕಾ ದರ್ಶನ್ ಕರ್ ಬದ್ರಿಕಾಶ್ರಮ ಪಹುಂಚೆ.
1: ಬದ್ರಿಕಾಶ್ರಮ ಭಾರತಕ್ಕೆ ಉತ್ತರ ಕೆ ಹಿಮಾಲಯ ಮೇ ಸ್ಥಿತ ಅತ್ಯಂತ ಪ್ರಸಿದ್ಧ ಹಿಂದೂಂ ಕಾ ಪುಣ್ಯಕ್ಷೇತ್ರ ಹೈ ನಾ?
0: ಹಾ ಹಾ, ವಹಾ ತಪ್ತ ಕುಂಡ ಮೇ ನಹಾಕರ್ ನಾರದ ಕುಂಡ ಮೇ ಪಡಿ ಹುಯಿ ನಾರಾಯಣ ಮೂರ್ತಿ ಕೋ ಬಾಹರ್ ನಿಕಾಲ್ ಕರ್ ವಹಿ ಫಿರ್ ಸೆ ಬದ್ರಿನಾಥ ಮಂದಿರ್ ಕಿ ಸ್ಥಾಪನಾ ಕಿ.
1: ಬಹುತ್ ಶ್ರೇಷ್ಠ ಕಾಮ್ ಕಿಯಾ ನಾ.
0: ಕೈ ಪಂಡಿತೋಂ ಕೋ ಶಾಸ್ತ್ರಾರ್ಥ ಮೇ ಹರಾ ಕರ್ ವೇದೋಂ ಕಿ ಪತಾಕಾ ಚಾರೋ ತರಫ ಹರಾನೆ ಲಗೆ.
1: ಇನ್ಹೋನೆ ಬೇಲಿ ಕೆ ಪ್ರಭಾಕರ್ ಬ್ರಾಹ್ಮಣ ಕೆ 13 ವರ್ಷ ಕೆ ಪುತ್ರ ಕೋ ವೇದಾಧ್ಯಯನ ಕಾ ಜ್ಞಾನ ಪ್ರದಾನ ಕಿಯಾ.
0: ಹಾ, ಆಗೆ ವೋ ಶಂಕರಾಚಾರ್ಯ ಕಾ ಶಿಷ್ಯ ಬನ್ಕರ್ ಹಸ್ತಾಮಲಕ್ ನಾಮ ಸೆ ಪ್ರಸಿದ್ಧ ಹುವಾ. ಐಸಾ ಕೈ ಅದ್ಭುತ ಚಮತ್ಕಾರೋಂ ಸೆ

ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹಾರ್ಟ್ಸ್ಗಳು. ಕೇಳುಗರಿಗೆಲ್ಲ ಶಾರದಾ ಇವ್ರಾವ್ ಹೇಳುವ ನಮಸ್ಕಾರಗಳು ಹಾಗೂ ನಿಲಯದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಮಯ 5:39. ಈಗ ಕೇಳಿ ಮಹಿಳಾ ರಂಗ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

0: स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನಿಲಯದ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ಆಕಾಶವಾಣಿ ಕಾರವಾರ.

ಇಂದಿನ ಮಹಿಳಾರಂಗ ಕಾರ್ಯಕ್ರಮದಲ್ಲಿ ಸಿರಸಿಯ ಆರಾಧನಾ ಭಜನಾ ತಂಡದ ಸದಸ್ಯರಾದ ಅನಿತಾ ಹೆಗಡೆ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಿದ್ದಿವಿನಾಯಕ ವಿಘ್ನ ನಿವಾರಕ.

0: ಇದುವರೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸಿರಿಸಿಯ ಆರಾಧನಾ ಭಜನಾ ತಂಡದ ಸದಸ್ಯರಾದ ಅನಿತಾ ಹೆಗಡೆ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಇನ್ನುಳಿದಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ವಾಣಿ ಹೆಗಡೆ, ರಂಜನಾ ಹೆಗಡೆ, ಮೈತ್ರಿ ಭಟ್, ಪ್ರಸಾದ್ ಹೆಗಡೆ ಮತ್ತು ಶ್ರೀಶ್ರುತಿ ಹೆಗಡೆ. ಇವರಿಗೆ ಹಾರ್ಮೋನಿಯಂ ಸಾಥ್ ನೀಡಿದವರು ಚೇತನಾ ಹೆಗಡೆ, ತಬಲಾ ಸಾಥ್ ನೀಡಿದವರು ಮಂಜುನಾಥ್ ಹೆಗಡೆ.
1: ಇದುವರೆಗೆ ವನಿತೆಯರಿಗಾಗಿ ಕಾರ್ಯಕ್ರಮ ಮಹಿಳಾ ರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಚಿತ್ರಗೀತೆಗಳು ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಹಾಡಿರುವಂಥ ಅಭಿನೇತ್ರಿ ಚಿತ್ರದ ಗೀತೆ. ಗೀತರಚನೆ ಜೆ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಮನು ಮೂರ್ತಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಮನಸ್ಸೆಲ್ಲ ನೀನೆ ಚಿತ್ತದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸ್ವರ್ಣಲತಾ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರವಿರಾಜ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಹಾಡಿರುವಂಥ ಮಳೆಯಲಿ ಜೊತೆಯಲಿ ಚಿತ್ರದ ಗೀತೆ. ಗೀತ ರಚನೆ ಕವಿರಾಜ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.
4: Never ever did I think I'd fall in love. I'm wacky, oh yeah.

ಮಲ್ಲ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಗೀತರಚನೆ ಹಾಗೂ ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್.

0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ?
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಅಂತಿದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

ಅನ್ನ ದೇವರ ಸ್ವರೂಪ. ಆಹಾರ ಸೇವಿಸುವ ಮೊದಲು ಅದಕ್ಕೆ ವಂದಿಸಿ ನಂತರ ಸೇವಿಸುವ ಜನ ಸಮಾಜದಲ್ಲಿ ಇನ್ನೂ ಇದ್ದಾರೆ. ನೆಲಕ್ಕೆ ಬಿದ್ದ ಅನ್ನವನ್ನು ಎತ್ತಿ ತಟ್ಟೆಯಲ್ಲಿ ಇಟ್ಟು ತಿನ್ನುವ ಅದೆಷ್ಟೋ ಜನರಿದ್ದಾರೆ. ಆದರೆ ಇಂದು ಬಹಳಷ್ಟು ಆಹಾರ ಪೋಲಾಗುತ್ತಿದೆ. ಒಂದೆಡೆ ಮನೆ, ಹೋಟೆಲ್, ಮದುವೆ ಸಮಾರಂಭಗಳಲ್ಲಿ ಟನ್ ಗಟ್ಟಲೆ ಆಹಾರ ಕಸದ ಬುಟ್ಟಿಗೆ ಸೇರುತ್ತಿದ್ದರೆ, ಇನ್ನೊಂದೆಡೆ ದೇಶದಲ್ಲಿ ಲಕ್ಷಾಂತರ ಜನರು ಆಹಾರವಿಲ್ಲದೆ ಹಸಿವಿನಿಂದ ಬಳಲುತ್ತಿದ್ದಾರೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬಂತೆ ಅನ್ನದಾತ ಒಂದು ಅಗಳು ಬೆಳೆಯಲು ವರುಷ ತೆಗೆದುಕೊಂಡರೆ ಅದನ್ನು ಎಸೆಯಲು

0: ಅವು ಹಿಂದೆ ಮುಂದೆ ನೋಡುವುದಿಲ್ಲ. ಆಹಾರ ಪೋಲು ಮಾಡುವುದನ್ನ ಹಿಂದೆ ನಿಲ್ಲಿಸೋಣ. ತಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನೇ ಪ್ರೀತಿಯಿಂದ ಬಡಿಸಿಕೊಳ್ಳೋಣ. ಹೆಚ್ಚಿದ್ದ ಅನ್ನವನ್ನ ಹಸಿದ ಹೊಟ್ಟೆಗೆ ತಲುಪಿಸೋಣ. ಅನ್ನದಾತನ ಶ್ರಮಕ್ಕೆ ಗೌರವವನ್ನ ಸಲ್ಲಿಸೋಣ.
1: ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು.

ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಕೊಡಲಿ.
1: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
0: ಎಲ್ಲೇ ನೋಡು
1: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಕಾರವಾರ, ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಮುಂದೆ 6:30ಕ್ಕೆ ರಸವಾರ್ತೆ, 6:50ಕ್ಕೆ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನು ಅರಿವು ಕಾರ್ಯಕ್ರಮ, ವಿಷಯ ಗ್ರಾಹಕರ ಹಕ್ಕುಗಳ ಕಾಯ್ದೆ. ಭಾಗವಹಿಸುತ್ತಾರೆ ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿಯನ್ನು ಕೇಳಲಿರುವಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಡ್ಡಪ್ಪ ಜೋಗಿ ಹಾಗೂ ಸಂಗಡಿಗರಿಂದ ಕಿಂದರಿ ಜೋಗಿ ಪದಗಳು. 7:45ಕ್ಕೆ ಸ್ನೇಹ ಜೋಶಿ ಅವರಿಂದ ಸ್ವರಚಿತ ಕವನ ವಾಚನ. 8:00ಗೆ ಸಿರಿಗಂಧ. 8:30ಕ್ಕೆ ಭಾವಗೀತೆಗಳು.

9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾ ಲೋಕದಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ಪಟು ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ, ನಂತರ ಕ್ರೀಡಾ ವರದಿ ಕೇಳಲಿರುವಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಗತ್ ಘೋಷ್ ಅವರ ವಯಲಿನ್ ವಾದನ ಕೇಳಲಿರುವಿರಿ. 10:30 ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದ ಮರುಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಭಾಬೆಳಕೆ ಭಾಗವಹಿಸ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ, ರಾಧಾ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ, ಆಕಾಶವಾಣಿಯ ಶ್ರೋತೃಗಳೊಂದಿಗೆ ಸಂವಾದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಕೇಳುಗರಾದ ಪ್ರಭಾಕರ್ ವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಹಾಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದ್, ನಿರ್ಮಾಣ ಎಂ ಶಿವರಾಮ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಒಂಬತ್ತು ಗಂಟೆ 5 ನಿಮಿಷಕ್ಕೆ ಭಾವಗೀತೆಗಳು, 9:15 ಕಿರುನಾಟಕ, 9:30 ಮಂಜುಳಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು, 10:00 ಹಿಂದಿ ಚಿತ್ರಗೀತೆಗಳು, 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಲಿರುವಿರಿ.

ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ಕನ್ನಡ ಉಪನ್ಯಾಸಕಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಆಧಾರಿತ ಕಾರ್ಯಕ್ರಮದಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಬಗ್ಗೆ ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ. 3 ಗಂಟೆಗೆ ಸಖಿ ಸಹೇಲಿ. 4 ಗಂಟೆಗೆ ಹೆಲೋ ಫರ್ಮಾಯಿಶ್.

ಸಾಯಂಕಾಲ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ, 5:30ಕ್ಕೆ ಚಿತ್ರಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಬಿಕೆ ಸಂತೋಷ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾದೇವಿ ಫಕೀರಯ್ಯ ತೆರಗಾಯಿ ಹಾಗೂ ಸಂಗಡಗಳಿಂದ ಸೋಬಾನೆ ಪದಗಳು, 7:40ಕ್ಕೆ ಭಜನ್ಸ್, 8:00ಕ್ಕೆ ಸಿರಿಗಂಧ, 8:30ಕ್ಕೆ ಭಾವಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ಕನ್ನಡ ಭಾರತಿಯಲ್ಲಿ ರಷ್ಯನ್ ಭಾಷೆಗೆ ತಜುರ್ಮೆಗೊಂಡ ವಚನಗಳು ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಎಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಬಾನಾ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00ಗೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್. 10:30ಕ್ಕೆ NDA ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದ ಮರುಪ್ರಸಾರ. ಬೆಂಗಳೂರು ಕೇಂದ್ರದಿಂದ ವಿಷಯ ಸ್ವಾಸ್ಥ್ಯ ಸೇವಾ.

ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ರಸವಾರ್ತೆ, 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಅಲ್ಲಿ ಹಿಂದೆ ಗಿಡ ನೆಟ್ಟು ನೀರುಣಿಸಿದ್ರಿಂದ ಜನರಿಗೆ ನೀರಿನ ನೆಮ್ಮದಿ ದೊರೆತಿದೆ. ಈ ಮರಗಳನ್ನು ನೋಡಿದ್ರೆ ಅಮ್ಮನ ನೆನಪಾಗುತ್ತಂತೆ. ಸಯ್ಯಾಜಿ ಶಾಲಾ ಮಕ್ಕಳು ಸ್ಥಳೀಯರನ್ನೇ ವೃಕ್ಷ ಅಭಿಯಾನದ ರಾಯಭಾರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಗಿಡಗಳಿಗೆ ನೀರುಣಿಸುವ ಜವಾಬ್ದಾರಿ ಅವರದ್ದೇ. ಶಿಂಧೆಯ ಅಮರ ಪ್ರೀತಿಯ ಫಲದಿಂದ ಮಹಾರಾಷ್ಟ್ರದಲ್ಲಿ ನೂರಾರು ಬೃಹತ್ ಆಲ ಅರಳಿ ಮರಗಳ ಜೀವ ಉಳಿದಿದೆ. ನಟನೆಯಿಂದ ಬಂದ ಎಲ್ಲ ಆದಾಯವನ್ನು ವರ್ಚಸ್ಸನ್ನು ಗಿಡಗಳನ್ನು ನೆಡಲು ಮರಗಳನ್ನು ಉಳಿಸಲಿಕ್ಕೆ ಹರಿಸಿದ್ದಾರೆ ಶಿಂಧೆ. ಶಿಂಧೆ ಪರದೆ ಮೇಲೆ ಆರ್ಭಟಿಸಿದ್ದಷ್ಟು ಇಲ್ಲಿ ಗಿಡಗಳು ಮರಗಳಾಗ್ತವೆ. ಜನಗಳಿಗೆ ಆಕ್ಸಿಜನ್ ಸಿಗುತ್ತದೆ ಅನ್ನೋದಂತೂ ಖರೆ. ಕೇರಳದಲ್ಲಿ ಪರಿಶುದ್ಧವಾದ ಆಕ್ಸಿಜನ್ ಸಿಗ್ತಾ ಇದೆಯಂತೆ. ನಮಗೆಲ್ಲ ಒಂದೇ ನೀರು, ಒಂದೇ ಗಾಳಿ, ಒಂದೇ ಆಕಾಶ ಅಲ್ವಾ? ಅಲ್ಲಿ ಮಾತ್ರ ಶುದ್ಧ ಆಕ್ಸಿಜನ್ ಹೇಗೆ ಸಾಧ್ಯ ಅಂದ್ಕೊಂಡ್ರ? ಹೌದು, ಎಲ್ಲರೂ ನೆಮ್ಮದಿಯಾಗಿ ಉಸಿರಾಡಬೇಕು ಅಂತಲೇ ಎಲ್ಲೆಲ್ಲಿ ಟ್ರಾಫಿಕ್ ಇದೆಯೋ ಅಲ್ಲೆಲ್ಲ ಲಿಕ್ವಿಡಿಟಿ ಟ್ರೀ ಅಂತ ನೆಡ್ತಾ ಅಲ್ಲಲ್ಲ ಇಡ್ತಾ ಇದ್ದಾರೆ. ಅಂದ್ರೆ ಇದು ನಿಜವಾದ ಮರಗಳಲ್ಲ, ಹಸಿರು ಬಣ್ಣದ ಸೂಕ್ಷ್ಮ ಪಾಚಿಗಳನ್ನ ಒಳಗೊಂಡಿರೋ ಬಯೋರಿಯಾಕ್ಟರ್. ಸಾವಿರಾರು ಲೀಟರ್ ಸಾಮರ್ಥ್ಯದ ಗಾಜಿನ ಕಂಟೈನರ್ನಲ್ಲಿ ನೀರು ಮತ್ತು ಸೂಕ್ಷ್ಮ ಪಾಚಿಗಳನ್ನ ತುಂಬಿಸಲಾಗುತ್ತೆ. ಈ ಪಾಚಿಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗಳ ಮೂಲಕ ವಾತಾವರಣದಲ್ಲಿ ಇಂಗಾಲನ ಹೀರಿ ಗಾಳಿನ ಶುದ್ಧ ಮಾಡ್ತಾ ಇದೆಯಂತೆ. ಕೇರಳದ ಮೀನುಗಾರಿಕೆ ಮತ್ತು ಸಾಗರ ಅಧ್ಯಯನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ಆಕ್ಸಿಜನ್ ಶುದ್ಧೀಕರಣ ರಿಯಾಕ್ಟರ್ ಅನ್ನು ಇಟ್ಟಿದ್ದಾರೆ. ಹಾಗೇನೆ ಕೊಚ್ಚಿ ನಗರದಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆಯೋ, ಎಲ್ಲೆಲ್ಲಿ ಜಾಸ್ತಿ ಹೊಗೆಗಳೋ ಜಂಕ್ಷನ್ಗಳಿದೆಯೋ ಅಲ್ಲೆಲ್ಲ ಈ ರಿಯಾಕ್ಟರ್ ಸೇವೆ ಶುರುವಾಗಿದೆ. ಈ ಲಿಕ್ವಿಡಿಟಿ ಟ್ರೀ ನಮ್ಮ ಮರಗಳಿಗಿಂತ 50 ಪಟ್ಟು ವೇಗವಾಗಿ ಗಾಳಿನ ಶುದ್ಧೀಕರಣ ಮಾಡುತ್ತಂತೆ. ಹಂಗೇನೆ ಸಾವಿರ ಲೀಟರ್ ಸಾಮರ್ಥ್ಯದ ಈ ಒಂದು ಮರ 10 ದೊಡ್ಡ ಮರಗಳು ನಮಗೆಲ್ಲ ಯಾವ ಪ್ರಮಾಣದಲ್ಲಿ ಇಂಗಾಲನ ಹೀರಿ ಆಮ್ಲಜನಕ ಕೊಡುತ್ತಲ್ಲ, ಆ ಕೆಲಸ ಇದೊಂದೇ ರಿಯಾಕ್ಟರ್ ಮಾಡ್ತಾ ಇದೆ. ಕುಡಿಯೋ ನೀರು, ಸೇವಿಸೋ ಗಾಳಿ ವಿಷ ಆದ್ರೆ ದೇವ್ರೆ ಗತಿ ಅಂದ್ಕೋತಾ ಇರೋ ಈ ಹೊತ್ತಿನಲ್ಲಿ ದೇವ್ರು ಬಂದಂಗೆ ಬಂದಿದೆ ಈ ಬಯೋರಿಯಾಕ್ಟರ್. ಕೇರಳದ ಅಂಬಾಲಾ ಕುಲಂಗಳ ಕೆರೆಗಳಂತೂ ಲಕಲಕ ಅಂತ ಹೊಳಿತಾ ಇವೆ. ನೋಡ ನೋಡ್ತಿದ್ದಂತೆ ನೀರೊಳಗೆ ಧುಮುಕ್ಬೇಕು ಅಂತ ಮನಸ್ಸು ಚೆಂಡಿ ಹಿಡಿಯುತ್ತೆ. ತಕ್ಷಣ ನೀರಲ್ಲಿ ಧುಮುಕಿದ್ರು ಯಾಕ್ರಿ ಈಜ್ತಾ ಇದ್ದೀರಾ ಅಂತ ಇಲ್ಲಿ ಯಾರೂ ಕೇಳೋಲ್ಲ. ಈಜೆ ಇಲ್ಲಿ ದೇವ್ರು ಅಂದ ಹಾಗೆ ಅಂಬಾಲಾ ಕುಲಂ ಅಂದ್ರೆ ದೇವಾಲಯ ಅಂತ ಅರ್ಥ. ದೇವಾಲಯಗಳ ಮುಂದಿರೋ ಕೆರೆಗಳು ಬೇಸಿಗೆಯ ಜೀವಜಲ. ವಿಶೇಷ ಅಂದ್ರೆ ಇವು ಬರೀ ಕೆರೆಗಳಲ್ಲ, ಸ್ವಿಮ್ಮಿಂಗ್ ಪೂಲ್ಗಳು ಕೂಡ. ಛೇ, ಇಂಥ ಪವಿತ್ರವಾದ ನೀರಲ್ಲಿ ಈಜೋದೆ ಅಂತ ಅನ್ಬೇಡಿ. ಯಾರೇ ಈಜಾಡಿದ್ರೂ ನೀರ್ ಕೆಡೋದಿಲ್ಲ. ಮುಂದಿನ ಜನಾಂಗಕ್ಕೆ ನೀರಿನ ನೆಲೆ ಬೆಲೆ ತಿಳಿಸೋಕೆ ಈ ರೀತಿ ಮಾಡ್ತಾ ಇದ್ದಾರಂತೆ. ಇದು ಕೆರೆಗಳನ್ನ ಸಂರಕ್ಷಿಸೋ, ಈಜನ್ನು ಪ್ರೋತ್ಸಾಹಿಸೋ ವಿನೂತನ ಪರಿ. ನೀರು ಕೆಡದೇ ಇರಲಿ ಅಂತ ಕ್ಲೋರಿನ್ ಅಂತ ರಾಸಾಯನಿಕಗಳನ್ನ ಈ ಕೆರೆ ಕೊಳಗಳಿಗೆ ಹಾಕೋದಿಲ್ಲ. ಬದಲಾಗಿ ಮೀನು ಜಲಚರ ಸಸ್ಯಗಳೇ ಪ್ರಾಕೃತಿಕವಾಗಿ ನೀರನ್ನ ಪರಿಶುದ್ಧಗೊಳಿಸ್ತಿವೆ. ಈಜೋಕೆ ಬರೋರಿಗೆ ಕಟ್ನಿಟ್ ರೂಲ್ಸ್ ಇದೆ. ಈಜೋದಕ್ಕೂ ಮೊದಲು ಅಲ್ಲೇ ಇರೋ ನಲ್ಲಿಲಿ ಶುದ್ಧವಾಗಿ ಸ್ನಾನ ಮಾಡಬೇಕು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ನಿಷೇಧ. ಸೋಪು ಗೀಪು ಬಳಸಿ ಸ್ನಾನವಂತೂ ಕುಲ್ಲಾ ಕುಲ್ಲಂ ಮಾಡಲೇಬಾರ್ದು. ಅದಕ್ಕೆ ಇಲ್ಲಿ ಜನರು ಕೂಡ ನೀರನ್ನ ದೇವರಂತೆ ನೋಡ್ತಾರೆ. ಅದಕ್ಕೆ ನೋಡಿ, ಕಣ್ಣೂರಿನ ಪನಾಂಗಡ್ ನೈಸರ್ಗಿಕ ಪುರಾತನ ಕೊಳಕ್ಕೆ ತಲೆ ತೋರಿಸಿದ್ರೆ ಸಾಕು, ಮುಖ ಫಳಫಳ ಅಂತ ಕಾಣೋಷ್ಟು ನೀರು ತಿಳಿ ತಿಳಿಯಾಗಿದೆ. ಅಂಬಾಲಕುಲಂನ ಅನ್ನಪೂರ್ಣೇಶ್ವರಿ ದೇವಾಲಯದ ಮುಂದಿರೋ ಕೆರೆ ಕೂಡ ಹಂಗೇನೆ. ಮಲ್ಲಪುರಂನ ಕಂಚೇರಿ, ಮುಸ್ಲಿಯಾರಂಗಡಿ ದೇವಳ ಕೆರೆಗಳು ಪ್ರಕೃತಿ ಹಿನ್ನೆಲೆಯಿಂದಾಗಿ ಸುರಸುಂದರವಾಗಿದೆ. ಈ ಎಲ್ಲ ಕಡೆ ಈಜಬಹುದು. ಕೇರಳ ಮಂದಿಗೆ ತಲೆಯಿಂದ ಮುಡಿಯವರೆಗೆ ಈಜೋ ಹುಚ್ಚಿದೆ. ಹಂಗಾಗಿ ಜಲಸಾಕ್ಷರತೆ ಸಾರೋಕೆ ಅಂತಲೇ 56ಕ್ಕೂ ಹೆಚ್ಚು ಕೊಳಗಳು ಕೆರೆಗಳು ಕೇರಳದಲ್ಲಿ ಇದೆಯಂತೆ. ಈಜಬೇಕು, ಈಜಿ ನೀರನ್ನ ಉಳಿಸ್ಬೇಕು ಅನ್ನೋದನ್ನ ಇಲ್ಲಿ ಡೈವ್ ಹೊಡೆದ್ರೆ ತಿಳಿಯುತ್ತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ರಸವಾರ್ತೆ ಕೇಳಿದ್ರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಲಿಂಗಾನಂದ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ಅಪರಿಚಿತ ಮಗುವಿನ ಪಾಲಕರು ಅಥವಾ ಪೋಷಕರ ಪತ್ತೆಗಾಗಿ ಪ್ರಕಟಣೆ. May 26 ಸಂಜೆ 5:30 ಸುಮಾರಿಗೆ ಬೆಂಗಳೂರು ನಗರ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿದ್ದಾಪುರ ಲಾಲ್ಬಾಗ್ ಉದ್ಯಾನವನದ ದಕ್ಷಿಣ ದ್ವಾರದ ಸಮೀಪದ ಕೆರೆ ಪಕ್ಕ ಬಂಡೆಯ ಸ್ಥಳದಲ್ಲಿ ಗಿಡಗಳ ಮಧ್ಯೆ ಸುಮಾರು 1-2 ತಿಂಗಳ ಗಂಡು ಮಗು ಸಿಕ್ಕಿದೆ. ಮಗುವಿನ ಚಹರೆ ಹೀಗಿದೆ. ಗೋಧಿ ಮೈಬಣ್ಣ ಉಳ್ಳದ್ದಾಗಿದ್ದು ಮಗುವಿನ ಮೈ ಮೇಲೆ ಒಂದು

ಹಳದಿ ಬಣ್ಣದ ಬೆಡ್ಶೀಟ್ ಬಟ್ಟೆ, ಹೂಗಳ ಡಿಸೈನ್ ಇರುವ ಬನೀನ್ ಬಟ್ಟೆ ದೊರೆತಿರುತ್ತದೆ. ಸದ್ಯ ಮಗುವನ್ನು ನಗರದ ವಾಣಿ ವಿಲಾಸ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿ ಆರೈಕೆ ಕೊಡಿಸಲಾಗುತ್ತಿದೆ. ಈ ಮಗುವಿನ ಪಾಲಕರು ಅಥವಾ ಪೋಷಕರು ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಅಪರಿಚಿತ ಮಗುವಿನ ಪಾಲಕರು ಅಥವಾ ಪೋಷಕರ ಪತ್ತೆಗಾಗಿ ಪ್ರಕಟಣೆ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿದೆ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ. ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ. ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು,

0: ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಹಾಗೂ ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಪ್ರಮಾಣ ವಚನದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಸುಮಾರು 2,000 ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದು, ಎನ್ಎಸ್ಯುಐ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದರು. ತಮ್ಮ 4 ರಾಜಕೀಯ ಪಯಣದಲ್ಲಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 1985 ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ದ ಸ್ಪರ್ಧಿಸಿ ಗಮನ ಸೆಳೆದಿದ್ದರು. 1989 ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 1989 ಇಲ್ಲಿಯವರೆಗೆ ಸತತವಾಗಿ 8 ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದು. ನಗರಾಭಿವೃದ್ಧಿ, ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವೂ ಇವರಿಗಿದೆ. 2020 ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 2019 ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಸುಮಾರು 50 ಕಾಲ ತಿಹಾರ್ ಜೈಲಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಲು ಬಯಸಿದ್ದೆ, ಆದರೆ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಬೇರೆ ಖಾತೆಯನ್ನು ನೀಡಿದರೂ ನಿರ್ವಹಿಸಲು ಬದ್ದ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ದಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ದಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದ ಅಡಿಯಲ್ಲಿ ಭಾರತ್ ವ್ಯಾನ್ ಪ್ಲಾಂಟೇಷನ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಜೆ 4 ಅವರು ಹೊಸಪೇಟೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು

0: ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಈ ಮೂಲಕ ರಾಜ್ಯ ಹೈಕೋರ್ಟ್ನ ಕಾರ್ಯನಿರ್ವಹಣಾ ನ್ಯಾಯಮೂರ್ತಿಗಳ ಸಂಖ್ಯೆ 54ಕ್ಕೆ ಏರಿಕೆಯಾಗಲಿದೆ. ರಾಗಿ ಬೆಳೆಯ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಕೃಷಿ ವಿಜ್ಞಾನಿ ರಾಗಿ ಲಕ್ಷ್ಮಣಯ್ಯ ಅವರ ಸಂಶೋಧನೆ, ರೈತರ ಮೇಲಿನ ಅಪಾರ ಕಾಳಜಿ ಇಂದಿನ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮಾರ್ಗದರ್ಶಿಯಾಗಿವೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಗಿ ಲಕ್ಷ್ಮಣಯ್ಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ತಮ್ಮ ಪರಿಶ್ರಮ, ಬದ್ಧತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ರಾಗಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಅಭಿವೃದ್ಧಿಪಡಿಸಿದ ಇಂಡಾಫ್ ಸರಣಿಯ ತಳಿಗಳು ರಾಗಿ ಸಂಶೋಧನೆಯಲ್ಲಿ ನೂತನ ಅಧ್ಯಾಯವನ್ನು ಬರೆದಿವೆ ಎಂದು ಹೇಳಿದ್ದಾರೆ. ಅವರ ಬಹುತೇಕ ಸಂಶೋಧನಾ ಕಾರ್ಯಗಳು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದಿರುವುದು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ಇದೇ 20ರಿಂದ ಆರಂಭವಾಗಲಿದ್ದು ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5ರಂದು ಪ್ರಕಟಿಸಲಾಗುತ್ತಿದ್ದು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯದಲ್ಲಿ ಆರೋಗ್ಯಕರ ಮತದಾರರ ಪಟ್ಟಿ ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಬಿಎಲ್ಒಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತದಾರರು ಭರ್ತಿ ಮಾಡಿ ನೀಡಿದಂತಹ ನಮೂನೆಗಳನ್ನು ವಿಳಂಬವಾಗದಂತೆ ಅಪ್ಲೋಡ್ ಮಾಡಲು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹವಾವರ್ತಮಾನ. ನಾಳೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಕೆಲವೆಡೆ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ಹಾನಿ ಪರಿಹಾರ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೀಜ ಹಾಗೂ ಗೊಬ್ಬರಗಳ ಲಭ್ಯತೆ ಕುರಿತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ, ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ, ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

ಆಕಾಶವಾಣಿ ಕಾರವಾರ. ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ.

0: ಪಡೆದುಕೊಳ್ಳೋಣ. ಮಾಹಿತಿಯನ್ನ ನೀಡುತ್ತಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ.
1: ಈ ಹಿಂದೆ 1986 ಒಂದು ಹಳೆಯ ಕಾನೂನಿತ್ತು ಗ್ರಾಹಕರ ರಕ್ಷಣೆ ಬಗ್ಗೆ, ಅದನ್ನು ರದ್ದುಪಡಿಸಿ ಇ ಕಾಮರ್ಸ್ ಅನ್ನ ಸೇರಿಸಿ, ಅಂದರೆ ಆಧುನಿಕ ವಾಣಿಜ್ಯ ವಿಚಾರಗಳನ್ನು ಸೇರಿಸಿ ಆನ್ಲೈನ್ ವ್ಯವಹಾರಗಳನ್ನು ಸೇರಿಸಿಕೊಂಡು ಹೊಸದಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಜಾರಿಗೆ ತರಲಾಗಿದೆ. ಗ್ರಾಹಕರು ಯಾರು ಅಂತ ನೋಡೋದಾದ್ರೆ, ಹಣ ನೀಡಿ ವಸ್ತು ಖರೀದಿ ಮಾಡುವವರು ಗ್ರಾಹಕರಾಗ್ತಾರೆ, ಅಥವಾ ಸೇವೆ ಪಡೆಯುವವರು ಕೂಡ ಗ್ರಾಹಕರಾಗ್ತಾರೆ. ಇಎಂಐ ಅಥವಾ ಬಡ್ಡಿ ಪಾವತಿ ಮೂಲಕ ವಸ್ತು ಅಥವಾ ಸೇವೆಗಳನ್ನು ಪಡೆಯುವವರು ಕೂಡ ಗ್ರಾಹಕರು ಅಂತ ಆಗ್ತಾರೆ. ಈ ವಾಣಿಜ್ಯ ಉದ್ದೇಶಕ್ಕಾಗಿ ಖರೀದಿಸಿದ್ರೆ ಗ್ರಾಹಕ ಅಂತ ಪರಿಗಣನೆ ಮಾಡುವುದಿಲ್ಲ. ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಮಾಲ್ ಲೈವ್ಲಿಹುಡ್ ಗ್ರೂಪ್ ಕೂಡ ಇದಕ್ಕೆ ಎಕ್ಸೆಪ್ಷನ್ ಆಗಿದೆ. ವಿವರವಾಗಿ ಗ್ರಾಹಕ ಯಾರು ಅಂತ ನಾವು ನೋಡೋದಾದ್ರೆ, ಹಣವನ್ನು ನೀಡಿ ವಸ್ತು ಖರೀದಿಸುವವರು ಅಥವಾ ಸೇವೆ ಪಡೆಯುವವರು. ಉದಾಹರಣೆಗೆ ನಗದು ಮೂಲಕ, ಕ್ರೆಡಿಟ್ ಕಾರ್ಡ್ ಮೂಲಕ ಅಥವಾ ಇಎಂಐ ಮೂಲಕ ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿ ಮಾಡಿದರೆ, ಸುಮಾರು 25,000 ರೂಪಾಯಿ ಕೊಟ್ಟು ಒಂದು ಫ್ರಿಡ್ಜ್ ಖರೀದಿ ಮಾಡಿದರೆ ಅವರು ಖರೀದಿ ಮಾಡಿದವರು ಗ್ರಾಹಕರಾಗ್ತಾರೆ. ಆನ್ಲೈನ್ ಮೂಲಕ ಖರೀದಿ ಮಾಡುವವರು ಕೂಡ ಈ ಕಾಯ್ದೆಯ ಅಡಿಯಲ್ಲಿ ಗ್ರಾಹಕರು ಅಂತ ಪರಿಗಣನೆ ಮಾಡಬಹುದು. ಖರೀದಿಸಿದ ವಸ್ತುಗಳನ್ನು ಬಳಸುವ ಯಾವುದೇ ಕುಟುಂಬ ಸದಸ್ಯರು ಕೂಡ ಗ್ರಾಹಕರಾಗಿರ್ತಾರೆ. ವಾಣಿಜ್ಯ ಉದ್ದೇಶಕ್ಕಾಗಿ ಖರೀದಿಸಿದರೆ ಗ್ರಾಹಕ ಆಗೋದಿಲ್ಲ. ಉದಾಹರಣೆಗೆ ಮಾರಾಟ ಮಾಡೋ ಸಲುವಾಗಿ ಒಂದು 10 ಫ್ರಿಡ್ಜ್ ಅನ್ನು ಕೊಂಡುಕೊಂಡು ಒಬ್ಬ ಅಂಗಡಿಯಲ್ಲಿ ಮಾರಾಟ ಮಾಡಲಿಕ್ಕೆ ಆತ ಖರೀದಿ ಮಾಡಿದರೆ ಆತ ಈ ಗ್ರಾಹಕ ಅನ್ನು ವ್ಯಾಖ್ಯಾನದಡಿಯಲ್ಲಿ ಬರುವುದಿಲ್ಲ. ಆನ್ಲೈನ್ನಲ್ಲಿ ಮೊಬೈಲ್ ಖರೀದಿ ಮಾಡಿದ್ರು ಕೂಡ ಅವರು ಗ್ರಾಹಕರಾಗ್ತಾರೆ. ಒಂದು ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ಬ್ಯಾಂಕಿಂದ ಸೇವೆ ಪಡಿತಾ ಇರ್ತಾರೆ, ಅವರು ಕೂಡ ಬ್ಯಾಂಕಿನ ಗ್ರಾಹಕರಾಗ್ತಾರೆ. ಟೈಲರ್ ತನ್ನ ಜೀವನೋಪಾಯಕ್ಕಾಗಿ ಒಂದು ಯಂತ್ರ ಖರೀದಿ ಮಾಡಿದರೆ ಆತ ಕೂಡ ಗ್ರಾಹಕನಾಗ್ತಾನೆ. ಇದರಲ್ಲಿ ಗ್ರಾಹಕರು ಅಂತ ಯಾರು ಈ ಡೆಫಿನೇಷನ್ ಅಲ್ಲಿ ಬರೋದಿಲ್ಲ ಅಂದ್ರೆ, ಒಂದು ದೊಡ್ಡ ಕಾರ್ಖಾನೆ ಉತ್ಪನ್ನಗಳಿಗಾಗಿ 10 ಯಂತ್ರ ಖರೀದಿ ಮಾಡಿದ್ರೆ ಅದು ಕಮರ್ಷಿಯಲ್ ಪರ್ಪಸ್ ಅಂತ ಆಗುತ್ತೆ, ಆಗ ಅವರನ್ನ ಗ್ರಾಹಕರು ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೇವೆಯನ್ನ ಪಡೆಯೋದು ಅಂತ ಹೇಳಿದ್ರೆ ಸೇವೆ ಪಡೆಯುವವರು ಕೂಡ ಗ್ರಾಹಕರಾಗ್ತಾರೆ. ಸೇವೆಗಳಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ ಬ್ಯಾಂಕಿಂಗ್ ಆಗಿರಬಹುದು, ವಿಮೆ ಆಗಿರಬಹುದು, ಸಾರಿಗೆ, ವಿದ್ಯುತ್ ಸರಬರಾಜು, ವೈದ್ಯಕೀಯ ಸೇವೆ, ಶಿಕ್ಷಣ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಸೇರಿಕೊಳ್ಳುತ್ತೆ. ಹೌಸಿಂಗ್ ಅಥವಾ ರಿಯಲ್ ಎಸ್ಟೇಟ್ ಮತ್ತೆ ಇ ಕಾಮರ್ಸ್ಗಳಲ್ಲಿ. ಬ್ಯಾಂಕ್ ಸೇವೆಯಲ್ಲಿ ನಾನು ಆಗಲೇ ಹೇಳಿದೆ, ಒಬ್ರು ಬ್ಯಾಂಕ್ ಅಲ್ಲಿ ಒಂದು ನಿರ್ದಿಷ್ಟ ಹಣ ಠೇವಣಿ ಇಟ್ಟರೆ ಅವರು ಕೂಡ ಗ್ರಾಹಕರಾಗ್ತಾರೆ. ಅದರಲ್ಲಿ ಏನಾದರೂ ಸೇವೆಯಲ್ಲಿ ಕೊರತೆ ಕಂಡು ಬಂದರೆ ಕಾಯ್ದೆ ಅಪ್ಲೈ ಆಗುತ್ತೆ. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ತಪ್ಪು ಚಿಕಿತ್ಸೆ ನೀಡಿದ್ರೂ ಕೂಡ ಅವರು ಗ್ರಾಹಕರಾಗಿ, ಯಾರು ಪೇಷಂಟ್ ಇರ್ತಾರೆ ಅವರು ಗ್ರಾಹಕರಾಗಿರ್ತಾರೆ. ವಿದ್ಯುತ್ ಇಲಾಖೆ ಅವರೇನಾದರೂ ಹೆಚ್ಚುವರಿ ಬಿಲ್ ನೀಡಿದ್ರೆ ಅದು ಕೂಡ ಗ್ರಾಹಕರ ಕಾಯ್ದೆಯ ಅಡಿಯಲ್ಲಿ ಸೇರಿಸಬಹುದು. ವಿಮಾ ಕಂಪನಿಯಿಂದ ಯಾವುದೇ ವಿಮಾ ಕ್ಲೇಮ್ ಮಾಡಿದಾಗ ಯಾವುದಾದ್ರೂ ಕ್ಲೇಮ್ ಅನ್ನು ನಿರಾಕರಿಸಿದ್ರೆ ಅದನ್ನ ಕೂಡ ಡೆಫಿಷಿಯನ್ಸಿ ಇನ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಒಂದು ಹೌಸ್ ಬಿಲ್ಡಿಂಗ್ ತಗೊಂಡ್ರೆ, ಒಂದು ಫ್ಲಾಟ್ ಖರೀದಿ ಮಾಡಿ ಅವರು ಸಮಯಕ್ಕೆ ಸರಿಯಾಗಿ ಅದನ್ನ ಹ್ಯಾಂಡ್ ಓವರ್ ಮಾಡದೆ ಹೋದ್ರೆ ಅದು ಕೂಡ ಸೇವೆಯಲ್ಲಿನ ಕೊರತೆ, ಡೆಫಿಷಿಯನ್ಸಿ ಇನ್ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಯಾವುದೇ ಒಂದು ಸೇವೆಯನ್ನ ಸಮಯಕ್ಕೆ ಸರಿಯಾಗಿ ಅಥವಾ ಉತ್ತಮ ಗುಣಮಟ್ಟದಲ್ಲಿ ನೀಡದೇ ಇದ್ರೆ ಅದನ್ನ ಡೆಫಿಷಿಯನ್ಸಿ ಇನ್ ಸರ್ವಿಸ್ ಅಂತ ಕರಿತೇವೆ. ಕೆಲವೊಂದು ಸೇವೆಗಳು ಇದರಲ್ಲಿ ಒಳಪಡುವುದಿಲ್ಲ. ಯಾವುದು ಸಂಪೂರ್ಣವಾಗಿ ಉಚಿತ ಸೇವೆಗಳಿರ್ತಾವಲ್ಲ ಅದು ಈ ಸೇವೆಗಳಲ್ಲಿ ಒಳಪಡುವುದಿಲ್ಲ. ಮತ್ತು ಉದ್ಯೋಗದ ಒಪ್ಪಂದದ ಅಡಿ ಸೇವೆ ನೀಡೋದಾದ್ರೆ, ಅಂದರೆ ಕಾಂಟ್ರಾಕ್ಟ್ ಆಫ್ ಪರ್ಸನಲ್ ಸರ್ವಿಸ್ ಇದ್ರೆ ಅದು ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಮಾಲೀಕ ಮತ್ತು ನೌಕರ ಸಂಬಂಧ ಆಗಿರಬಹುದು, ಅದರಲ್ಲಿ ಏನೇ ಡೆಫಿಷಿಯನ್ಸಿ ಆದರೂ ಬೇರೆ ಬೇರೆ ಕಾನೂನುಗಳು ಅಪ್ಲೈ ಆಗ್ತವೆ, ಈ ಗ್ರಾಹಕರ ಕಾಯ್ದೆಯ ಅಡಿಯಲ್ಲಿ ಬರೋದಿಲ್ಲ. ಒಮ್ಮೆ ಈ ರೀತಿಯ ಎಲ್ಲ ಸೇವೆ ಮತ್ತು ಹಣ ನೀಡಿ ಖರೀದಿ ಮಾಡೋ ಗ್ರಾಹಕರೇನಿರ್ತಾರೆ ಅವರಿಗೆ ಕೆಲವೊಂದು ಹಕ್ಕುಗಳಿದ್ದಾವೆ. ಸುರಕ್ಷತೆಯ ಹಕ್ಕು, ಗ್ರಾಹಕರ ಸೇಫ್ಟಿ, ತಗೊಂಡ ಒಂದು ವಸ್ತುವಿನಿಂದ ಇವರಿಗೆ ಯಾವುದೇ ರೀತಿಯ ಅಸುರಕ್ಷತೆ ಆಗಬಾರದು, ಆ ರೀತಿ ಸುರಕ್ಷತೆಯ ಹಕ್ಕಿದೆ. ಮಾಹಿತಿ ಪಡೆಯುವ ಹಕ್ಕಿದೆ, ಅಂದರೆ ಯಾವ ವಸ್ತುವನ್ನು ಖರೀದಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಪಡೆಯುವ ಹಕ್ಕು ಗ್ರಾಹಕರಿಗಿರುತ್ತೆ. ಆಯ್ಕೆ ಮಾಡೋ ಹಕ್ಕಿದೆ, ಯಾರೊಬ್ರು ನೀವು ಇದನ್ನೇ ತಗೊಳ್ಳಿ ಅದನ್ನೇ ತಗೊಳ್ಳಿ ಅಂತ ಹೇಳಿ ಕಂಪೆಲ್ ಮಾಡೋ ಹಾಗಿಲ್ಲ. ಗ್ರಾಹಕರು ತಮಗೆ ಆಯ್ಕೆ ಮಾಡಿ ಯಾವ ಸೇವೆ ಅಥವಾ ಯಾವ ಸರಕು ಬೇಕೋ ಅದನ್ನು ಖರೀದಿ ಮಾಡಬಹುದು. ರೈಟ್ ಟು ಬಿ ಹರ್ಡ್, ಅಂದರೆ ಆಲಿಕೆ ಅಥವಾ ಶ್ರವಣದ ಹಕ್ಕು ಅಂತ ಕರಿತೇವೆ, ಅವರನ್ನು ಕೇಳೋ ಹಕ್ಕಿದೆ. ಎರಡೂ ಕಡೆಯ ವಾದವಿವಾದಗಳನ್ನು ಹೇಗೆ ಆಲಿಸ್ತಾರೋ ಹಾಗೆ ಅವರನ್ನು ಕೇಳಿ, ನಮ್ಮನ್ನು ಕೇಳಿ ಅಂತ ಹೇಳೋ ಹಕ್ಕು ಇದೆ. ಅಂದರೆ ನಮಗೆ ಏನು ಬೇಕೋ ಅದನ್ನು ನಾವು ತಗೊಳ್ಳೋ ಹಕ್ಕು. ಪರಿಹಾರ ಪಡೆಯೋ ಹಕ್ಕಿದೆ, ಯಾವುದೇ ರೀತಿಯ ನ್ಯೂನ್ಯತೆ ಆದರೆ ಗ್ರಾಹಕರಿಗೆ ಕೊಡೋ ಸೇವೆಯಲ್ಲಿ ಅವರಿಗೆ ಪರಿಹಾರ ಪಡೆಯೋ ಹಕ್ಕು ಇದೆ. ಮತ್ತು ಗ್ರಾಹಕರ ಶಿಕ್ಷಣದ ಹಕ್ಕು ಅಂತ ಹೇಳ್ತೀವಿ, ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್ ಅಂತ. ಒಬ್ಬ ಗ್ರಾಹಕನಾಗಿ ಏನು ತಿಳ್ಕೊಂಡಿರಬೇಕೋ ಅದನ್ನು ತಿಳ್ಕೊಳ್ಳೋ ಹಕ್ಕು ಆತನಿಗೆ ಇರುತ್ತೆ. ಯಾವ ಯಾವ ವಿಷಯಗಳು

0: ಅಲ್ಲಿ ದೂರು ನೀಡಬಹುದು ಗ್ರಾಹಕ ಅಂತ ನೋಡೋದಾದ್ರೆ, ಯಾವ್ದಾದ್ರು ಒಂದು ಡಿಫೆಕ್ಟಿವ್ ಗೂಡ್ಸ್ ಅಥವಾ ದೋಷಪೂರಿತ ವಸ್ತುವನ್ನ ಕೊಟ್ರೆ, ಯಾವ್ದಾದ್ರು ಒಂದು ಪ್ರಾಡಕ್ಟ್ ಎಕ್ಸ್ಪೈರಿ ಡೇಟ್ ಆಗಿರೋ ಪ್ರಾಡಕ್ಟ್ ಅನ್ನ ಕೊಟ್ರೆ, ಯಾವ್ದೋ ಒಂದು ಟಿವಿ ಖರೀದಿ ಮಾಡಿದಾಗ ಅದು ಹಾಳಾಗಿರೋ ವಸ್ತು ಆಗಿರ್ಬಹುದು, ಯಾವ್ದೋ ಒಂದು ಅದರ ಪಾರ್ಟ್ ಡ್ಯಾಮೇಜ್ ಆಗಿರ್ಬಹುದು, ಈ ತರ ದೋಷಪೂರಿತ ವಸ್ತುಗಳನ್ನ ಕೊಟ್ರೆ ಅಥವಾ ಸೇವೆಯಲ್ಲಿ ಕೊರತೆ ಮಾಡಿದ್ರೆ, ಡಿಫಿಷಿಯನ್ಸಿ ಇನ್ ಸರ್ವಿಸ್ ಆಗ್ಲಿ ಹಲವಾರು ಸೇವೆಗಳನ್ನ ನಾನು ಹೇಳಿದೆ. ಫಾರ್ ಎಕ್ಸಾಂಪಲ್ FD, ಅದರಲ್ಲಿ ಯಾವುದೇ ಬಡ್ಡಿ ಹಣ ಕೊಡೋದ್ರಲ್ಲಿ ಡಿಫಿಷಿಯನ್ಸಿ ಆದ್ರೆ, ಅಥವಾ ಅವರ ಠೇವಣಿ ಅವಧಿ ಮುಗಿದ ನಂತರನೂ ಕೂಡ ಹಣ ವಾಪಸ್ ಕೊಡದೆ ಹೋದ್ರೆ, ಈ ತರದ ಡಿಫಿಷಿಯನ್ಸಿ ಇನ್ ಸರ್ವಿಸ್ ಆದರೂ ಕೂಡ ದೂರು ನೀಡಬಹುದು. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೇವೆ, ಅನ್ಯಾಯ ವಾಣಿಜ್ಯ ಪ್ರಕ್ರಿಯೆಗಳಾದಾಗ ದೂರು ನೀಡಬಹುದು. ಮತ್ತೆ ತಪ್ಪು ಜಾಹೀರಾತು ನೀಡಿ ಮಾರಾಟ ಮಾಡಿದ್ರೆ ಅದರ ವಿರುದ್ಧನೂ ಕೂಡ ದೂರು ನೀಡಬಹುದು. ಇ ಕಾಮರ್ಸ್ಗಳಲ್ಲಿ ಮೋಸ ಆಗ್ತದೆ, ಆನ್ಲೈನ್ ವ್ಯವಹಾರಗಳಲ್ಲಿ. ಮತ್ತು ವಸ್ತುವಿನ ನಿಜವಾದ ಬೆಲೆಗಿಂತ ಅತಿ ಬೆಲೆಯನ್ನ ವಸೂಲಿ ಮಾಡಿದ್ರೆ ಆಗ ದೂರನ್ನ ನೀಡಬಹುದು. ಎಲ್ಲಿ ದೂರು ನೀಡಬಹುದು ಅಂದ್ರೆ ನೋಡೋದಾದ್ರೆ ಮೂರು ಹಂತಗಳಿದಾವೆ. ಮೊದಲನೇದಾಗಿ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂ ಅಂತ ಇದೆ, ಅಲ್ಲಿ 1 ಕೋಟಿ ಮೌಲ್ಯದವರೆಗಿನ ವಸ್ತುಗಳವರೆಗೆ ದೂರು ಸಲ್ಲಿಸಬಹುದು. ಅಂದ್ರೆ 1 ಕೋಟಿವರೆಗೂ ನಾವು ವಸ್ತುಗಳನ್ನ ಅಥವಾ ಯಾವುದೇ ಸೇವೆಯನ್ನ ಪಡ್ಕೊಂಡ್ರೆ ಅಲ್ಲಿ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂ ಅಲ್ಲಿ ನಾವು ದೂರನ್ನ ಸಲ್ಲಿಸಬಹುದು. 1 ಕೋಟಿಯಿಂದ 10 ಕೋಟಿವರೆಗಿನ ವ್ಯವಹಾರ ಆಗಿದ್ರೆ ಸ್ಟೇಟ್ ಕಮಿಷನ್ಗೆ ದೂರನ್ನ ಸಲ್ಲಿಸಬಹುದು. 10 ಕೋಟಿಗಿಂತ ಹೆಚ್ಚು ಹಣದ ವ್ಯವಹಾರ ಆಗಿದ್ರೆ ರಾಷ್ಟೀಯ ಗ್ರಾಹಕರ ಆಯೋಗ ಅಂದ್ರೆ ನ್ಯಾಷನಲ್ ಕಮಿಷನ್ ಫೋರಂಗೆ ದೂರನ್ನ ಸಲ್ಲಿಸಬಹುದು. ಈ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿಯೂ ಜಿಲ್ಲಾ ಗ್ರಾಹಕ ಆಯೋಗಗಳನ್ನ ತೆರೆಯಲಾಗಿದೆ. ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಆಯೋಗ ಕಾರ್ಯನಿರ್ವಹಿಸ್ತಾ ಇದೆ. ಕಂಪ್ಲೇಂಟ್ ಅನ್ನ ಇ ಫೈಲಿಂಗ್ ಸೌಲಭ್ಯ ಕೂಡ ಇದೆ, ಅಂದ್ರೆ ದೂರನ್ನ ನಾವು ಆನ್ಲೈನ್ ಅಲ್ಲಿ ಕೂಡ ಸಲ್ಲಿಸಬಹುದು. ಇ ದಾಖಿಲ್ ಅಂತ ಒಂದು ಪೋರ್ಟಲ್ ಇದೆ, ಆ ಮೂಲಕ ಹೋಗಿ ದೂರನ್ನ ಸಲ್ಲಿಸಬಹುದು. ದೂರು ಸಲ್ಲಿಸಬೇಕಾದ್ರೆ ಗ್ರಾಹಕರ ಹತ್ರ ಏನೇನು ಮಾಹಿತಿ ಇರಬೇಕು ಅಂತ ನೋಡೋದಾದ್ರೆ, ಖರೀದಿ ಮಾಡಿದ ಬಿಲ್ ಅಥವಾ ದಾಖಲೆಗಳನ್ನ ಅವರು ಸಂಗ್ರಹಿಸಿ ಇಟ್ಕೊಂಡಿರಬೇಕು. ದಯವಿಟ್ಟು ಗ್ರಾಹಕರು ಯಾವುದೇ ವಸ್ತುವನ್ನ ಖರೀದಿ ಮಾಡಿದ್ರೆ ವಿತ್ ಟ್ಯಾಕ್ಸ್ ಏನ್ ಬಿಲ್ ಪೇ ಮಾಡಿರ್ತೀರಿ, ಬಿಲ್ ಅನ್ನ ಸುರಕ್ಷಿತವಾಗಿ ಇಟ್ಕೊಂಡಿರಬೇಕು. ಮೊದಲು ಮಾರಾಟಗಾರರಿಗೆ ನೋಟಿಸ್ ಕಳಿಸಬೇಕು ಅನ್ನೋ ಅಗತ್ಯ ಏನೂ ಇಲ್ಲ, ನೇರವಾಗಿ ದೂರನ್ನ ದಾಖಲಿಸಬಹುದು. ಸಂಬಂಧಿಸಿದ ಆಯೋಗಕ್ಕೆ ನೀವು ದೂರನ್ನ ಕೊಡಬಹುದು ಮತ್ತು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ದೂರನ್ನ ದಾಖಲಿಸಬಹುದು. ಇದಕ್ಕೆ ಇರೋ ಒಂದು ಲಿಮಿಟೇಷನ್ ಅಂತಂದ್ರೆ, ಯಾವುದೇ ಸೇವೆಯಲ್ಲಿ ನ್ಯೂನತೆ ಕಂಡು ಬಂದಾಗ, ಯಾವುದೇ ದೋಷಪೂರಿತ ವಸ್ತುವನ್ನ ನೀವು ಖರೀದಿ ಮಾಡಿದಾಗ, ಆ ದಿನದಿಂದ ಕಾರಣ ಯಾವಾಗ ನಿಮಗೆ ಕಾರಣ ಉಂಟಾಗುತ್ತಲ್ಲ, ದೂರು ನೀಡೋಕೆ ಕಾರಣ ಯಾವಾಗ ಆರಂಭ ಆಗುತ್ತೆ, ಅಲ್ಲಿಂದ 2 ವರ್ಷದ ಒಳಗೆ ದೂರು ಸಲ್ಲಿಸಬೇಕಾಗುತ್ತೆ. ಏನೇನ್ ಪರಿಹಾರ ಸಿಗುತ್ತೆ ಕನ್ಸ್ಯೂಮರ್ ಫೋರಂ ಅಲ್ಲಿ ಅಂತ ನೋಡೋದಾದ್ರೆ, ನೀವು ಪಾವತಿ ಮಾಡಿದ ಹಣ ನಿಮಗೆ ವಾಪಸ್ ಹಿಂದಿರುಗಿಸಬಹುದು. ವಸ್ತುಗಳನ್ನ ಬದಲಾವಣೆ ಮಾಡಿ, ಅಂದ್ರೆ ದೋಷಪೂರಿತ ವಸ್ತುವನ್ನ ತಗೊಂಡು ನಿಮಗೆ ಹೊಸ ವಸ್ತುವನ್ನ ಬದಲಾವಣೆ ಮಾಡಿ ಕೊಡಬಹುದು. ಯಾವುದಾದ್ರೂ ಸೇವೆಯಲ್ಲಿ ನ್ಯೂನತೆ ಆಗಿದ್ರೆ ಅದನ್ನ ಸರಿಪಡಿಸಿ ಕೊಡಬಹುದು. ಇದಲ್ಲದೇನೆ ಕಾಂಪನ್ಸೇಷನ್ ಕೂಡ ಕೊಡಬಹುದು, ಪರಿಹಾರ ಕೂಡ ಆದೇಶ ಮಾಡಬಹುದು. ಮಾನಸಿಕ ವೇದನೆ ಏನಾಗಿರುತ್ತಲ್ಲ ಅದರಿಂದ ಅದಕ್ಕೂ ಕೂಡ ಪರಿಹಾರ ಇದೆ. ಅವರಿಗೆ ಯಾರು ನ್ಯೂನತೆಯಿಂದ ಸೇವೆ ಸಲ್ಲಿಸಿರ್ತಾರೆ ಅವರಿಗೂ ಕೂಡ ದಂಡ ವಿಧಿಸಬಹುದು. ಉದಾಹರಣೆಗೆ ಆನ್ಲೈನ್ ಅಲ್ಲಿ ಒಂದು ಮೊಬೈಲ್ ಆರ್ಡರ್ ಮಾಡಿದಾಗ ಬೇರೆ ಏನೋ ವಸ್ತುವನ್ನು ಕಳಿಸಿರ್ತಾರೆ, ಇದರಿಂದ ಇವರಿಗೆ ಮಾನಸಿಕವಾಗಿಯೂ ಬೇಜಾರಾಗಿರುತ್ತೆ ಮತ್ತೆ ಹಣ ಕೂಡ ಅವರದ್ದು ನಷ್ಟ ಆಗಿರುತ್ತೆ. ಸೊ ನೀವು ಏನು ಹಣ ಪಾವತಿಸಿರ್ತೀರಾ ಅದರ ಹಣ ಕೊಡಬಹುದು, ಅಥವಾ ನೀವು ಯಾವ ವಸ್ತುವಿಗೆ ಆರ್ಡರ್ ಮಾಡಿರ್ತೀರಲ್ಲ ಅದೇ ವಸ್ತುವನ್ನ ಪರಿಹಾರವಾಗಿ ಕೊಡಬಹುದು. ಇನ್ನು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅನ್ನೋ ಒಂದು ಸಂಸ್ಥೆ ಇದೆ, ತಪ್ಪು ಜಾಹೀರಾತುಗಳ ವಿರುದ್ಧ ಕೂಡ ಇದು ಕ್ರಮ ತೆಗೆದುಕೊಳ್ಳಬಹುದು. ವಸ್ತುಗಳನ್ನ ವಾಪಸ್ ರೀಕಾಲ್ ಕೂಡ ಮಾಡಬಹುದು ಮತ್ತೆ ದಂಡ ವಿಧಿಸಬಹುದು. ಈಗ ತಪ್ಪು ಜಾಹೀರಾತು ನೀಡೋದು ಕೂಡ ಈ ಕಾಯ್ದೆ ಅಡಿಯಲ್ಲಿ ಅಪರಾಧ ಆಗುತ್ತೆ. ಇ ಕಾಮರ್ಸ್ ಅಲ್ಲಿ ಹಲವಾರು ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಸೆಲ್ಲರ್ ಡೀಟೇಲ್ಸ್ ಅನ್ನ ನಾವು ದೂರು ನೀಡುವಾಗ ಸ್ಪಷ್ಟವಾಗಿ ಕೊಡಬೇಕಾಗುತ್ತೆ. ಮತ್ತೆ ರೀಫಂಡ್ ಮತ್ತೆ ರಿಟರ್ನ್ ಪಾಲಿಸಿಗಳನ್ನ ಅವರು ಪಾರದರ್ಶಕವಾಗಿಟ್ಟಿರಬೇಕು. ಯಾವುದೇ ವಸ್ತು ಖರೀದಿ ಮಾಡುವಾಗ ಆನ್ಲೈನ್ ಅಲ್ಲಿ ಇದು ರಿಟರ್ನಬಲ್ ಅಥವಾ ನಾನ್ ರಿಟರ್ನಬಲ್, ರೀಫಂಡ್ ಆಗತ್ತೋ ಇಲ್ವೋ ಅದನ್ನ ಅವರು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಅವರು ಹೇಳಿರಬೇಕು. ತಪ್ಪು ಜಾಹೀರಾತು ನೀಡಿದ್ರೆ 10 ಲಕ್ಷದವರೆಗೂ ದಂಡ ಇದೆ. ಇನ್ನು ಹೆಚ್ಚಿನ ಅಪರಾಧಗಳಿಗೆ 50 ಲಕ್ಷದವರೆಗೆ ದಂಡ ಕೂಡ ವಿಧಿಸಬಹುದು ಮತ್ತು ಜೈಲು ಶಿಕ್ಷೆ ಕೂಡ ವಿಧಿಸುವ ಸಾಧ್ಯತೆಗಳಿದೆ. ಈ ಲೋಕದಾಲತ್ ಮತ್ತು ಮಧ್ಯಸ್ಥಿಕೆಯಲ್ಲೂ ಕೂಡ ಈ ಪ್ರಕರಣಗಳನ್ನ ಸಂಧಾನದಿಂದ ಕೂಡ ರಾಜಿ ಮಾಡಿಕೊಳ್ಳಬಹುದು. ಗ್ರಾಹಕರಿಗಾಗಿ ಒಂದು ಹೆಲ್ಪ್ಲೈನ್ ನಂಬರ್ ಇದೆ, ರಾಷ್ಟೀಯ ಗ್ರಾಹಕ ಸಹಾಯವಾಣಿ 1915. ಈ ಸಂಖ್ಯೆಗೆ ಕರೆ ಮಾಡಿ ಕೂಡ ದೂರನ್ನು ನೀಡಬಹುದು.
1: ಇಂದಿನ ಕಾನೂನಿನ ಅರಿವು ಕಾರ್ಯಕ್ರಮದಲ್ಲಿ ಗ್ರಾಹಕರ ಹಕ್ಕುಗಳ ಕಾಯ್ದೆಯ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿರಿ. ಮಾಹಿತಿಯನ್ನ ನೀಡಿದವರು ಹಿರಿಯ

0: ಇದುವರೆಗೂ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ಪ್ರಸಾರವಾಯಿತು.
1: ಈಗ ಕೇಳಿ ಕೃಷಿ ಮಾಹಿತಿ.
0: ಗೋಡಂಬಿ ಒಂದು ವಾಣಿಜ್ಯ ಬೆಳೆ. ಹೆಚ್ಚು ಪ್ರೋಟೀನ್, ಕಡಿಮೆ ಪ್ರಮಾಣದ ಶರ್ಕರ ಹೊಂದಿರುವ ಗೋಡಂಬಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದೆ. ಸಾಮಾನ್ಯ ರೈತನ ಕೈಗೆಟುಕುವ, ಕೈತುಂಬ ಹಣ ತರುವಂತಹ ವಿಶಿಷ್ಟ ಬೆಳೆ ಈ ಗೋಡಂಬಿ. ಸಾಮಾನ್ಯವಾಗಿ ಬೇರಾವ ಬೆಳೆಯೂ ಬೆಳೆಯದಂತಹ ಭೂಮಿಯಲ್ಲೂ ಗೋಡಂಬಿಯನ್ನು ಬೆಳೆಯಲು ಸಾಧ್ಯ. ಗೋಡಂಬಿಗೆ ಯಾವುದೇ ನೀರಾವರಿ ಮತ್ತು ಉಪಚಾರ ಬೇಕಿಲ್ಲ. ಇತರೆ ತೋಟದ ಬೆಳೆಗಳಿಗೆ ಬೇಕಾದಷ್ಟು ಕಾರ್ಮಿಕರೂ ಬೇಕಿಲ್ಲ. ಅಷ್ಟೇ ಅಲ್ಲದೆ ಅತ್ಯಂತ ಸುಲಭವಾಗಿ ಮಾರುಕಟ್ಟೆಯೂ ದೊರೆಯುತ್ತೆ ಮತ್ತು ಗೋಡಂಬಿ ಸಂಸ್ಕರಣಾ ಉದ್ಯಮಗಳು ಸುಮಾರು 2-3 ಲಕ್ಷ ಜನರಿಗೆ ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸಿಕೊಡುತ್ತೆ. ನಮ್ಮ ದೇಶದಲ್ಲಿ ಗೋಡಂಬಿಯನ್ನು ಸುಮಾರು 9.91 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ ಮತ್ತು 6.92 ಲಕ್ಷ ಟನ್ ಕಚ್ಚಾ ಗೋಡಂಬಿ ಬೀಜವನ್ನು ಉತ್ಪಾದಿಸಲಾಗುತ್ತೆ. ಇದಕ್ಕೆ ಬೆಳೆಯುತ್ತಿರುವಂತಹ ಬೇಡಿಕೆಯನ್ನು ಗಮನಿಸಿದರೆ ಇದರ ಉತ್ಪಾದನೆ ತೀರಾ ಕಡಿಮೆನೆ ಅನ್ಬಹುದು. ಸದ್ಯ ಭಾರತದಲ್ಲಿ 20 ಲಕ್ಷ ಟನ್ ಗೋಡಂಬಿ ಬೀಜ ಸಂಸ್ಕರಣೆ ಮಾಡುವಷ್ಟು ಸಾಮರ್ಥ್ಯವಿರುವ ಕೈಗಾರಿಕಾ ಘಟಕವನ್ನು ಕೂಡ ಸ್ಥಾಪಿಸಲಾಗಿದೆ. ಈ ಗೋಡಂಬಿಯಲ್ಲಿ ಬೇರೆ ಬೇರೆ ತಳಿಗಳಿವೆ. ನಮ್ಮ ಕರ್ನಾಟಕಕ್ಕೆ ಶಿಫಾರಸು ಮಾಡಲಾಗುವಂತಹ ತಳಿಗಳು ಯಾವುದೆಂದರೆ UN50, NRCC 2, Selection 2, ಭಾಸ್ಕರ, Chintamani 1, ನಮ್ಮ ಉತ್ತರ ಕನ್ನಡಕ್ಕೆ Vengurla 4 ಮತ್ತು Vengurla 7. ಈ ಗೋಡಂಬಿ ಬೆಳೆಯನ್ನು ನಾಟಿ ಮಾಡೋದಾಗಿದ್ದರೆ ಹೆಚ್ಚು ಫಲವತ್ತಾದ ಮಣ್ಣುಗಳಿಗೆ 8 ಮೀಟರ್ × 8 ಮೀಟರ್, ಮಧ್ಯಮ ಮತ್ತು ಹಗುರವಾದ ಮಣ್ಣುಗಳಿಗೆ 7.5 ಮೀಟರ್ × 7.5 ಮೀಟರ್, ಮತ್ತು ಮರಳು ಅಥವಾ ಕಳಪೆ ಅಥವಾ ತುಂಬ ಹಗುರವಾದಂತಹ ಮಣ್ಣುಗಳಿಗೆ 5 ಮೀಟರ್ × 5 ಮೀಟರ್ ದೂರದಲ್ಲಿ 1 × 1 × 1 ಮೀಟರ್ ಉದ್ದ ಅಗಲ ಆಳ ಅಳತೆಯ ಗುಂಡಿಯನ್ನು ತೋಡಬೇಕಾಗತ್ತೆ. ಸಾಲಿನಿಂದ ಸಾಲಿಗೆ ಇರುವಂತಹ ಅಂತರ ಜಾಸ್ತಿ ಇರೋದ್ರಿಂದ ಅಂತರ ಬೆಳೆಯನ್ನು ಬೆಳೆಯಲು ಕೂಡ ಇದು ತುಂಬ ಅನುಕೂಲ ಆಗುತ್ತೆ. ಸಸಿ ನೆಡುವುದಕ್ಕಿಂತ 15-20 ದಿನ ಮುಂಚೆ ಗುಂಡಿಗಳನ್ನು ತೋಡಿ ಸೂರ್ಯನ ಬಿಸಿಲಿಗೆ ಅವುಗಳನ್ನು ಒಡ್ಡಬೇಕು. ಅನಂತರ ಚೆನ್ನಾಗಿ ಕೊಳೆತ 5 ಕೆಜಿ ಕಾಂಪೋಸ್ಟ್ ಗೊಬ್ಬರ ಅಥವಾ 2 ಕೆಜಿ ಕೋಳಿ ಗೊಬ್ಬರ ಅಥವಾ 800 ಗ್ರಾಂ ಶಿಲಾರಂಜಕವನ್ನು ಮೇಲ್ಪದರದ ಮಣ್ಣಿನೊಂದಿಗೆ ಬೆರೆಸಿ ಪ್ರತಿಯೊಂದು ಗುಂಡಿಯನ್ನು ತುಂಬಿಸಬೇಕು. ಗುಂಡಿಯನ್ನು ತೋಡುವಾಗ ಇಳಿಜಾರಿಗೆ ಅಡ್ಡವಾಗಿ ತೋಡಬೇಕು. ಗುಂಡಿಗಳಲ್ಲಿ ಹೆಚ್ಚು ನೀರು ನಿಲ್ಲದಂತೆ ಬಸಿಗಾಲುವೆಯನ್ನು ಕೂಡ ನಿರ್ಮಿಸಬೇಕು. ಸಾಮಾನ್ಯವಾಗಿ ಕಸಿ ಮಾಡಿ 5-10 ತಿಂಗಳು ಬೆಳೆದ ಆರೋಗ್ಯವಂತಹ ಸಸಿಗಳನ್ನು ಪ್ಲಾಸ್ಟಿಕ್ ಕೊಟ್ಟೆಯಿಂದ ಅತ್ಯಂತ ಜಾಗ್ರತೆಯಿಂದ ಅದನ್ನು ತೆಗೆದು ಬೇರಿಗೆ ಅಂಟಿಕೊಂಡಿರುವಂತಹ ಎಲ್ಲ ಮಣ್ಣನ್ನು ಕದಡದೆ ಗುಂಡಿಯ ಮಧ್ಯದಲ್ಲಿ ಮೇಲ್ಭಾಗದ ಮಣ್ಣನ್ನು ತೆಗೆದು ಆ ಭಾಗದಲ್ಲಿಟ್ಟು ನಿಧಾನವಾಗಿ ಅದುಮಬೇಕು. ನೆಡುವಾಗ ಕಸಿ ಕಟ್ಟಿದ ಜೋಡಣೆಯ ಭಾಗವು ಮಣ್ಣಿನ ಮಟ್ಟದಿಂದ ಕನಿಷ್ಠ 1/2 ಅಡಿ ಎತ್ತರದಲ್ಲಿರಬೇಕು. ಗಿಡದ ಆಧಾರಕ್ಕಾಗಿ ಉರುಗೋಲನ್ನು ನೆಟ್ಟು ಗೋಡಂಬಿ ಗಿಡವನ್ನು ಅದರೊಂದಿಗೆ ಸಡಿಲವಾಗಿ ಕಟ್ಟಬೇಕು. ಇದರಿಂದ ಗಾಳಿಯ ಹೊಡೆತದಿಂದ ಕಸಿ ಕಟ್ಟಿದ ಭಾಗವು ತುಂಡಾಗದಂತೆ ನಾವು ನೋಡ್ಕೋಬಹುದು. ನಾಟಿ ಮಾಡಿದ ನಂತರ ಗಿಡದ ಸುತ್ತಲೂ ಮಣ್ಣಿನ ಮೇಲೆ ತರಗೆಲೆಯನ್ನು ಅಥವಾ ಹಸಿ ಸೊಪ್ಪನ್ನು ಹರಡಬೇಕು. ಇದಾದ ನಂತರ ಕಸಿ ಮಾಡಿದ ಭಾಗದ ಕೆಳಗೆ ಬರುವಂಥ ಹೊಸ ಚಿಗುರನ್ನು ಆಗಾಗ ಕತ್ತರಿಸ್ತಾ ಇರಬೇಕು. ಕಸಿ ಕಟ್ಟಿ ಮುಖ್ಯ ಕಾಂಡವು ನೇರವಾಗಿ ಮತ್ತು ಒಂಟಿಯಾಗಿ ಸುಮಾರು 0.75 ಮೀಟರ್ನಿಂದ 1 ಮೀಟರ್ ಎತ್ತರದವರೆಗೆ ಬೆಳೆಯುವಂತೆ ನೋಡಿಕೊಳ್ಬೇಕು. ಕಾಂಡದ ಮಧ್ಯದಿಂದ ಬರುವ ಅಡ್ಡರೆಂಬೆಗಳನ್ನು ಆಗಾಗಿ ತೆಗೆದುಹಾಕೋದ್ರಿಂದ ಕಾಂಡವು ನೇರವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. 2ನೇ ಮತ್ತು 3ನೇ ವರ್ಷದಲ್ಲಿ ಸಹ ಹಿಂದಿನ ವರ್ಷ ನೆಟ್ಟ ಹಳೆಯ ಉರುಗೋಲನ್ನು ತೆಗೆದುಹಾಕಿ ಇನ್ನೂ ಉದ್ದವಾದ ಉರುಗೋಲನ್ನು ನೆಟ್ಟು ಕಟ್ಟಬೇಕು. ನಾಟಿ ಮಾಡಿದ 1ನೇ ವರ್ಷ ಬಿಡುವ ಹೂಗಳನ್ನು ತೆಗೆದು ಹಾಕ್ತಿರಬೇಕು. 1ನೇ ಫಸಲನ್ನು ನೆಟ್ಟ 2 ಅಥವಾ 3 ವರ್ಷಗಳ ನಂತರ ಗಿಡದ ಬೆಳವಣಿಗೆಯನ್ನು ನೋಡಿಕೊಂಡು ಕೊಯ್ಯೋದು ಸೂಕ್ತ. ಈ ಸಣಕಲು ರೆಂಬೆಗಳನ್ನು ಸವರಿ ಬಲಿಷ್ಠವಾದ 4-5 ರೆಂಬೆಗಳನ್ನು ಉಳಿಸ್ಕೊಂಡು ಗಿಡವು ಕೊಡೆಯಾಕಾರದಲ್ಲಿ ಹರಡಿಕೊಳ್ಳುವಂತೆ ನೋಡಿಕೊಳ್ಬೇಕಾಗತ್ತೆ. 4 ವರ್ಷದ ನಂತರ ನೇರವಾಗಿ ಬೆಳೆಯುವ ಮುಖ್ಯ ರೆಂಬೆಯನ್ನು ಸುಮಾರು 3-4 ಮೀಟರ್ ಎತ್ತರದಲ್ಲಿ ಕತ್ತರಿಸಿ ಗಿಡದ ಎತ್ತರವನ್ನು ನಿಯಂತ್ರಿಸಬೇಕು. ಈ ನಾಟಿ ಮಾಡಿದಂತಹ ಗಿಡಗಳಿಗೆ ಪ್ರತಿ ವರ್ಷ ಗೊಬ್ಬರ ಕೊಡಬೇಕಾಗತ್ತೆ. ಪ್ರತಿ ಬೆಳೆದ ಮರಕ್ಕೆ, ಅಂದರೆ 5 ವರ್ಷ ಬೆಳೆದ ಮರಕ್ಕೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಈ ರಸಗೊಬ್ಬರಗಳು

0: ಗಳನ್ನು ನೀಡಬೇಕು. ಜೊತೆಗೆ ಸಾವಯವ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಪ್ರಾರಂಭದ ವರ್ಷ 2 ಕಿಲೋ ಕೋಳಿ ಗೊಬ್ಬರ ಅಥವಾ 1 ಕಿಲೋ ಕಹಿಬೇವಿನ ಅಥವಾ ಹರಳಿಂಡಿ ಕೊಡಬೇಕು. ಪ್ರತಿ ವರ್ಷ ಇದರ ಪ್ರಮಾಣ ಜಾಸ್ತಿ ಮಾಡಿ 5ನೇ ವರ್ಷದ ನಂತರ ಪ್ರತಿ ಗಿಡಕ್ಕೆ ಕೋಳಿ ಗೊಬ್ಬರ ಅಥವಾ ಕಹಿಬೇವಿನ ಹರಳಿಂಡಿಯನ್ನು ಕೊಡಬೇಕು. ಈ ಗೊಬ್ಬರವನ್ನು ಹೇಗೆ ಕೊಡಬೇಕು? ಗಿಡದ ಸುತ್ತಲೂ ವೃತ್ತಾಕಾರದಲ್ಲಿ ಕಣಿ ತೋಡಿ ಅದರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೆರೆಸಿ ಮಣ್ಣು ಮುಚ್ಚಬೇಕು. ನಂತರ ಮಣ್ಣಿನ ಮೇಲೆ ಸೊಪ್ಪನ್ನು ಅಥವಾ ತರಗೆಲೆಯನ್ನ ಹರಡಬೇಕು. ಆ ಗಿಡದ ವಯಸ್ಸನ್ನ ಆಧರಿಸಿ ಗಿಡದ ಸುತ್ತಲೂ ತೋಡಬೇಕಾದ ಕಣಿಯ ದೂರವನ್ನ ನಿರ್ಧರಿಸಬೇಕು. ಮೊದಲ ವರ್ಷ ಗಿಡದ ಕಾಂಡದಿಂದ 0.75 ಮೀಟರ್ ದೂರದ ತ್ರಿಜ್ಯದಿಂದಲೂ, 2ನೇ ಮತ್ತು 3ನೇ ವರ್ಷ ಹಾಗೂ ನಂತರದಲ್ಲಿ ಕ್ರಮವಾಗಿ 1 ಮೀಟರ್ ಮತ್ತು 1.5 ಮೀಟರ್ ತ್ರಿಜ್ಯದ ಸುತ್ತಳತೆಯಲ್ಲಿ ಕಣಿ ತೋಡಿ ಗೊಬ್ಬರವನ್ನ ಕೊಡಬೇಕು. ಈ ಗೊಬ್ಬರವನ್ನು ಸತತವಾಗಿ ಮಳೆ ಬೀಳುವ ಅಥವಾ ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾಗಿರುವಾಗ ಕೊಡಬಾರದು. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಗೊಬ್ಬರವನ್ನು ಕೊಡಬೇಕು. ಇನ್ನು ಈ ಬೆಳೆಗೆ ಹಲವಾರು ರೋಗಗಳು ಬರುತ್ತೆ. ಗೋಡಂಬಿಯ ಮೇಲೆ ಟೀ ಸೊಳ್ಳೆ ಕಾಟವು ಸೆಪ್ಟೆಂಬರ್ನಿಂದ ಏಪ್ರಿಲ್ವರೆಗೆ ಹೊಸ ಚಿಗುರು, ಹೂ ಬಿಡುವ ಸಮಯ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ಕಂಡುಬರುತ್ತೆ. ಇದರಿಂದ 20-80% ಬೆಳೆ ನಷ್ಟವಾಗುತ್ತೆ. ಇದು ಎಳೆಯ ಚಿಗುರುಗಳು, ಹೂ ಗೊಂಚಲುಗಳನ್ನು, ಬೆಳೆಯುತ್ತಿರುವ ಬೀಜಗಳು, ಹಣ್ಣುಗಳಿಂದ ರಸವನ್ನು ಹೀರುತ್ತೆ. ಈ ಟೀ ಸೊಳ್ಳೆ ತಡೆಗಟ್ಟಲು ಹೊಸ ಚಿಗುರು ಬರುವ ಸಮಯದಲ್ಲಿ, ಅಂದರೆ ಅಕ್ಟೋಬರ್ ತಿಂಗಳಲ್ಲಿ, ಗಿಡಗಳಿಗೆ 1 ಗ್ರಾಂ ಅಸಿಫೇಟ್ 75 SP, ಅನಂತರ ಹೂ ಬಿಡುವ ಸಮಯದಲ್ಲಿ 2.5 ಮಿಲಿ ಪ್ರೊಫೆನೋಪಾಸ್ 50 EC ಮತ್ತು ಕಾಯಿ ಕಟ್ಟುವಾಗ 1 ಮಿಲಿ ಲ್ಯಾಮ್ಡಸೈಯಾಲೋತ್ರಿನ್ 2.5 EC ಅಥವಾ 2 ಗ್ರಾಂ ಥಿಯೋಮಿಥಾಕ್ಷಾಮ್ 25 SG ಅಥವಾ 1.7 ಮಿಲಿ ಡೈಮಿಥೋಯೆಟ್ 30 EC ಪ್ರತಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಪವರ್ ಸ್ಪ್ರೇಯರಲ್ಲಿ ಸಿಂಪಡಣೆ ಮಾಡೋದಾದರೆ ಕೀಟನಾಶಕದ ಪ್ರಮಾಣವನ್ನು 2 ಪಟ್ಟು ಬೆರೆಸ್ಕೊಳ್ಬೇಕು. ಪ್ರತಿ ಸಿಂಪಡಣೆಗೆ ಕೀಟನಾಶಕ ಬದಲಾಯಿಸ್ಕೊಳ್ಳೋದು ಒಳ್ಳೆಯದು. ಹಳೆಯ ತೋಟಗಳಲ್ಲಿ ಬೇರು ಕೊರೆಯುವ ಕೀಟಬಾಧೆ ಕಂಡುಬರುತ್ತೆ. ಇದರಿಂದ ಎಲೆಗಳು ಹಳದಿಯಾಗುತ್ತೆ ಹಾಗೂ ಕಾಂಡದಿಂದ ಮರದ ಹುಡಿ ಉದುರುತ್ತೆ, ಅಂಟು ದ್ರವ ಸುರುತ್ತೆ. ಈ ಕೀಟ ಪೀಡಿತ ಕಾಂಡದ ಬೊಡ್ಡೆಯನ್ನು ಗಮನಿಸಿದಾಗ ಅಲ್ಲಿ ರಂಧ್ರಗಳಿರೋದು ಕಂಡುಬರುತ್ತೆ. ರೈತರು ತೋಟದಲ್ಲಿ ಓಡಾಡುವಾಗ ಗಿಡದ ಬೊಡ್ಡೆಯ ಬುಡದಲ್ಲಿ ಹೊಟ್ಟು ರೂಪದ ಕಾಂಡದ ಪುಡಿಯ ಹುಳುವಿನ ಹಿಕ್ಕೆಯ ಜೊತೆಗೂಡಿ ಬಂದಿರುವುದನ್ನು ಕಂಡರೆ ಆ ಗಿಡದ ಬೊಡ್ಡೆಯನ್ನು ಕಾಂಡ ಕೊರೆಯುವ ಹುಳು ಎಂದು ತಿಳಿಯಬೇಕು. ಈ ತೊಂದರೆಗೀಡಾದ ಭಾಗದಿಂದ ಸ್ಕ್ರೂಡ್ರೈವರ್ ಅಥವಾ ತಂತಿಗಳಿಂದ ಚುಚ್ಚಿ ಹುಳುಗಳನ್ನು ತೆಗೆದು ಸ್ವಚ್ಛಗೊಳಿಸಿ 5-10 ಮಿಲಿ ಕ್ವಿನಾಲ್ಫಾಸ್ 25 EC, 5-10 ಮಿಲಿ ಔಷಧಿಯನ್ನು ನೇರವಾಗಿ ರಂಧ್ರದಲ್ಲಿ ಪಿಚಿಕಾರಿ ಅಥವಾ ಸಿರಿಂಜ್ ಮೂಲಕ ಹಾಕಿ ಆ ರಂಧ್ರದ ಬಾಯಿಯನ್ನು ಹಸಿ ಜೇಡಿಮಣ್ಣಿನಿಂದ ಭದ್ರವಾಗಿ ಮುಚ್ಚಬೇಕು. ಅಲ್ಲದೆ ಮರದ ಬೊಡ್ಡೆಯನ್ನು ನೆಲದಿಂದ 3-4 ಅಡಿಯವರೆಗೂ ಪೇಸ್ಟ್ ಬಳಿಯುವ ಮೂಲಕ ಕಾಂಡ ಕೊರೆಯುವ ದುಂಬಿಯ ಮತ್ತೆ ಹಾನಿ ಮಾಡದಂತೆ ತಡೆಯಬಹುದು. ಇನ್ನು ತೊಗಟೆ ತಿನ್ನುವ ಹುಳುವಿನಿಂದ ಕಾಂಡಗಳನ್ನು ರಕ್ಷಿಸಲು ಬಾಧೆಗೊಳಗಾದ ಕಾಂಡಗಳನ್ನು ಮೊದಲು ಸ್ವಚ್ಛಗೊಳಿಸಿ ನಂತರ ಕ್ಲೋರೋಫೈರಿಫಾಸ್ ಇದನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಕಾಂಡವು ತೊಯ್ಯುವಂತೆ ಸಿಂಪಡಣೆಯನ್ನು ಮಾಡಬೇಕು. ಇದಲ್ಲದೆ ಸಸಿ ಸಾಯುವ ರೋಗ, ಚಿಬ್ಬು ರೋಗ, ಹೂಗೊಂಚಲ ಸುಡುವ ರೋಗ, ಬೂದಿ ರೋಗ ಇವೆಲ್ಲ ರೋಗಗಳು ಈ ಗೋಡಂಬಿ ಬೆಳೆಗೆ ಬರುತ್ತೆ. ಇನ್ನು ಹಣ್ಣುಗಳನ್ನು ಕೋಲಿನಿಂದ ಉದುರಿಸದೆ ತಾನಾಗಿಯೇ ಉದುರಿ ಬಿದ್ದ ಹಣ್ಣುಗಳನ್ನು ಸಂಗ್ರಹಿಸಿ ಬೀಜಗಳನ್ನು ಬೇರ್ಪಡಿಸಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಗೋಣಿ ಚೀಲಗಳಲ್ಲಿ ಸಂಗ್ರಹಿಸಿ ತೇವರಹಿತ ಜಾಗದಲ್ಲಿ ಇದನ್ನು ಶೇಖರಿಸಿಡಬೇಕು. ಈ ಗೋಡಂಬಿ ಬೆಳೆಗಳ ತೋಟವನ್ನು ಬೆಳೆಸಲು ಪ್ರತಿ ಹೆಕ್ಟೇರಿಗೆ 50,000 ರೂಪಾಯಿ ಖರ್ಚಾಗಬಹುದು. 8-10 ವರ್ಷಗಳ ನಂತರ ಪ್ರತಿ ಮರವು ಸುಮಾರು 8 KG ಇಳುವರಿ ಕೊಡಬಲ್ಲದು. ಅಂದರೆ ಪ್ರತಿ ಹೆಕ್ಟೇರಿಗೆ 1.25-1.5 ಟನ್ ಇಳುವರಿ ಸಿಗುತ್ತದೆ.
1: ಪಪ್ಪಾಯ ಹಣ್ಣು ಇಲ್ಲವೆ ಪರಂಗಿ ಹಣ್ಣು, ಇದು ಉಷ್ಣವಲಯದ ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ವರ್ಷ ಪೂರ್ತಿ ಹಣ್ಣನ್ನು ಬಿಡುತ್ತದೆ. ನಮ್ಮ ದೇಹದ ಪೋಷಣೆಗೆ ಬೇಕಾಗಿರುವಂತಹ ವಿಟಮಿನ್ ಎ ಮತ್ತು ಸಿ ಎರಡು ಜೀವಸತ್ವಗಳಿಂದ ಸಂಪದ್ಭರಿತವಾಗಿದೆ. ಪೆಪೇನ್ ಎನ್ನುವಂತಹದ್ದು ಅತ್ಯಂತ ಬೆಲೆ ಬಾಳುವ ಕಿಣ್ವವನ್ನು ಪರಂಗಿಕಾಯಿಯ ಹಾಲಿನಿಂದ ತಯಾರಿಸಲಾಗ್ತದೆ. ಈ ಪೆಪೇನನ್ನು ಔಷಧಿಗಳ ತಯಾರಿಯಲ್ಲಿ ಮತ್ತು ಇನ್ನಿತರ ಹಲವಾರು ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಪೆಪೇನ್ ತೆಗೆದು ಉಳಿದಿರುವಂತಹ ಕಾಯಿಯ ಭಾಗವನ್ನು ಬೇಕರಿ ಉತ್ಪನ್ನದ ತಯಾರಿಯಲ್ಲಿ ಬಳಸಲಾಗ್ತದೆ. ಪಪಾಯ ಹಣ್ಣನ್ನು ಹಲವಾರು ವಿಧದ ಮಣ್ಣುಗಳಲ್ಲಿ ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣಿನಿಂದ ಹಿಡಿದು ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಅತ್ಯಂತ ಸೂಕ್ತವಾದಂತಹದ್ದು. ನೀರು ನಿಲ್ಲುವಂತಹ ತಗ್ಗು ಕೆಳ ಪ್ರದೇಶಗಳು ಮತ್ತು ಅತಿ ಆಳದ ಕಪ್ಪು ಭೂಮಿ ಈ ಬೆಳೆಗೆ ಯೋಗ್ಯವಲ್ಲ. ತೇವಾಂಶ ಇರುವ ಬಿಸಿ ವಾತಾವರಣದಲ್ಲಿ ಪಪಾಯದ ಬೆಳೆ ಚೆನ್ನಾಗಿ ಬರ್ತದೆ. ಹೆಚ್ಚಿನ ಮಳೆ ಮತ್ತು ಜೌಗು ಪ್ರದೇಶಗಳು ಈ ಬೆಳೆಗೆ ಸೂಕ್ತವಲ್ಲ. ಮಳೆಗಾಲದ ಆರಂಭದ ತಿಂಗಳುಗಳು ನಾಟಿ ಮಾಡುವುದಕ್ಕೆ

ಉಪಯುಕ್ತವಾದಂತಹ ಸಮಯ. ಹಲವಾರು ತಳಿಗಳು ಲಭ್ಯವಿವೆ. ಕೂರ್ಗ್ ಹನಿಡ್ಯೂ ಎನ್ನುವಂತಹದ್ದು, ಹಣ್ಣುಗಳು ಉದ್ದವಾಗಿದ್ದು ಸುವಾಸನೆಯಿಂದ ಕೂಡಿರುತ್ತವೆ. ಇದು ಹನಿಡ್ಯೂ ತಳಿಯಿಂದ ಆಯ್ಕೆ ಮಾಡಿ ಅಭಿವೃದ್ಧಿಪಡಿಸುವಂತಹ ತಳಿ. ಅಧಿಕ ಇಳುವರಿಯನ್ನು ಕೊಡುತ್ತದೆ. ಈ ತಳಿಯಲ್ಲಿ ಹೆಣ್ಣು ಮತ್ತು ಉಭಯ ಲಿಂಗಕ್ಕೆ ಸೇರಿರುವಂತಹ ಎರಡು ಥರದ ಹೂಗಳು ಮಾತ್ರ ಇರ್ತವೆ. ಕೋ ಒಂದು ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ತಳಿ. ಗಿಡಗಳು ಗಿಡ್ಡವಾಗಿದ್ದು ಮಣ್ಣಿನ ಮಟ್ಟದಿಂದ 1.5 meter ಎತ್ತರದ ಒಳಗಡೆ ಹಣ್ಣನ್ನು ಕೊಡುತ್ತವೆ. ಹಣ್ಣುಗಳು ಸಾಧಾರಣ ಗಾತ್ರವನ್ನು ಹೊಂದಿರುತ್ತವೆ, ಸಿಹಿಯಾಗಿರ್ತವೆ. ಇದರಲ್ಲಿ ಕೂಡ ಹೆಣ್ಣು ಮತ್ತು ಗಂಡು ಹೂ ಕೊಡುವ ಗಿಡಗಳು ಬೇರೆ ಬೇರೆ ಆಗಿರ್ತವೆ. ಕೋ ಎರಡು ಎನ್ನುವಂತಹದ್ದು ಪೆಪೇನ್ ತಯಾರಿಕೆಗಾಗಿ ಹೆಚ್ಚಾಗಿ ಉಪಯುಕ್ತವಾದಂತಹ ತಳಿಯಾಗಿದೆ. ಸೋಲೋ ಎನ್ನುವುದು ಹಣ್ಣುಗಳ ಗಾತ್ರ ಚಿಕ್ಕ ಇರ್ತವೆ, ತಿರುಳು ದಟ್ಟ ಕೆಂಪು ಬಣ್ಣದಿಂದ ಕೂಡಿದ್ದು ಬಹಳ ರುಚಿಕರವಾಗಿರ್ತವೆ. ಕೈತೋಟದಲ್ಲಿ ಬೆಳೆಯುವುದಕ್ಕೆ ಯೋಗ್ಯವಾದಂತಹ ತಳಿ. ಹೆಣ್ಣು ಮತ್ತು ದ್ವಿಲಿಂಗ ಹೂಗಳನ್ನು ಮಾತ್ರ ಉತ್ಪಾದಿಸ್ತವೆ. ಸೂರ್ಯ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತಳಿ. ಈ ತಳಿಯನ್ನು ಸನ್ರೈಸ್ ಸೋಲೋ ಮತ್ತು ಪಿಂಕ್ ಫ್ಲೆಶ್ ಸ್ವೀಟ್ ಈ ತಳಿಗಳಿಂದ ಅಭಿವೃದ್ಧಿಪಡಿಸಲಾಗಿದೆ. ಈ ತಳಿಯು ದ್ವಿಲಿಂಗ ಹೂಗಳನ್ನು ಹೊಂದಿದ್ದು ಗಂಡು ಗಿಡಗಳು ಇರುವುದಿಲ್ಲ. ಹಣ್ಣುಗಳು ಆಕಾರದಲ್ಲಿ ಸನ್ರೈಸ್ ಸೋಲೋ ತಳಿಯನ್ನು ಹೋಲುತ್ತವೆ. ಗಿಡಗಳು ಸೋಲೋ ತಳಿಗಳಿಗಿಂತ ಗಿಡ್ಡವಾಗಿರ್ತವೆ. ಹಣ್ಣು ಮೃದುವಾದ ಸಿಪ್ಪೆಯೊಂದಿಗೆ ಪಕ್ವತೆ ಹೊಂದಿದಾಗ ಪೂರ್ತಿ ಹಳದಿ ಬಣ್ಣದ್ದಾಗ್ತದೆ. ಹಣ್ಣು ಮಧ್ಯಮ ಗಾತ್ರವಾಗಿದ್ದು ಸುಮಾರು 600-800 gram ತೂಕವನ್ನು ಹೊಂದಿರುತ್ತದೆ. ಹಣ್ಣಿನ ಒಳಭಾಗದಲ್ಲಿ ಖಾಲಿ ಸ್ಥಳ ಚಿಕ್ಕದಾಗಿರ್ತದೆ. ತಿರುಳು ಸುಮಾರು 3-3.5 centimeters ದಪ್ಪ ಇರ್ತದೆ. ಕಡು ಕೆಂಪು ಬಣ್ಣ, ಸಿಹಿಯಾಗಿರ್ತದೆ. ಉತ್ತಮ ಶೇಖರಣಾ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಪ್ರತಿ ಗಿಡದಿಂದ ಸುಮಾರು 50-65 kilogram ಹಣ್ಣಿನ ಇಳುವರಿಯನ್ನು ಪಡೆಯಬಹುದು. ಒಂದು ಹೆಕ್ಟೇರಿಗಾದರೆ ಸುಮಾರು 150-160 tons ಇಳುವರಿಯನ್ನು ಪಡೆಯಬಹುದು. ಹಾಗೆಯೇ ವಾಷಿಂಗ್ಟನ್ ಎನ್ನುವಂತಹದ್ದು ಬಹಳ ಗಡುಸಾದಂತಹ ಕಾಂಡದ ಮೇಲೆ ಗೆಣ್ಣುಗಳ ಹತ್ತಿರ ದಟ್ಟ ನೀಲಿ ಬಣ್ಣದ ಉಂಗುರುಗಳಿರ್ತವೆ. ಹಣ್ಣುಗಳು ದುಂಡಗಿರ್ತವೆ ಹಾಗೂ ಅಂಡಾಕಾರದಲ್ಲಿದ್ದು ದೊಡ್ಡ ಗಾತ್ರವನ್ನು ಹೊಂದಿರ್ತವೆ. ಇವಲ್ಲದೆ ರೆಡ್ ಲೇಡಿ ಎನ್ನುವಂತಹ ತಳಿಯು ಕೂಡ ಕುಬ್ಜ ತಳಿಯಾಗಿದ್ದು ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ. ಪಪಾಯ ಕೃಷಿ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಗಿಡವನ್ನು ನಾಟಿ ಮಾಡೋದಿದ್ದರೆ ಬೀಜ ಸುಮಾರು 250 gram ಬೇಕಾಗ್ತದೆ. ಇದರಿಂದ ಗಿಡವನ್ನು ಅಭಿವೃದ್ಧಿಪಡಿಸಿಕೊಂಡು ಗಿಡವನ್ನು ನಾಟಿ ಮಾಡಬೇಕು. ಸಾವಯವ ಗೊಬ್ಬರ ಪ್ರತಿ ಗಿಡಕ್ಕೆ ಸುಮಾರು 10 kilogram ಕೊಡಬೇಕು. ಇದು ಕೊಟ್ಟಿಗೆ ಗೊಬ್ಬರದ ರೂಪದಲ್ಲಿರ್ಬೋದು ಅಥವಾ ಕಾಂಪೋಸ್ಟ್ ರೂಪದಲ್ಲಿರ್ಬೋದು, ಇವುಗಳನ್ನು ಕೊಡಬಹುದು. ಒಂದು ಹೆಕ್ಟೇರ್ಗಾದರೆ ಸುಮಾರು 20-25 tons ಆಗ್ತದೆ. ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿದ್ರೆ ಪ್ರತಿ ಗಿಡಕ್ಕೆ ಸಾರಜನಕ 250 gram, ರಂಜಕ 250 gram ಹಾಗೂ ಪೊಟ್ಯಾಶ್ 500 gram ಕೊಡಬೇಕು. ಸೋಲೋ ತಳಿಗೆ ಇದರ ಹೆಚ್ಚು ಕಮ್ಮಿ 3 times ಜಾಸ್ತಿ ಕೊಡಬೇಕಾಗ್ತದೆ. ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕಿದ್ರೆ ಸೋಲೋ ತಳಿಗೆ ಸುಮಾರು 1.8 meter ಅಂತರವನ್ನು ಪಾಲಿಸಬೇಕು. ಇತರೆ ತಳಿಗಳಿಗಾದರೆ 2.4 meter ಅಂತರವನ್ನು ಪಾಲಿಸಬೇಕಾಗ್ತದೆ. ಅಂದರೆ ಪ್ರತಿ ಹೆಕ್ಟೇರ್ಗೆ ಸುಮಾರು 1735 ಗಿಡವನ್ನು ನೆಡಬಹುದು. ಬೆಳೆ ಪ್ರದೇಶವನ್ನು ಉಳುಮೆ ಮಾಡಿ ಸಿದ್ಧ ಮಾಡಿಕೊಳ್ಬೇಕು. ಶಿಫಾರಸು ಮಾಡಿರುವಂತಹ ಅಂತರದಲ್ಲಿ ಸುಮಾರು 1.5 feet ಇರುವಂತಹ ಗುಣಿಗಳನ್ನು ತೋಡಿ ಅವುಗಳಲ್ಲಿ ಮೇಲ್ಮಣ್ಣು ಕಾಂಪೋಸ್ಟ್ಗಳ ಮಿಶ್ರಣವನ್ನು ಹಾಕಿ ತುಂಬಬೇಕು. 1.5-2 ತಿಂಗಳ ವಯಸ್ಸಿನ ಸಸಿಗಳನ್ನು ನಾಟಿಗೆ ಬಳಸಬೇಕು. ಅವುಗಳಿಗೆ ಆಧಾರವನ್ನು ಕೊಡಬೇಕು. ಮಣ್ಣು ಮತ್ತು ಹವಾಗುಣಕ್ಕೆ ಅನುಸರಿಸಿಕೊಂಡು ಸುಮಾರು 5-7 days ಅಂತರದಲ್ಲಿ ನೀರನ್ನು ಒದಗಿಸಬೇಕು. ಪ್ರಾರಂಭದಲ್ಲಿ 6-8 ತಿಂಗಳ ತನಕ ಇನ್ನಿತರ ತರಕಾರಿ ಬೆಳೆಯನ್ನು ಬೆಳೆಯಬಹುದು. ಕುಂಬಳ ಜಾತಿಯ ತರಕಾರಿಗಳನ್ನು ಬೆಳೆಯುವುದು ಬೇಡ ಅಷ್ಟೇ. ದ್ವಿದಳ ಧಾನ್ಯದ ಬೆಳೆಗಳನ್ನು ಕೂಡ ಅಂತರ ಬೆಳೆಗಳಾಗಿ ಬೆಳೆಸಬಹುದು. ಶಿಫಾರಸು ಮಾಡಿರುವಂತಹ ಪ್ರಮಾಣದ ರಸಗೊಬ್ಬರಗಳನ್ನು ನಾಟಿ ಮಾಡಿದ 2nd month ಪ್ರತಿ 2 times ಒಂದು ಸಾರಿ 6 times ಒದಗಿಸಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ಇವುಗಳನ್ನು ಬೆರೆಸಬೇಕಾಗ್ತದೆ. ಪಪ್ಪಾಯ ಕೃಷಿಯಲ್ಲಿಯೂ ಕೂಡ ಅನೇಕ ಕೀಟ ಹಾಗೂ ರೋಗಗಳು ಬಾಧಿಸ್ತವೆ. ಹಿಟ್ಟು ತೆಗಣೆ ಇವು ಎಲೆಗಳಿಂದ ರಸವನ್ನು ಹೀರುತ್ತವೆ. ಎಲೆಗಳು ಹಳದಿಯಾಗಿ ಗೋಚರಿಸಬಹುದು. ನರ್ಸರಿಯಲ್ಲಿ ನೈಲಾನ್ ಬಲೆಯನ್ನು ಉಪಯೋಗಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ಹತೋಟಿಯಲ್ಲಿಡಬಹುದು. ಸಸ್ಯ ಹೇನು ಮತ್ತು ಬಿಳಿ ನೊಣಗಳು ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡಬಹುದು. ಎಲೆಗಳಿಂದ ರಸ ಹೀರುವುದರ ಜೊತೆಗೆ ವೈರಸ್ ಅಥವಾ ನಂಜಾಣು ರೋಗವನ್ನು ಕೂಡ ಇವು ಹರಡುತ್ತವೆ. ಗಿಡಗಳಿಗೆ ತಪ್ಪದೇ 10-12 days ಅಂತರದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಿಸಬೇಕು. ಉದಾಹರಣೆಗೆ 1.7 milliliter ಡೈಮಿಥೋಯೇಟ್, ಇಮಿಡಾಕ್ಲೋಪ್ರೇಟ್, ಇಲ್ಲವೇ 0.5% ಪ್ರಮಾಣದಲ್ಲಿ ಫಾಸ್ಫಮಿಡಾನ್, ಇಲ್ಲವೇ 1 gram ಅಸಿಫೇಟ್, ಇವುಗಳನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಜೊತೆಗೆ 5% ಬೇವಿನ ಬೀಜ ಕಷಾಯವನ್ನು ಕೂಡ ಸಿಂಪಡಿಸಬಹುದು. ಇದರ ಬದಲಾಗಿ 1500 ppm ಎಜಾದಿರಕ್ಟಿನ್ 2 milliliter ಬೇವು ಮೂಲದ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ರೋಗಗಳಲ್ಲಿ ಪ್ರಮುಖವಾಗಿ ಬುಡ ಕೊಳೆ ರೋಗ, ಚಿಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್,

0: ಮೊಸಾಯಿಕ್ ನಂಜು ರೋಗ ಇವು ಪ್ರಮುಖವಾದಂತಹ ರೋಗಗಳು. ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಂಡು ಕಾಂಡವು ಕೊಳೆಯುವಂತಹದ್ದು ಬುಡಕೊಳೆ ರೋಗದ ಲಕ್ಷಣ. ಸಸಿ ಹಂತದಲ್ಲಿ ಈ ರೋಗ ಬಂದರೆ ಸಸಿಗಳು ಸಾಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. 2% ಬೋರ್ಡೋ ಸಿಂಪರಣೆಯನ್ನು ಬುಡಕ್ಕೆ ಸುತ್ತಲೂ ಹಾಕಬೇಕು. ಚಿಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್ ರೋಗ, ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ಅವು ವೃದ್ಧಿಗೊಂಡು ತೀವ್ರವಾಗಿ ಎಲೆ ಸುಟ್ಟಂತೆ ಕಾಣುತ್ತವೆ. ಹಣ್ಣುಗಳ ಮೇಲೂ ಕೂಡ ಚುಕ್ಕೆ ಕಂಡುಬಂದು ಮಾಗುವ ಹಂತದಲ್ಲಿ ತೀವ್ರವಾಗಿ ಹಬ್ಬಿ ಹಣ್ಣು ಕೊಳೆಯುವಂತೆ ಮಾಡುತ್ತದೆ. ಎಲೆ ಮತ್ತು ಹಣ್ಣುಗಳಿಗೆ 2 ಗ್ರಾಂ ಮ್ಯಾಂಕೋಜಿಬ್ ಇಲ್ಲವೇ 2 ಗ್ರಾಂ ಕ್ಲೋರೋಪೈರಿಫಾಸ್ ಇಲ್ಲವೇ 1 ಗ್ರಾಂ ಕಾರ್ಬಂಡಜಿಮ್ ಪ್ರತಿ ಲೀಟರ್ ನೀರಿಗೆ ಕರಗಿಸಿ ಸಿಂಪರಣೆಯನ್ನು ಮಾಡಬೇಕು. ನಾಟಿ ಮಾಡುವ ಮೊದಲು ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮವನ್ನು ಹಾಕಬೇಕು. ನಾಟಿ ಮಾಡಿದ ಮೇಲೆ 1 ಮಿಲಿಲೀಟರ್ ಟೈಡಿ ಮಾರ್ಫ್ ಇಲ್ಲವೇ 2 ಗ್ರಾಂ ಮೆಟಲ್ ಎಕ್ಸಿಲ್ ಇಲ್ಲವೇ ಮ್ಯಾಂಕೋಜಿಬ್ ಇವುಗಳನ್ನು 15 ದಿವಸಗಳ ಅಂತರದಲ್ಲಿ ಹಾಕಬೇಕಾಗ್ತದೆ. ಮೊಸಾಯಿಕ್ ನಂಜು ರೋಗ ಒಂದು ವೈರಸ್ನಿಂದ ಬರುವಂತಹ ಕಾಯಿಲೆ. ಇದರಲ್ಲಿ ಎಲೆಗಳು ಉಂಗುರದ ರೀತಿಯಲ್ಲಿ ವಿಕಾರತೆಯನ್ನು ಪಡೆಯಬಹುದು. ಎಲೆಯು ಇಲಿಯ ಬಾಲದಂತಾಗಬಹುದು. ಕಾಂಡಗಳ ಮೇಲೆ ಉಂಗುರದಂತಹ ಚುಕ್ಕೆಗಳು ಕಂಡುಬಂದು ಒಣಗಬಹುದು. ನಂತರ ಬೆಳವಣಿಗೆ ಕುಂಠಿತಗೊಳ್ಳುವಂತಹದ್ದು. ಬೆಳೆಯುವ ಕಾಯಿಗಳ ಮೇಲೆ ಉಣ್ಣೆ ಸೋಂಕಿತ ಉಂಗುರದ ಆಕಾರದ ಚುಕ್ಕೆಗಳು ಕಂಡುಬರುತ್ತವೆ. ಹಣ್ಣುಗಳ ಆಕಾರ ಮತ್ತು ಗಾತ್ರ ಸಣ್ಣದಾಗ್ತವೆ. ಇಂತಹ ಹಣ್ಣುಗಳು ಮಾರಾಟದಲ್ಲಿ ಹಾಗೂ ಶೇಖರಣೆಯಲ್ಲಿ ಸೋಲ್ತವೆ. ಇವುಗಳನ್ನು ಹತೋಟಿ ಮಾಡುವುದಕ್ಕಾಗಿ ನಾಟಿ ಮಾಡುವಾಗ ಮೊಸಾಯಿಕ್ ನಂಜು ರೋಗ ಮತ್ತು ಎಲೆ ಮುರುಟು ರೋಗದಿಂದ ಮುಕ್ತವಾದಂತಹ ಸಸಿಗಳನ್ನು ಉಪಯೋಗಿಸಬೇಕು. ನಂಜು ರೋಗ ಬಾಧೆಗೆ ಒಳಗಾಗಿರುವಂತಹ ಸಸಿ ಗಿಡಗಳನ್ನು ಕೂಡಲೇ ನಾಶಗೊಳಿಸಬೇಕು. ನರ್ಸರಿಯಲ್ಲಿ ನೈಲಾನ್ ಬಲೆಯನ್ನು ಉಪಯೋಗಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ನಿಯಂತ್ರಿಸಿ ಈ ರೋಗವನ್ನು ತಡೆಗಟ್ಟಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜನಪದ ಸಂಗೀತ ಕಾರ್ಯಕ್ರಮ ಗುಡ್ಡಪ್ಪ ಜೋಗಿ ಹಾಗೂ ಸಂಗಡಿಗರಿಂದ ಕಿಂದರಿ ಜೋಗಿ ಪದಗಳು.

0: ಗುಡ್ಡಪ್ಪ ಜೋಗಿ ಹಾಗೂ ಸಂಗಡಿಯಿಂದ ಕಿಂದರಿ ಜೋಗಿ ಪದಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ ಶೇಕಡ 99% ಅಂತಿಮ. ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ. 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ. ಭಾರತೀಯ ಪ್ರಜೆ ಸಾವು. ವಾರ್ತೆಗಳ ವಿವರ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು. ನೂತನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಪುಟ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು.

ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖೋ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು

0: ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಸ್ವಾವಲಂಬಿ ನಿಧಿಯಾಗಿದ್ದು ನಿಗದಿತ ಭಾರತೀಯ ವಾಹಕಗಳಿಗೆ ಎಟಿಎಫ್ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ನಿರ್ಧಾರವು ವಾಯುಯಾನ ಪರಿಸರ ವ್ಯವಸ್ಥೆಯನ್ನು ಅವಲಂಬಿಸಿರುವಂತಹ 77 ಲಕ್ಷ ಉದ್ಯೋಗಗಳನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಎಟಿಎಫ್ ಬೆಲೆಗಳು ಮಾರ್ಚ್ನಲ್ಲಿ ಲೀಟರ್ಗೆ 60.5 ರೂಪಾಯಿಗಳಿಂದ ಈ ವರ್ಷದ ಮೇ ತಿಂಗಳಲ್ಲಿ ಲೀಟರ್ಗೆ 142 ರೂಪಾಯಿಗಳಿಗೆ 2.5ರಷ್ಟು ಹೆಚ್ಚಾಗಿದೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ಎಟಿಎಫ್ ಬೆಲೆ ಸ್ಥಿರೀಕರಣವನ್ನು ಬೆಂಬಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬಡ್ಡಿರಹಿತ ಮುಂಗಡವಾಗಿ 10,000 ಕೋಟಿ ರೂಪಾಯಿಗಳವರೆಗೆ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದನ್ನು ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ. 2 ವರ್ಷಗಳ ಈ ಮಹತ್ವದ ಯೋಜನೆಯು ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿಯಲ್ಲಿ ಸುಮಾರು 2 ಲಕ್ಷ ಟ್ರಕ್ ಮತ್ತು 16,000 ಬಸ್ಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಮೇಶ್ವರದಿಂದ ಪರದೀಪ್ವರೆಗೆ ಒಟ್ಟು 163 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಹೊಸ ಕರಾವಳಿ ಹೆದ್ದಾರಿ ನಿರ್ಮಾಣಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಯೋಜನೆಯ ಒಟ್ಟು ವೆಚ್ಚ 8,300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99%ರಷ್ಟು ಅಂತಿಮಗೊಂಡಿದೆ ಎಂದು ಭಾರತ ಅಮೆರಿಕ ರಾಯಭಾರಿ ಸರ್ಗಿಯೋ ಗೋರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದಂತಹ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ವ್ಯಾಪಾರ ನಿಯೋಗವು ಪ್ರಸ್ತುತ ನವದೆಹಲಿಯಲ್ಲಿ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ನೇತೃತ್ವದ ಭಾರತೀಯ ಸಮಾಲೋಚಕರ ಜೊತೆಗೆ 3 ದಿನಗಳ ಮಾತುಕತೆಯನ್ನು ನಡೆಸುತ್ತಿದೆ. ನಾಳೆ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಅಮೆರಿಕ ಸಂಬಂಧವು ಆಧುನಿಕ ಕಾಲದ ಅತ್ಯಂತ ಪರಿಣಾಮಕಾರಿ ಪಾಲುದಾರಿಕೆ, ಎರಡೂ ದೇಶಗಳ ನಡುವಿನ ಸಹಕಾರವು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ, ಪೂರೈಕೆ ಸರಪಳಿ ಮತ್ತು ಭದ್ರತೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಪ್ರಸ್ತಾವಿತ ಒಪ್ಪಂದವು ಎರಡೂ ದೇಶಗಳ ವ್ಯವಹಾರಗಳು ಮತ್ತು ಕಾರ್ಮಿಕರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಅಮೆರಿಕದಲ್ಲಿ ಬಳಸಲಾಗುವ 40%ಕ್ಕಿಂತ ಹೆಚ್ಚು ಜನರಿಕ್ ಔಷಧಗಳು ಭಾರತದಿಂದಲೇ ಬರುತ್ತವೆ ಎಂದು ಸರ್ಗಿಯೋ ಗೋರ್ ಹೇಳಿದ್ದಾರೆ. ದೆಹಲಿಯ ಮಾಳವೀಯ ನಗರದ ಹೋಟೆಲ್ವೊಂದರಲ್ಲಿ ಇಂದು ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 17 ವಿದೇಶಿಯರು ಸೇರಿ ಒಟ್ಟು 21 ಜನರು ಸಾವನ್ನಪ್ಪಿದ್ದು 40 ಮಂದಿ ಗಾಯಗೊಂಡಿದ್ದಾರೆ. 8 ಅಗ್ನಿಶಾಮಕ ದಳದವರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಪೊಲೀಸರು, ಅಗ್ನಿಶಾಮಕ ಸೇವೆಗಳು ಮತ್ತು ಇತರ ತುರ್ತು ಪ್ರತಿಕ್ರಿಯೆ ನೀಡುವವರ ಸಂಘಟಿತ ಪ್ರಯತ್ನಗಳ ಮೂಲಕ 40ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ದಕ್ಷಿಣ ದೆಹಲಿಯ ಡಿಸಿಪಿ ಅನಂತ್ ಮಿತ್ತಲ್ ಹೇಳಿದ್ದಾರೆ. ಬೆಂಕಿ ಅವಘಡದಿಂದ ಸಂಭವಿಸಿದಂತಹ ಜೀವಹಾನಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಕುವೈತ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರೀ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಕುವೈತ್ ವಾಯು ರಕ್ಷಣಾ ವ್ಯವಸ್ಥೆಯು ಇರಾನಿನ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ. ಚುನಾವಣಾ ಪ್ರಕ್ರಿಯೆಗಳು ಮತ್ತು ಪ್ರಚಾರಗಳಲ್ಲಿ ಮಾಧ್ಯಮಗಳ ಜಾಗತಿಕ ಅತ್ಯುತ್ತಮ ಆಚರಣೆಗಳು ಹಾಗೂ ನಾವೀನ್ಯತೆಗಳ ಕುರಿತು

0: ಚುನಾವಣಾ ಆಯೋಗ ಆಯೋಜನೆ ಮಾಡಿರುವಂತಹ ಎರಡು ದಿನಗಳ ಅಂತಾರಾಷ್ಟೀಯ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಈ ಸಮ್ಮೇಳನದಲ್ಲಿ ಮಾಧ್ಯಮ ಪ್ರಚಾರದ ಪ್ರಮುಖ ಸವಾಲುಗಳಾದಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆ, ಕೃತಕ ಬುದ್ದಿಮತ್ತೆ ಆಧಾರಿತ ಡೀಪ್ ಫೇಕ್ ಮತ್ತು ಸಿಂಥೆಟಿಕ್ ಮೀಡಿಯಾ, ಅಪಾರದರ್ಶಕ ಡಿಜಿಟಲ್ ರಾಜಕೀಯ ಜಾಹೀರಾತುಗಳು ಮತ್ತು ಸಾಮಾಜಿಕ ಜಾಲತಾಣಗಳ ನಿಯಂತ್ರಣದ ಕುರಿತು ಚರ್ಚೆಗಳು ನಡೆಯಲಿದೆ. ಸಮ್ಮೇಳನದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು, ವಿಷಯ ತಜ್ಞರು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಮತದಾರರ ಸಾಕ್ಷರತಾ ಕ್ಲಬ್ ಸದಸ್ಯರೂ ಸೇರಿದಂತೆ 480ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಮ್ಮೇಳನದಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್, ದೇಶದ 100 ಕೋಟಿಗೂ ಅಧಿಕ ಮತದಾರರ ಜೊತೆಗೆ ತಡೆರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 2025ರ ಅಂಕಿಅಂಶವನ್ನು ನೀಡಿದ್ದು, ಭಾರತ ಕೇವಲ 14 ತಿಂಗಳಲ್ಲಿ ದಾಖಲೆಯ 50 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಒಗ್ಗೂಡಿಸುವ ಮೂಲಕ ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಹೇಳಿದ್ದಾರೆ. ದೇಶದ ಸೌರಶಕ್ತಿ ಬೆಳವಣಿಗೆಯು ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಮತ್ತು ವಿಶ್ವ ದರ್ಜೆಯ ಮೂಲಸೌಕರ್ಯದ ಮೂಲಕ ದಾಖಲೆಯ ಪುಟಗಳನ್ನು ಸೇರಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶುದ್ಧ ಇಂಧನ ವೇಗವಾಗಿ ವರ್ಧಿಸುತ್ತಿದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದೆ ಮತ್ತು ನವೀಕರಿಸಬಹುದಾದಂತಹ ಇಂಧನದಲ್ಲಿ ಜಾಗತಿಕ ನಾಯಕನಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷರಾದಂತಹ ರಬಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಭಾರತದ ನೆರೆಹೊರೆ ಮೊದಲು ನೀತಿಯಡಿಯಲ್ಲಿ ನೇಪಾಳ ಆದ್ಯತೆಯ ಪಾಲುದಾರ ರಾಷ್ಟವಾಗಿದೆ. ಎರಡೂ ದೇಶಗಳ ನಡುವಿನ ವಿಶೇಷ ಮತ್ತು ಬಹುಮುಖಿ ಸಂಬಂಧವನ್ನು ಹೆಚ್ಚಿನ ಎತ್ತರಕ್ಕೆ ಇರಿಸಲು ಭಾರತ ನೇಪಾಳದ ನೂತನ ಸರ್ಕಾರದೊಂದಿಗೆ ಸಹಕರಿಸಲು ಎದುರು ನೋಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ ಶೇಕಡ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಕೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ಕೇಳಿ ಸ್ನೇಹ ಜೋಶಿ ಅವರಿಂದ ಸ್ವರಚಿತ ಕವನ ವಾಚನ.
5: ಶೀರ್ಷಿಕೆ ಅಲೆಯ ಬಲೆಯಲ್ಲಿ. ಸಾಗರದ ಅಲೆ ಅಲೆಯಲ್ಲಿ ತರಗೆಲೆಯಾಗಿ ಅಳಿದುಳಿದವರ ಹಿತಾಹಿತ ಸಹಿಸುತ್ತ ಸುಳಿಯಲಿ ಸಿಲುಕಿ ನೊರೆಯೊಡನೆ ನೊರೆಯಾಗಿ ಎತ್ತ ಹೋದಿರಿ ನೀವು ಮತ್ತೆ ಕಾಣದೆ ಎತ್ತ ಹೋದಿರಿ. ಮಾತೆಯ ಮಮತೆ ಮಮಕಾರ ಮೂಲೆ ಗುಂಪಾಗಿಸಿ ಬಿರಿದು ಹೂವಾಗಿ ಅರಳುವ ಮೊದಲೇ ಎಳೆಯ ಕೋಮಲ ಪುಟ್ಟ ಪುಟ್ಟ ಕರಗಳೇ ಎತ್ತ ಹೋದಿರಿ ನೀವು ಮತ್ತೆ ಕಾಣದೆ ಎತ್ತ ಹೋದಿರಿ. ಕಿತ್ತ ಕರುಳನೆ ಕಿವುಚಿ ಕಣ್ಣೀರ ಕೋಡಿ ಹರಿಸಿ ಎದೆ ಬಡಿದು ಅತ್ತು ಹೆತ್ತ ಕರುಳ ಕಾಣದೆ ಹಲುಬಿ ಅಲೆಯ ಬಲೆಯೊಳಗೆ ಬಲಿಯಾದ ಮಮತೆಯ ಮಾತೆಯರೇ ಎತ್ತ ಹೋದಿರಿ ನೀವು ಮತ್ತೆ ಕಾಣದೆ ಎತ್ತ ಹೋದಿರಿ. ತುತ್ತು ಚೀಲವ ತುಂಬಿ ಹೊತ್ತು ಕಳೆಯುವ ಮುನ್ನ ಎತ್ತಿ ಆಡಿಸಿ ಮಾತು ಕಲಿಸಿ ತಪ್ಪೆಜ್ಜೆ ಎಣಿಸಿ ಕೈ ಹಿಡಿದು ನಡೆಸಿ ಎದೆಗೆ ಬಾಚಿ ತಬ್ಬುವ ತಂದೆಯರೇ ಎತ್ತ ಹೋದಿರಿ ನೀವು

ಮತ್ತೆ ಕಾಣದೆ ಎತ್ತ ಹೋದಿರಿ. ಬೆಳಗು ಬೈಗಿನೊಂದಿಗೆ ಬೆಂದು ಬೆಂಗಾವಲಾಗಿ ನಿಂದು ಮೂಕರಾಗದಿ ಮೌನದೊಂದಿಗೆ ಹೆಜ್ಜೆ ಇಕ್ಕಿ ಅಂಬುಗರ್ಜನೆಗೆ ಬೆದರಿ ಬಲಿಯಾದ ಪ್ರೀತಿಯ ಪ್ರಾಣಿ ಸಂಕುಲವೇ, ಎತ್ತ ಹೋದಿರಿ ನೀವು ಮತ್ತೆ ಕಾಣದೆ ಎತ್ತ ಹೋದಿರಿ. ಕಾರು ಬಸ್ಸು ಲಾರಿ ಗಿಡ ಮರ ರೆಂಬೆ ಕೊಂಬೆಗಳ ಸಹಿತ ಸಾಗರ ತಟ ಸೌಂದರ್ಯವನ್ನೂ ಬಿಡದೆ ಸೂರೆ ಮಾಡಿ ತೀರದ ದಾಹದಿ ಎಲ್ಲವನ್ನೂ ನುಂಗಿದ ಆ ರುದ್ರ ನರ್ತನದಿ, ಎತ್ತ ಹೋದಿರಿ ನೀವು ಮತ್ತೆ ಕಾಣದೆ ಎತ್ತ ಹೋದಿರಿ. ಬಿದ್ದ ಮೇಲೆ ಬಂದವರಂತೆ ಎಲ್ಲಿಂದನೋ ಯಾರೋ ನೆರವೆಂದು ಕೈ ಚಾಚಿ ನೀಡಿದರು, ಆ ನೆರವೇ ಬರವಾಯಿತಲ್ಲ. ನೆರೆಯಲ್ಲುಳಿದು ಬದುಕಿ ಬಾಯಾರಿದವರ ಬಾಳು ಹಸನಾಗುವುದೇ, ಹೇಳದೆ ಕೇಳದೆ ಎತ್ತ ಹೋದಿರಿ ನೀವು ಮತ್ತೆ ಕಾಣದೆ ಎತ್ತ ಹೋದಿರಿ. ಶೀರ್ಷಿಕೆ ಹುಡುಕಬೇಕಾಗಿದೆ. ಹುಡುಕಬೇಕಾಗಿದೆ, ನಾವೀಗ ಹುಡುಕಬೇಕಾಗಿದೆ. ಮುತ್ತಜ್ಜನಿಂದ ನಮ್ಮಪ್ಪನ ತನಕ ಬಳುವಳಿಯಾಗಿ ಬಂದು ಸರಪಳಿಯಾಗಿ ನಿಂದು ಇಂದು ಕಾಣೆಯಾದದ್ದನ್ನು ಹುಡುಕಬೇಕಾಗಿದೆ, ನಾವೀಗ ಹುಡುಕಬೇಕಾಗಿದೆ. ಹೊರಟಿವೆ ನಮ್ಮ ಮಕ್ಕಳೇ ಶಾಲೆಗೆ ಕೈ ತುಂಬ ಚಾಕೊಲೇಟು ಬಬಲ್ ಗಮ್ಗಳು, ಮಾತೆತ್ತಿದರೆ ಪಾಪ್ ಗೀತೆಗಳ ಕಿರುಚುವ, ಓದೆಂದರೆ ಸಿನಿಮಾ ಡೈಲಾಗ್ ಒಪ್ಪಿಸುವ, ಮೊಬೈಲ್ ಇಂಟರ್ನೆಟ್ ಫೇಸ್ಬುಕ್ಕಲ್ಲಿ ಕಳೆದಿರುವ ಅವರನ್ನು ಕಂಡಾಗೊಮ್ಮೆ ಖಂಡಿತ ಅನಿಸುತ್ತದೆ ಹುಡುಕಬೇಕಾಗಿದೆ, ನಾವೀಗ ಹುಡುಕಬೇಕಾಗಿದೆ. ಹೊರಟಿವೆ ಪಡ್ಡೆ ಹುಡುಗರು ಕಾಲೇಜಿಗೆ, ಕಣ್ಣಿಗೆ ಬಣ್ಣದ ಗಾಗಲ್ಲು, ಬಾಯಲ್ಲಿ ಸುಡುವ ಸಿಗರೇಟು, ಒಳ ಸೇರಿದ ಡ್ರಗ್ಸ್ನ ಸೆಳೆತ, ಮೇಲೆ ಗುಟುಕಾದ ಸಾಂಗತ್ಯ, ಬೈಕ್ ಹತ್ತಿದರೆ ಅರೆಬರೆ ಬಟ್ಟೆ ತೊಟ್ಟ ಗರ್ಲ್ಫ್ರೆಂಡ್ಗಳ ಹೆಸರು ಜಪಿಸುತ್ತ ನಿಶೆ ಏರಿದಂಥವರನ್ನ, ಪಾರ್ಕು ಪಾರ್ಟಿಗಳಲ್ಲಿ ಮೈ ಮರೆತವರನ್ನ ಕಂಡಾಗೊಮ್ಮೆ ಖಂಡಿತ ಅನಿಸುತ್ತದೆ ಹುಡುಕಬೇಕಾಗಿದೆ, ನಾವೀಗ ಹುಡುಕಬೇಕಾಗಿದೆ. ಹೊರಟಿವೆ ನಮ್ಮೆಲ್ಲ ಸಂಬಂಧಗಳೇ ಬೀದಿಗೆ, ಕೈಯಲ್ಲಿ ಹೆತ್ತ ಮಗು ಆದರೆ ಅದಕ್ಕೆ ಹಾಲೂಡದೆ, ಕಂಡವರ ಕೈಗಾಕಿ ಸಮಾಜ ಸುಧಾರಣೆಗೆ ಸಜ್ಜಾದ ಆ ತಾಯಿ, ಲಂಚ ಕುಡಿತ ಜೂಜು ಮೋಜಲ್ಲಿ ಮೈ ಮರೆತ ಆ ತಂದೆ, ನಡು ನಡುವೆ ನಲುಗುವ ಮುದ್ದು ಕಂದಮ್ಮಗಳನ್ನು ಕಂಡಾಗೊಮ್ಮೆ ಖಂಡಿತ ಅನಿಸುತ್ತದೆ ಹುಡುಕಬೇಕಾಗಿದೆ, ನಾವೀಗ ಹುಡುಕಬೇಕಾಗಿದೆ. ಅಮ್ಮ ಕನ್ನಡಮ್ಮ ಹುಡುಕುವುದಾದರೂ ಏನನ್ನು ಎಂದೆಯ, ಕನ್ನಡದ ನೆಲದಲ್ಲಿ ಕನ್ನಡವನ್ನೇ ಮರೆವ, ಬಾಯಿ ತೆರೆದರೆ ಪರಭಾಷೆಯೇ ಉಲಿವ, ಹಿರಿಯರಿಗೆ ಅಗೌರವ ತೋರಿ ಮನಸೇಚ್ಛೆ ವರ್ತಿಸುವ ಈ ಪೀಳಿಗೆಯ ಅಲ್ಪಮತಿಗಳ ನೋಡಿ ಖಂಡಿತ ಅನಿಸುತ್ತದೆ ಹುಡುಕಲೇಬೇಕದನ್ನು ಎಂದು. ಅದೇ ಮನುಷ್ಯತ್ವದ ಕಳಚಿದ ಕೊಂಡಿ, ಅದೇ ಸುಸಂಸ್ಕೃತಿಯ ಸರಿದ ಸರಳ ಕೊಂಡಿ, ಅದೇ ಕೊಂಡಿಯ ನಿನ್ನೊಮ್ಮೆ ಖಂಡಿತ ಹುಡುಕಿ ಜೋಡಿಸಬೇಕಾಗಿದೆ, ನಾವೀಗ ಜೋಡಿಸಬೇಕಾಗಿದೆ. ಶೀರ್ಷಿಕೆ ನಾವೀಗ ನಿವೃತ್ತರು. ನಾವೀಗ ನಿವೃತ್ತರು, ನಿಶ್ಚಿಂತರು. ಯಾಕಾಗಿ, ಯಾರಿಗಾಗಿ? ಆದರೂ ಅನಿಸುತ್ತಿದೆ ಯಾಕೋ ಏನೋ ನಾವೇ ನಿರಾಶ್ರಿತರು. ಅಡಿಗೆ ಮನೆಯಲ್ಲೊಮ್ಮೆ ಇಣುಕಿದರೆ ದುಗುಡ ದುಮ್ಮಾನು ತುಂಬಿದ ಆ ಮುಖಗಳು, ಹಾಗೆಯೇ ಹೊರಳಿ ಪಡಸಾಲೆಯತ್ತ ನಡೆದರೆ ನೆಪ ಮಾತ್ರಕ್ಕೆ ಪೇಪರಿನಲ್ಲಿ ಮುಖವಿತ್ತ ನಾವೇ ಹೆತ್ತ ಮಕ್ಕಳು, ಬೇಡವೇ ಬೇಡ ಈ ರಗಳೆ ಎಂದುಕೊಂಡು ಮೊಮ್ಮಕ್ಕಳ ಬಳಿ ಪ್ರೀತಿಯಿಂದ ಹೋದರೆ ಕಂಗ್ಲೀಷಿನಲ್ಲಿ ಹೋಮ್ವರ್ಕ್ ಪ್ರಾಜೆಕ್ಟ್ ವರ್ಕ್ನಲ್ಲಿ ಮುಳುಗಿದ್ದ ಚಿಣ್ಣರೂ ಟೈಮ್ ಇಲ್ಲವಂತೆ ನಮ್ಮತ್ತ ತಿರುಗಿ ನೋಡಲೂ ವಲ್ಲರು. ಮನಃಶಾಂತಿಗಾಗಿ ದೇವರ ಮನೆಯಲ್ಲಿ ಹೆಜ್ಜೆ ಇಟ್ಟೊಡನೆ ಛೇ ಛೇ ಇದೀಗ ಒರೆಸಿದ್ದೆ ಬಂದೇ ಬಿಟ್ಟರು ಎಂಬ ಕೆಣಕು. ಸರಿ ಕೂತು ಜಪ ಮಾಡೋಣವೆಂದು ಕುರ್ಚಿಯಲ್ಲಿ ಒರಗಿದರೆ ಕೆಲಸಿಲ್ಲ ಭಗಸಿಲ್ಲ ಆರಾಮ್ ಜೀವನ ಇರೋದು ಎಂಬ ಕುಟುಕು. ಸಾಕಾಗಿ ತೋಟಕ್ಕೆ ಹೋಗಿ ಹೂ ಬಳ್ಳಿ ನಿಂತರೆ ಅಲ್ಲೇನಿದೆ? ತೋಟವೆಲ್ಲ ಖಾಲಿ ಖಾಲಿ. ಅಲ್ಲೇ ಎದ್ದು ನಿಂತ ದೊಡ್ಡ ಕಾಂಪ್ಲೆಕ್ಸ್ಗಳು. ಹಿಂದಿನ ದಿನಗಳ ನೆನೆದು ಕಣ್ಣೀರು ಒರೆಸುತ್ತ ಅಲ್ಲೇ ಸುತ್ತಾಡಿದರೆ ಒಳಗೆ ಕುಳಿತಿರಲು ನಿಮಗೇನು ಧಾಡಿ? ಡಾಕ್ಟರ ಬಿಲ್ಲನ್ನು ನಾವೆಷ್ಟು ಕೊಟ್ಟೆವು? ಕೂಡಲೇ ಕೇಳಿದ ಆ ಬಿರುನುಡಿಗಳನ್ನು ಮನದಲ್ಲಿ ನುಂಗಿಕೊಂಡು ವೃದ್ಧಾಶ್ರಮಕ್ಕಾಗಿ ಹೋಗಿ ಸೇರಿಬಿಡಲೇ? ಆದರೆ ಚಂಚಲ ಮನಸ್ಸು ಬುದ್ಧಿ ಹೇಳಿತ್ತು, ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು ಅಳಿಯಂದರ ಮರ್ಯಾದೆ ಮಣ್ಣು. ಸಾಕಿನ್ನು ಸಂಸಾರದ ಗೋಳು. ಸುಮ್ಮನೆ ನಮ್ಮಂತಿರುವವರೊಡನೆ ಕೈ ಜೋಡಿಸಿ ಒಡಲ ದುಃಖ ಮೈಮರೆಯಲು ನಗೆ ಕೂಟ ಸೇರಿ ಕೃತಕ ನಗೆ ಬೀರಿ ಎಲ್ಲ ಬವಣೆಗನ ಮನಸ್ಸಿಂದ ಹೊರದೂಡಿ ನಿಟ್ಟಿಸಿ

ಬಿಟ್ಟೊಡನೆ ದುಃಖ ದುಮ್ಮಾನಗಳೆಲ್ಲ ದೂರ ದೂರ. ನಿವೃತ್ತಿಯ ಅತ್ಯಲ್ಪ ಕಾಸಿನಲ್ಲೇ ಸಾಧ್ಯವಾದಷ್ಟು ಸಮಾಜ ಸೇವೆ, ಅನಕ್ಷರಸ್ಥರಿಗೆ ಅಕ್ಷರ ಜ್ಞಾನ, ಗತಿಹೀನರಿಗೆ ಉದಾರದಾನ, ಜೊತೆಗೆ ಕಲಾ ಸೇವೆ ಮಾಡುತ್ತಾ ಯೋಗ ಧ್ಯಾನ ಜಪ ತಪಗಳಲ್ಲಿ ತಲ್ಲೀನತೆ ಒಳ್ಳೆಯದಲ್ಲವೇ? ನೊಂದ ಮನಕ್ಕೆಷ್ಟೋ ಸಮಾಧಾನವಾಯಿತೆಂದು ಕೂಡಲೇ ಇಂಥ ನಿವೃತ್ತರ ಸಂಘ ನೆನೆಸಿಕೊಂಡ ಕ್ಷಣವೇ ಆದರದಿಂದ ಆತ್ಮೀಯತೆಯಿಂದ ತಮ್ಮವರೆಂದೇ ಕಾಣುವ ಅವರೇ ತಮ್ಮ ಕಣ್ಣಾಗಬಲ್ಲರು ಎಂದು ಮನ ಹಗುರಾಯಿತು. ಆದರೂ ಯಾಕೋ ಮತ್ತೆ ನೆನಪಾಯಿತು, ನಾವೀಗ ನಿವೃತ್ತರು, ನಿಶ್ಚಿಂತರು, ನಿರಾಶ್ರಿತರು. ಯಾಕಾಗಿ? ಈ ಪ್ರಶ್ನೆಗೆ ಉತ್ತರ ದೊರೆಯಿತು ಸಮಾಜ ಸೇವೆಗಾಗಿ. ಯಾರಿಗಾಗಿ? ಉತ್ತರ ಹೊಳೆದಿತ್ತು ಜನಹಿತಕ್ಕಾಗಿ, ಆತ್ಮಶಾಂತಿಗಾಗಿ. ಮನದಲ್ಲೇ ಬಚ್ಚಿಟ್ಟ ಚಿಂತೆಗಳನ್ನೆಲ್ಲ ದೂರ ದೂಡಿ ನಿವೃತ್ತರ ಸಂಘದಲ್ಲಿ ಸಂತಸದಿ ಸುಖಿಸಿದೆವು. ಕೈ ಜೋಡಿಸಿ ದುಃಖ ಹಂಚಿಕೊಂಡು ಸಮಾಧಾನಗೊಂಡಾಗ ಮನ ಹಗುರಾಯಿತು. ಈಗ ಅನಿಸುತ್ತಿದೆ, ನಾವೆಲ್ಲ ನಿವೃತ್ತರು, ನಿಶ್ಚಿಂತರು, ಜೊತೆಗೆ ಪ್ರಶಾಂತರು. ಶೀರ್ಷಿಕೆ ಮೇರಾ ಭಾರತ್ ಮಹಾನ್. ಆ ಓಣ್ಯಾಗ ನಾಲ್ಕು ನಾಲ್ಕು ಮನಿ, ಮುಂದ ಮೆಹಬೂಬಾ, ಹಿಂದ ಮಾರ್ಕೋನಿ, ಎಡಕ್ ಯಮುನಪ್ಪ, ಬಲಕ್ ಬನ್ನುಬಾಯಿ, ಹಿಂಗಿದ್ದ ಓಣ್ಯಾಗ ಎಲ್ಲಾರ್ದು ಒಡಕ್ಬಾಯಿ. ಮೆಹಬೂಬನ್ ಕಂಡ್ರ ಮಾರ್ಕೋನಿಗ್ ಮುನಿಸ, ಯಮುನಪ್ಪನ ಕಾಡುದಂದ್ರ ಬನ್ನೂಗ ಸೊಗಸು. ಅಲ್ಲೇ ಮಕ್ಕಳಾಟೆಲ್ಲ ಜಗಳಕ್ಕ ಮೂಲ, ಅಲ್ಲಲ್ಲೇ ಮನಿ ಮುಂದ ಕದನಕ್ಕ ಕಾಲ. ಹಿಂಗಿರೋ ಅಲ್ಲೇ ಒಂದಿನ ಬಂತೊಂದು ನಾಯಿ, ಜೊತೆಗೆ ತನ್ನ ಮೂರು ಮರಿಗಳ ಹಸಿದಿರುವಂಥ ಬಾಯಿ. ಓಣಿ ಮೂಲ್ಯಾಗೊಂದು ಕಡೆ ಜಾಗ ಮಾಡ್ಕೊಂಡು ಬಿತ್ತು, ಮೂರೂ ಮರಿಗನ್ನು ತನ್ನ ಸುತ್ತಾನ ಸುತ್ತಕೊಂಡಿತ್ತು. ಓಣಿ ಮಂದೆಲ್ಲ ಇಣು ಇಣುಕಿ ನಾಯಿ ನೋಡಿತ್ತು. ನಾಯಿ ಸುದ್ದ ಮಲಗಿದ್ದಲ್ಲೇ ಜನರ ಜಗಳ ಕಂಡಿತ್ತು. ಎದುರಾ ಬದರಾ ನಿಂತು ಒದರಾಡೋ ಈ ಮಂದಿನ ನೋಡಿ ಮನುಷ್ಯರು ಜಗಳಾಡ್ತಾರ ನಮ್ಮ ಹಂಗೆ ಅಂದ್ಕೊಂಡ್ಬಿಡ್ತು. ಒಂದಿನ ಮೂಲ್ಯಾಗ ಬಿದ್ದ ನಾಯಿ ನೋಡಿ ಯಮನಪ್ಪ ಮುಂದೆ ಬಂದ ರೊಟ್ಟಿ ಪಲ್ಯ ಜೋಡಿ. ನಾ ಏನು ಕಡಿಮೆ ಅಂತ ಮಾರ್ಕೋನಿ ಕೇಕ್ ತಂದ್ರೆ ಮೆಹಬೂಬ ಮಟ್ಟನ್ನು, ಬನ್ನುಬಾಯಿ ಹಲ್ವಾ ತಂದಿಟ್ರು ನೋಡ್ರಿ. ಆದ್ರೆ ಆ ತಾಯಿ ನಾಯಿ ಎಲ್ಲನೂ ನೋಡಿತ್ತು, ತನ್ನ ಮರಿಗಳ ಮೈ ನೆಕ್ಕಿ ಲಾಲ್ಸಿ ಹೇಳಿತ್ತು. ಬಡಿದಾಡೋ ಈ ಮಂದಿ ಮೊದ್ಲು ಬಿಡಬೇಕವ್ರ ಗತ್ತು, ಆಮೇಲೆ ಪ್ರೀತಿಯಿಂದ ಕೊಟ್ರಷ್ಟ ತಿನ್ನಬೇಕು ಅವ್ರ ತುತ್ತು. ನಾಯಿ ನಡ್ತಿ ಜನರಿಗೆ ತಿಳಿಯದ ಒಗಟಾಗಿತ್ತು, ರಮಿಸ್ಲಿಕ್ಕೆ ಹೋದ್ರೆ ಸಾಕು ಗುರುಗುಡ್ತಿತ್ತು. ಆದ್ರೆ ಪುಟ್ಟ ಮಕ್ಕಳಾಟಕ್ಕೆ ತನ್ನ ಮರಿಗಳು ಕಳಿಸಿತ್ತು, ಆ ಮಕ್ಕಳ ಪ್ರೀತಿನ ಮರ್ಯಾದೆ ಗಳಿಸಿತ್ತು. ಯಮನಪ್ಪನ ಮಗ, ಮಾರ್ಕೋನಿ ಮಗಳು, ಮೆಹಬೂಬನ್ ಬಾಯಿ, ಬನ್ನುಬಾಯಿ ಬೆಹನ. ಆ ನಾಯಿ ಮರಿಗಳನ್ನೆತ್ತಿ ಆಡಿಸೋದನ್ನ ನೋಡಿ ದೊಡ್ಡವ್ರಿಗೂ ಬಂತು ಆನಂದದ ಮೋಡಿ. ಒಬ್ಬೊಬ್ಬರಾಗಿ ಹೊರಗೆ ಬಂದರು ಓಣಿ ಮಂದಿ, ನಾಯಿನ ಕರ್ಕರೆದ್ರು ಹಾಕಿದ್ರು ತಿವಿ ಸಿಹಿ. ಒಬ್ಬೊಬ್ಬರಾಗಿ ಹೊರಗೆ ಬಂದರು ಓಣಿ ಮಂದಿ, ನಾಯಿನ ಕರ್ಕರೆದ್ರು ಹಾಕಿದ್ರು ಸಿಹಿ ತಿಂಡಿ. ಜನರ ಮುಖದಾಗ ಅರಳಿದ ನಗು ನೋಡಿ ಮರಿಗಳನ್ನೇ ನಾಯಿ ಕುಣದಾಡ್ತು ಕೊಡಿ. ಅಲ್ಲಿಂದ ಇಲ್ಲಿ ತನಕ ಆ ಓಣಿಗೆ ಗೂರ್ಖಾನ ಇಲ್ಲ, ಆ ನಾಯಿ ಮರಿ ಸಹಿತ ಆ ಓಣಿ ಕಾಯೋದು ಬಿಟ್ಟಿಲ್ಲ. ಹಿಂಗಾದ್ರೆ ದೇಶದ ತುಂಬೆಲ್ಲ ಸುಖಾನ ಸುಖಾರಿ, ಮೇರಾ ಭಾರತ್ ಮಹಾನ್ ಅಂತ ನಾವು ನೀವೆಲ್ಲ ಹಾಡೋಣ, ಬರ್ರಿ ಬರ್ರಿ. ಶೀರ್ಷಿಕೆ ನನಗ್ಯಾರು ದಿಕ್ಕು. ಬಾಲೆಯ ವಯಸ್ಸು 18 ಮೇಲೆ, ಮನೆತನ ನೋಡಿಟ್ಟು ಕೊಟ್ಟಾದ ಮೇಲೆ, ಆ ಬಾಲೆಯ ಕೇಳುವವರಾರು ಜಗದಿ, ಅವಳಿಗನ್ನಿಸಿದ್ದಿಷ್ಟೇ ನನಗ್ಯಾರು ದಿಕ್ಕು. ಬಿರುನುಡಿ ಆಡುವ ಅತ್ತೆಯ ಮನೆಯಲ್ಲಿ ಕ್ಷಣಕ್ಕೊಮ್ಮೆ ಮನ ನೆನೆಯುವುದು ತೌರಿನ ಮನೆಯ, ಕಟ್ಟಿಕೊಂಡವ ಕಾಣದಂತಿರಲು ಒಳಗೆ, ಅವಳಿಗನ್ನಿಸಿದ್ದಿಷ್ಟೇ ನನಗ್ಯಾರು ದಿಕ್ಕು. ಗಂಡನ ತೆಕ್ಕೆಯಲ್ಲಿ ಸುಖ ಕಂಡ ಬಳಿಕ, ಮಕ್ಕಳಾಗಿ ಅವಕ್ಕೆ ರೆಕ್ಕೆ ಬಲಿತಾ ಬಳಿಕ, ಸಂಸಾರದ ಜಂಜಡದಿ ನರಳುವ ಸಮಯದಲ್ಲಿ, ಅವಳಿಗನ್ನಿಸಿದ್ದಿಷ್ಟೇ ನನಗ್ಯಾರು ದಿಕ್ಕು. ಮನೆ ತುಂಬ ಸೊಸಿಯಂದರು ಓಡಾಡುವಾಗ, ಅಳಿಯಂದರು ಆಸ್ತಿಗಾಗಿ ಒಟಗುಟ್ಟಿದಾಗ, ಗಂಡನ ಕಂದಿದ ಮುಖ ಎದುರು ಕಂಡಾಗ, ಅವಳಿಗನ್ನಿಸಿದ್ದಿಷ್ಟೇ ನನಗ್ಯಾರು ದಿಕ್ಕು. ಅಂತೂ ವಯಸ್ಸು 60 ಆಯಿತು, ಅಜ್ಜಿಯ ಪಟ್ಟವನ್ನು ಗಳಿಸಿದ್ದೂ ಆಯಿತು, ಅವರವರ ಪಾಡಿಗೆ ಅವರು ಇದ್ದಾಯಿತು, ಅವಳಿಗನ್ನಿಸಿದ್ದಿಷ್ಟೇ ನನಗ್ಯಾರು ದಿಕ್ಕು. ಅನಾರೋಗ್ಯದ ಕಾರಣ ಹಾಸಿಗೆ ಹಿಡಿದಾಗ, 10 ವೈದ್ಯರು ನಾಡಿ ಮಿಡಿದಾಗ, ಕೊನೆಗೊಮ್ಮೆ ಕೊನೆಯುಸರು ಹೊರಗೆ ಹಾಯ್ದಾಗ, ಆಗ ಕಟ್ಟಿಕೊಂಡವನಿಗನ್ನಿಸಿದ್ದಿಷ್ಟೇ ನನಗ್ಯಾರು ದಿಕ್ಕು, ಇನ್ನು ನನಗ್ಯಾರು ದಿಕ್ಕು. ಶೀರ್ಷಿಕೆ ಕೆಲಸದ ಕರೆ. ಎಂದಾದರೊಮ್ಮೆ ಕರೆ ಬರಬಹುದು, ಕೆಲಸದಾಸೆಯಲ್ಲಿ ಹೋದವರಿಗೆ ಕೇಳುವರು ಹಣವ ರಾಶಿ ರಾಶಿ, ಅದ ಕೊಟ್ಟರೆ

0: ಅಕ್ಕೂ ಕೆಲಸ ನಿಮಗೆ. ಜಾಣರೆಲ್ಲ ನೆಕ್ಕುತಿಹರು ತಮ್ಮ ಪ್ರತಿಭಾ ಪತ್ರ, ಆದರೆ ಅದಕ್ಕೆ ಬೆಲೆ ಇರದೆ ಹಣದ ಬೆಲೆ ಏರಿಹುದು. ಬಡವರಲ್ಲಿ ಜಾಣರು ಪದವೀಧರರು ಗಟ್ಟಿ ಮನದಿಂದ ಮುಂದಾಗಿ ದುಡ್ಡನ್ನೆಲ್ಲ ಬಾಚಿ ಸೆಳೆದುಕೊಳ್ಳುವವರನ್ನು ಹಿಡಿದು ತರಿದು ಚಚ್ಚಿ ಬಂಡಾಯವೆದ್ದು ಮೇಲೇಳಬೇಕು, ಇಲ್ಲವಾದರೆ ವಿಷ ನುಂಗಿ ಕೆಳಬೀಳಬೇಕು. ದುಡ್ಡಿದ್ದವ ದೊಡ್ಡಪ್ಪ, ಇಂದಿನ ಕಾಲ ಕೆಟ್ಟಿತು ಎಂದು ಹೇಳುವ ಹಿರಿಯರ ಮಾತು ಸುಳ್ಳಾಗದೆ ಸತ್ಯವಾಗಿ ಹುದೀಗ.
1: ಸ್ನೇಹ ಜೋಶಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಪ್ರಿಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
1: 2253 45,
0: ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸೈಕಲ್ ಅತ್ಯಂತ ಸರಳ ಮತ್ತು ಕೈಗೆಟಕುವ ದರದಲ್ಲಿ ಸಿಗುವಂಥದ್ದು, ಪರಿಸರಕ್ಕೆ ಹಾನಿಯಾಗದ ಸುಸ್ಥಿರ ಸಾರಿಗೆ ಸಾಧನವಾಗಿದೆ. 2 ಶತಮಾನಗಳಿಂದಲೂ ಬಳಕೆಯಲ್ಲಿರುವಂತಹ ಬೈಸಿಕಲ್ ಮಾನವನ ಆರೋಗ್ಯ ಮತ್ತು ಸ್ವಚ್ಛ ಪರಿಸರದ ಸಂಕೇತವಾಗಿದೆ. ಈಗ ಕೇಳೋಣ ಸೈಕಲ್ ಸವಾರಿ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸುರಭಿ ಭಾರದ್ವಾಜ್. ದೇವು ಕೆ ಅಂಬಿಗಾವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರೋಹನ್ ಎಸ್ ದೇಸಾಯಿ ಅವರು.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ
3: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲಿತು ಸಸರಳ ಗಗನ
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು
4: ಜೀವನವೆಲ್ಲವೂ ನಾ ಹಾಡುವೆ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ಬೈಸಿಕಲ್ ದಿನದ ಕುರಿತು ಮಾತನಾಡ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ಸೈಕಲ್ಗಳ ಆವಿಷ್ಕಾರಕ್ಕೂ ಮುಂಚೆ ಮಾನವ ಚಾಲಿತ ವಾಹನಗಳನ್ನು ನಿರ್ಮಿಸುವತ್ತ ಅನೇಕರು ಕೆಲಸ ಮಾಡಿದ್ರು. 1817ರಲ್ಲಿ ಬಳಕೆಗೆ ಬಂದಂತಹ ಡೈಸಿನ್ ವಾಹನ ಸೈಕಲ್ಗಳ ಪೂರ್ವಜ ಅಂತ ಹೇಳ್ಬೋದು. ಎರಡು ಚಕ್ರಗಳನ್ನು ಹೊಂದಿದ್ದ ವಾಹನ, ಇದರಲ್ಲಿ ಪೆಡಲ್ ಮತ್ತು ಚೈನ್ ಇರಲಿಲ್ಲ. ಈ ವಾಹನದ ಮೇಲೆ ಕುಳಿತ ಸವಾರ ಕಾಲುಗಳಿಂದಲೇ ನೆಲವನ್ನು ತಳ್ಳುವುದರ ಮೂಲಕ ಚಲಿಸಬೇಕಾಗಿತ್ತು. ಹೀಗೆ ಮುಂದೆ ಬದಲಾವಣೆ ರೂಪ ತಾಳ್ತು. 1860ರಲ್ಲಿ ಪಿಯರಿ ಮಿಕಾ ಮತ್ತು ಪಿಯರಿ ಲಾಲ್ಮಂಟ್ ಎಂಬ ಫ್ರೆಂಚ್ ಆವಿಷ್ಕರ್ತರು ಪೆಡಲ್ಗಳನ್ನು ಸೈಕಲ್ ಒಂದನ್ನು ನಿರ್ಮಿಸಿದರು. ಮುಂದೆ 1885ರ ರೋವರ್ ಸೈಕಲ್ ಅನ್ನು ಆಧುನಿಕ ಸೈಕಲ್ಗಳ ಮೊದಲ ರೂಪ ಅಂತ ಗುರುತಿಸಬಹುದು. 1888ರಲ್ಲಿ ಗಾಳಿ ತುಂಬಿಸುವ ರಬ್ಬರ್ ಟೈರ್ಗಳು ಉಪಯೋಗಕ್ಕೆ ಬಂದವು. ಹಾಗೇನೆ ಗೇರುಗಳುಳ್ಳಂತಹ ಸೈಕಲ್ಗಳ ಆವಿಷ್ಕಾರಕ್ಕೂ ಕೂಡ ಇದೇ ಸಮಯಕ್ಕೆ ನಡೆಯಿತು. ಹೀಗೆ ಸೈಕಲ್ ರೂಪ ತಾಳಿತು ಅಂತ ಹೇಳಬಹುದು. ಈಗ ಹರಿಚರಣ್ ಅವರ ಕಂಠಸರಿಯಲ್ಲಿ ಕೇಳೋಣ ಗೂಗ್ಲಿ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಗೀತರಚನೆಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿದೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಬೈಸಿಕಲ್ ಕುರಿತಾಗಿ ಮಾತನಾಡ್ತಾ ಇದ್ವಿ. ಪೆಡಲ್ಗಳನ್ನು ತುಳಿಯುವ ಮೂಲಕ ಚಾಲನೆ ಮಾಡುವ ಮಾನವ ಚಾಲಿತ ದ್ವಿಚಕ್ರ ವಾಹನ ಸೈಕಲ್. ಸೈಕಲ್ಗಳು 19ನೇ ಶತಮಾನದಲ್ಲಿ ಯುರೋಪ್ ಖಂಡದಲ್ಲಿ ಮೊದಲು ಬಳಕೆಗೆ ಬಂದವು. ಅನೇಕ ಪ್ರದೇಶಗಳಲ್ಲಿ ಸೈಕಲ್ಗಳು ಪ್ರಮುಖವಾದ ಸಂಚಾರ ವಾಹನಗಳು. ಸಂಚಾರ ಅಲ್ಲದೇನೆ ಕೂಡ ಸೈಕಲ್ಗಳನ್ನು ಮನೋರಂಜನೆಗಾಗಿ, ವ್ಯಾಯಾಮಕ್ಕಾಗಿ ಸಹ ಉಪಯೋಗಿಸಲಾಗುತ್ತದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾರಕಿಯವರ ಕಂಠಸ್ಥಿತಿಗಳಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಇಳೆಯರಾಜ ಅವರ ಸಂಗೀತವಿತ್ತು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಫೀಸು, ಬುಕ್ಸ್. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ಸೈಕಲ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಸೈಕಲ್ಗಳನ್ನು ಸಂಚಾರ, ಸರಕು ಸಾಗಣೆ, ವ್ಯಾಯಾಮ, ಮನೋರಂಜನೆ, ಸೈಕಲ್ ಪ್ರವಾಸ, ಸೈಕಲ್ ಪರ್ವತಾರೋಹಣ, ಅಂಚೆ ರವಾನೆ ಮತ್ತು ಸೈಕಲ್ ರಿಕ್ಷಾಗಳ ಬಳಕೆ ಕೂಡ ಆಗ್ತಾ ಇತ್ತು. ಸೈಕಲ್ ರೇಸ್, ಇತರ ಸ್ಪರ್ಧೆಗಳೆಲ್ಲ ನಡೀತಾ ಇತ್ತು. ಒಟ್ಟಾರೆಯಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಸೈಕಲ್ ಸವಾರಿ ಮಾಡಬಹುದು.
3: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
0: ಈಗ ಪ್ರೇಮಲೋಕ ಚಿತ್ರದ ಗೀತೆಯನ್ನು ಕೇಳೋಣ. ಕೆಜೆ ಜೇಸುದಾಸ್ ಹಾಗೂ ಎಸ್ ಚಾಣಕ್ಯವರ ಕಂಠಸಿರಿಗಳಲ್ಲಿ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಸರ್ವ ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಸೈಕಲ್ ಕುರಿತಾಗಿ ಮಾತನಾಡ್ತಾ ಇದ್ವಿ. ಸೈಕಲ್ ತನ್ನ ಸರಳತೆ ಮತ್ತು ಉಪಯುಕ್ತತೆಯಿಂದಾಗಿ ಪ್ರಪಂಚದಾದ್ಯಂತ ಜನಪ್ರಿಯವಾಗಿದೆ. ಎಲ್ರಿಗೂ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿರುವ ಅತ್ಯುತ್ತಮ ವಾಹನವಾಗಿದೆ ಸೈಕಲ್. ಪ್ರಸ್ತುತ ಈಗಿನ ಕಾಲದಲ್ಲಿ ಮಕ್ಕಳ ಸೈಕಲ್ಗಳು, ರೇಸಿಂಗ್ ಸೈಕಲ್ಗಳು, ಗೇರ್ ಸೈಕಲ್ಗಳು ಮತ್ತು ಮೌಂಟೇನ್ ಬೈಕ್ಗಳು ಸೇರಿದಂತೆ ವಿವಿಧ ಮಾದರಿಯ ಸೈಕಲ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಸೈಕಲ್ನಿಂದ ಯಾವುದೇ ರೀತಿ ಹೊಗೆ ಅಥವಾ ಶಬ್ದ ಮಾಲಿನ್ಯ ಉಂಟಾಗುವುದಿಲ್ಲ. ಇದು ಪರಿಸರವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತೆ. ಈಗ ಕೇಳೋಣ ಹುಡುಗರು ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಮಮತಾ ಶರ್ಮಾ ಹಾಗೂ ವಿ ಹರಿಕೃಷ್ಣ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಭಾವಗೀತೆಗಳು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ವರ ಮೂರ್ತಿ ವಿರಚಿತ ಭಾವಗೀತೆ, ಹಾಡಿದ್ದಾರೆ ಮಹೇಶ್ ಎಂ ಪಾಟೀಲ್, ಸಂಗೀತ ನೀಡಿದ್ದಾರೆ ಎಚ್ ಕೆ ನಾರಾಯಣ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಮುಂದಿನ ಭಾವಗೀತೆ ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್‌ನಲ್ಲಿ ವಾರ್ತಾ ಸಂಚಿಕೆ ಕೇಳಲಿರುವಿರಿ.

ಪರಿಹಾರದ ಫಲಿತಾಂಶಗಳನ್ನು ಸುಧಾರಿಸಿದೆ. 2026 ಮಾರ್ಚ್ ವರೆಗೆ ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸಾಲದಾತರು ಸುಮಾರು 432,000 ಕೋಟಿ ರೂಪಾಯಿಗಳನ್ನು ವಾಪಸ್ ಪಡೆದಿದ್ದಾರೆ. ಈ ಅನುಭವವನ್ನು ಆಧರಿಸಿ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಕಾಯ್ದೆ 2026 ವಿಳಂಬಗಳನ್ನು ತಗ್ಗಿಸಲು, ಸಾಲದಾತರ ಮೇಲ್ವಿಚಾರಣೆಯನ್ನು ಬಲಪಡಿಸಲು ಮತ್ತು ಕಾರ್ಯವಿಧಾನದ ಸ್ಪಷ್ಟತೆಯನ್ನು ಸುಧಾರಿಸಲು ಹಲವು ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ದಿವಾಳಿತನ ಪರಿಹಾರ ಮತ್ತು ವಿಸರ್ಜನಾ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿ, ನಿರೀಕ್ಷಿತ ಮತ್ತು ಪರಿಹಾರ ಆಧಾರಿತವಾಗಿಸಲು ಈ ತಿದ್ದುಪಡಿ ಪ್ರಯತ್ನಿಸುತ್ತದೆ. ಪ್ರತಿಯೊಂದು ಕಾರ್ಯವಿಧಾನವು ಪ್ರತ್ಯೇಕ ವೇದಿಕೆಗಳು ಮತ್ತು ಕಾರ್ಯವಿಧಾನಗಳನ್ನು ಅನುಸರಿಸುತ್ತಿತ್ತು. ಇದು ಸಾಮಾನ್ಯವಾಗಿ ಸಮನ್ವಯವನ್ನು ಸಂಕೀರ್ಣ ಮತ್ತು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನಾಗಿ ಮಾಡಿತು. ಈ ಸವಾಲುಗಳನ್ನು ಪರಿಹರಿಸಲು ಸರ್ಕಾರವು ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಪರಿಚಯಿಸಿತು. ಇದು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಒಂದೇ ವ್ಯವಸ್ಥೆಯಡಿ ಕ್ರೋಢೀಕರಿಸಿತು. ಸಂಹಿತೆಯು ಸಾಲದಾತರ ಭಾಗವಹಿಸುವಿಕೆಯನ್ನು ಬಲಪಡಿಸಿತು ಮತ್ತು ಎಲ್ಲಾ ಪಾಲುದಾರರ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸುವ ಜೊತೆಗೆ ಆಸ್ತಿ ಮೌಲ್ಯವನ್ನು ಗರಿಷ್ಠಗೊಳಿಸುವ ಗುರಿಯನ್ನು ಹೊಂದಿತ್ತು. 2016 ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯನ್ನು ಜಾರಿಗೆ ತರುವ ಮುನ್ನ ಭಾರತದಲ್ಲಿ ದಿವಾಳಿತನ ಪರಿಹಾರವು ಹಲವು ಅತಿಕ್ರಮಿಸುವ ಕಾನೂನು ಚೌಕಟ್ಟುಗಳ ಮೂಲಕ ಕಾರ್ಯನಿರ್ವಹಿಸುತ್ತಿತ್ತು. ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಕಂಪನಿಗಳನ್ನು ಕಂಪನಿಗಳ ಕಾಯ್ದೆ, ಅನಾರೋಗ್ಯಕರ ಕೈಗಾರಿಕಾ ಕಂಪನಿಗಳ ಕಾಯ್ದೆ, ಸಾಲ ವಸೂಲಾತಿ ಕಾರ್ಯವಿಧಾನಗಳು ಮತ್ತು ಸರ್ಫೇಸಿ ಸೇರಿದಂತೆ ಸುರಕ್ಷಿತ ಸಾಲಗಾರ

ಮತದಾರರ ಚೌಕಟ್ಟುಗಳಂತಹ ವಿವಿಧ ಕಾನೂನುಗಳಡಿಯಲ್ಲಿ ನಿರ್ವಹಿಸಲಾಗುತ್ತಿತ್ತು. ಈ ಪ್ರಕ್ರಿಯೆಗಳು ಪ್ರತ್ಯೇಕ ಸಂಸ್ಥೆಗಳು ಮತ್ತು ವೇದಿಕೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದವು. ಇದು ಆಗಾಗ್ಗೆ ವಿಘಟಿತ ಪ್ರಕ್ರಿಯೆಗಳಿಗೆ ಮತ್ತು ಅಧಿಕಾರ ವ್ಯಾಪ್ತಿಯ ಗೊಂದಲಕ್ಕೆ ಕಾರಣವಾಗುತ್ತಿತ್ತು. ಪರಿಣಾಮವಾಗಿ ಪರಿಹಾರ ಪ್ರಕ್ರಿಯೆಗಳು ಆಗಾಗ್ಗೆ ದೀರ್ಘಕಾಲೀನ ಮತ್ತು ಅನಿಶ್ಚಿತವಾಗುತ್ತಿದ್ದವು. ಪ್ರಕರಣಗಳು ವರ್ಷಗಟ್ಟಲೆ ಬಾಕಿ ಉಳಿಯುತ್ತಿದ್ದವು. ಈ ಅವಧಿಯಲ್ಲಿ ಸಂಕಷ್ಟದಲ್ಲಿರುವ ಸ್ವತ್ತುಗಳ ಮೌಲ್ಯವು ಕುಸಿಯುತ್ತಿತ್ತು. ವಿಳಂಬಗಳು ಸಾಲದಾತರ ಬಾಕಿಗಳನ್ನು ಮರುಪಡೆಯುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸಿದವು ಮತ್ತು ಕಾರ್ಯಸಾಧ್ಯವಾದ ವ್ಯವಹಾರಗಳನ್ನು ಪುನರುಜ್ಜೀವನಗೊಳಿಸುವ ಸಾಧ್ಯತೆಯನ್ನು ತಗ್ಗಿಸಿದವು. ಏಕೀಕೃತ ಮತ್ತು ಕಾಲಮಿತಿಯ ಕಾರ್ಯವಿಧಾನದ ಅನುಪಸ್ಥಿತಿಯು ಒಟ್ಟಾರೆ ಸಾಲಶಿಸ್ತು ಮತ್ತು ಹೂಡಿಕೆದಾರರ ವಿಶ್ವಾಸದ ಮೇಲೆ ಪರಿಣಾಮ ಬೀರಿತು. ಸಂಹಿತೆಯು ಸಾಲಗಾರ ನಿಯಂತ್ರಿತ ವ್ಯವಸ್ಥೆಯಿಂದ ಸಾಲದಾತ ಆಧಾರಿತ ಪರಿಹಾರ ಚೌಕಟ್ಟಿನತ್ತ ಪರಿವರ್ತನೆಯನ್ನು ಪರಿಚಯಿಸಿತು. ಮೌಲ್ಯಗರಿಷ್ಠೀಕರಣ, ಕಾರ್ಯಸಾಧ್ಯವಾದ ವ್ಯವಹಾರಗಳ ಮುಂದುವರಿಕೆ ಮತ್ತು ಪಾಲುದಾರರ ಸಮತೋಲಿತ ಚಿಕಿತ್ಸೆಗೆ ಒತ್ತು ನೀಡಲಾಯಿತು. ದೀರ್ಘ ವಿಳಂಬಗಳು ಉದ್ಯಮದ ಮೌಲ್ಯವನ್ನು ನಾಶ ಮಾಡುವ ಮೊದಲು ಆರ್ಥಿಕ ಸಂಕಷ್ಟವನ್ನು ಆರಂಭಿಕ ಹಂತದಲ್ಲಿಯೇ ಪರಿಹರಿಸುವುದನ್ನು ಸಂಹಿತೆಯು ಖಚಿತಪಡಿಸಿತು. ಚೌಕಟ್ಟಿನ ಕೇಂದ್ರದಲ್ಲಿ ಕಾರ್ಪೊರೇಟ್ ದಿವಾಳಿತನ ಪರಿಹಾರ ಪ್ರಕ್ರಿಯೆ ಇದ್ದು, ಇದು ಕಾರ್ಪೊರೇಟ್ ದಿವಾಳಿತನವನ್ನು ಪರಿಹರಿಸಲು ರಚನಾತ್ಮಕ ಕಾರ್ಯವಿಧಾನವನ್ನು ಒದಗಿಸುತ್ತದೆ. ಹಣಕಾಸು ಸಾಲದಾತರನ್ನು ಒಳಗೊಂಡ ಸಾಲದಾತರ ಸಮಿತಿ ಪರಿಹಾರ ಯೋಜನೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ನಂತರ ಅವರು ಸಂಕಷ್ಟದಲ್ಲಿರುವ ಘಟಕದ ಭವಿಷ್ಯದ ಬಗ್ಗೆ ಪ್ರಮುಖ ವಾಣಿಜ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಸಂಹಿತೆಯು ಪರಿಹಾರಕ್ಕಾಗಿ ಕಾಲಮಿತಿಯ ವ್ಯವಸ್ಥೆಯನ್ನು ಆರಂಭಿಸಿತು. ಸಿಐಆರ್ಪಿಯನ್ನು 180 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ರೂಪಿಸಲಾಗಿದ್ದು, ನಿರ್ದಿಷ್ಟ ಸಂದರ್ಭಗಳಲ್ಲಿ 330 ದಿನಗಳವರೆಗೆ ವಿಸ್ತರಿಸಬಹುದು. ಈ ಕಾಲಮಿತಿ ಆಧಾರಿತ ವಿಧಾನವು ಅನಿರ್ದಿಷ್ಟ ವಿಳಂಬಗಳನ್ನು ತಡೆಗಟ್ಟುವುದು ಮತ್ತು ಸಂಕಷ್ಟದಲ್ಲಿರುವ ವ್ಯವಹಾರಗಳ ಆರ್ಥಿಕ ಮೌಲ್ಯವನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ. ನಿಗದಿತ ಚೌಕಟ್ಟಿನೊಳಗೆ ಪರಿಹಾರ ಸಾಧಿಸದಿದ್ದರೆ ಸಂಹಿತೆಯ ನಿಬಂಧನೆಗಳಂತೆ ಘಟಕವು ವಿಸರ್ಜನೆಗೆ ಒಳಗಾಗುತ್ತದೆ. ಐಬಿಸಿ ಚೌಕಟ್ಟಿನ ಪರಿಣಾಮಕಾರಿತ್ವವು ಸಂಹಿತೆಯ ಅಡಿಯಲ್ಲಿ ಸ್ಥಾಪಿಸಲಾದ ನಿಯಂತ್ರಿತ ಸಾಂಸ್ಥಿಕ ಪರಿಸರ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. ಭಾರತದ ದಿವಾಳಿತನ ಮತ್ತು ದಿವಾಳಿತನ ಮಂಡಳಿ ನಿಯಂತ್ರಕ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ದಿವಾಳಿತನ ಪ್ರಕ್ರಿಯೆಗಳು, ದಿವಾಳಿತನ ವೃತ್ತಿಪರರು ಮತ್ತು ಚೌಕಟ್ಟಿನ ಅಡಿಯಲ್ಲಿ ಸಂಬಂಧಿತ ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದು ಐಬಿಸಿ ಪರಿಸರ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ನಿಯಮಗಳು ಮತ್ತು ಮಾನದಂಡಗಳನ್ನು ಸಹ ರೂಪಿಸುತ್ತದೆ. ದಿವಾಳಿತನ ವೃತ್ತಿಪರರು ಸಂಕಷ್ಟದಲ್ಲಿರುವ ಘಟಕಗಳ ವ್ಯವಹಾರಗಳನ್ನು ನಿರ್ವಹಿಸುತ್ತಾರೆ, ಸ್ವತ್ತುಗಳನ್ನು ರಕ್ಷಿಸುತ್ತಾರೆ ಮತ್ತು ಸಾಲದಾತರ ಸಭೆಗಳನ್ನು ಸುಗಮಗೊಳಿಸುತ್ತಾರೆ. ಅವರು ಸಂಹಿತೆ ಮತ್ತು ಅನ್ವಯವಾಗುವ ನಿಯಮಗಳಿಗೆ ಅನುಸಾರವಾಗಿ ಪರಿಹಾರ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಕಾರ್ಪೊರೇಟ್ ದಿವಾಳಿತನ ವಿಷಯಗಳ ಬಗ್ಗೆ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ತೀರ್ಪು ನೀಡುತ್ತದೆ. ನ್ಯಾಯ ನಿರ್ಣಯ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರ ನಿರ್ಧಾರಗಳ ವಿರುದ್ಧದ ಮೇಲ್ಮನವಿಗಳನ್ನು ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿ ಆಲಿಸುತ್ತದೆ. ಒಟ್ಟಾರೆಯಾಗಿ ಈ ಸಂಸ್ಥೆಗಳು ಭಾರತದಲ್ಲಿ ದಿವಾಳಿತನ ಪರಿಹಾರಕ್ಕಾಗಿ ರಚನಾತ್ಮಕ ಮೇಲ್ವಿಚಾರಣೆಯ ಮತ್ತು ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ ಕಾರ್ಯವಿಧಾನವನ್ನು ಸೃಷ್ಟಿಸುತ್ತವೆ. ಜಾರಿಯಾದಾಗಿನಿಂದ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಭಾರತದ ದಿವಾಳಿತನ ಮತ್ತು ಸಾಲ ಪರಿಸರ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. ಚೌಕಟ್ಟು ರಿಕವರಿ ಕಾರ್ಯವಿಧಾನಗಳನ್ನು ಸುಧಾರಿಸಿದೆ, ಸಾಲದಾತರ ಶಿಸ್ತನ್ನು ಬಲಪಡಿಸಿದೆ ಮತ್ತು ಸಂಕಷ್ಟದಲ್ಲಿರುವ ಸಂಸ್ಥೆಗಳಿಗೆ ಹೆಚ್ಚು ರಚನಾತ್ಮಕ ಪರಿಹಾರ ಪ್ರಕ್ರಿಯೆಯನ್ನು ಸೃಷ್ಟಿಸಿದೆ. 2026 ಮಾರ್ಚ್ ವರೆಗೆ 8,987 ಸಿಐಆರ್ಪಿಗಳನ್ನು ಸಂಹಿತೆಯ ಅಡಿಯಲ್ಲಿ ಸೇರಿಸಲಾಗಿದೆ. 1,419 ಕಾರ್ಪೊರೇಟ್ ಸಾಲಗಾರರನ್ನು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಪರಿಹರಿಸಲಾಗಿದೆ. ಉಳಿದ ಪ್ರಕರಣಗಳನ್ನು ಇತ್ಯರ್ಥಗಳು, ಮೇಲ್ಮನವಿಗಳು, ವಿಮರ್ಶೆಗಳು ಮತ್ತು ಸೆಕ್ಷನ್ 12A ಅಡಿಯಲ್ಲಿ ವಾಪಸ್ ಪಡೆಯುವ ಮೂಲಕ ವಿಲೇವಾರಿ ಮಾಡಲಾಗಿದೆ. 2026 ಮಾರ್ಚ್ ಹೊತ್ತಿಗೆ ಸಾಲದಾತರು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸುಮಾರು 432,000 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದಾರೆ.
ವಸೂಲಾತಿಗಳು ದಿವಾಳಿ ಮೌಲ್ಯದ ಶೇಕಡ 116.85% ಮತ್ತು ನ್ಯಾಯಯುತ ಮೌಲ್ಯದ ಶೇಕಡ 94.56% ಹೆಚ್ಚಾಗಿದೆ. ಈ ಚೌಕಟ್ಟು ಬ್ಯಾಂಕಿಂಗ್ ವಲಯಕ್ಕೆ ಸಾಲ ವಸೂಲಾತಿಯ

ಫಲಿತಾಂಶಗಳನ್ನು ಸುಧಾರಿಸುವ ಆರ್ಬಿಐನ ಭಾರತದಲ್ಲಿ ಬ್ಯಾಂಕಿಂಗ್ನ ಪ್ರವೃತ್ತಿಗಳು ಮತ್ತು ಪ್ರಗತಿ ವರದಿ 2025 ಡಿಸೆಂಬರ್ 29 ಬಿಡುಗಡೆಯಾಗಿದೆ. ಅದರ ಪ್ರಕಾರ ವಿವಿಧ ಮಾರ್ಗಗಳ ಮೂಲಕ ವಸೂಲಿ ಮಾಡಿದ ಒಟ್ಟು 1,04,099 ಕೋಟಿ ರೂಪಾಯಿಗಳಲ್ಲಿ ಐಬಿಸಿ ಮಾತ್ರ ಗಮನಾರ್ಹ 54,528 ಕೋಟಿ ರೂಪಾಯಿಗಳ ಕೊಡುಗೆ ನೀಡಿದೆ. ಇದು ಒಟ್ಟು ವಸೂಲಿಯಲ್ಲಿ ಶೇಕಡ 58.4%. ಇದು ಸರ್ಫೇಸಿ ಸಾಲ ವಸೂಲಾತಿ ನ್ಯಾಯಮಂಡಳಿಗಳು ಮತ್ತು ಲೋಕ ಅದಾಲತ್ಗಳ ಮೂಲಕ ವಸೂಲಿ ಮಾಡಿದ ಮೊತ್ತಕ್ಕಿಂತ ಅಧಿಕವಾಗಿದೆ. ಐಐಎಂ ಅಹಮದಾಬಾದ್ ಅಧ್ಯಯನವು ಐಬಿಸಿ ಅಡಿಯಲ್ಲಿ ಪರಿಹರಿಸಲಾದ ಸಂಸ್ಥೆಗಳಲ್ಲಿ ಬಲವಾದ ಪರಿಹಾರದ ನಂತರದ ಚೇತರಿಕೆಯನ್ನು ಬಹಿರಂಗಪಡಿಸುತ್ತದೆ. ಸಾಲದಾತರು ಒಪ್ಪಿಕೊಂಡ ಹಕ್ಕುಗಳಲ್ಲಿ ಶೇಕಡ 32 ಮತ್ತು ದಿವಾಳಿ ಮೌಲ್ಯದ ಶೇಕಡ 168 ಮರುಪಡೆಯಲಾಗಿದೆ. ಪರಿಹರಿಸಲಾದ ಸಂಸ್ಥೆಗಳು ಶೇಕಡ 76% ಮಾರಾಟ ಬೆಳವಣಿಗೆಯನ್ನು ಕಂಡವು. 3ನೇ ವರ್ಷದ ವೇಳೆಗೆ ಕಾರ್ಯಾಚರಣೆಯ ಲಾಭ ನಷ್ಟವಿಲ್ಲದ ಸ್ಥಿತಿ ತಲುಪಿದವು ಮತ್ತು ಉದ್ಯೋಗಿ ವೆಚ್ಚಗಳಲ್ಲಿ ಶೇಕಡ 50% ಹೆಚ್ಚಳ ಮಾಡಲಾಯಿತು. ಅಂದರೆ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಿದೆ. ಪರಿಹರಿಸಲಾದ ಕಂಪನಿಗಳ ಒಟ್ಟು ಸ್ವತ್ತುಗಳು ಶೇಕಡ 50% ಬೆಳೆದವು. ಬಂಡವಾಳ ವೆಚ್ಚವು ಶೇಕಡ 130% ಏರಿತು ಮತ್ತು ಲಾಭದಾಯಕತೆಯು ಉದ್ಯಮದ ಮಾನದಂಡಗಳೊಂದಿಗೆ ಹೊಂದಿಕೆಯಾಯಿತು. ಪಟ್ಟಿ ಮಾಡಲಾದ ಸಂಸ್ಥೆಗಳಿಗೆ ಮಾರುಕಟ್ಟೆ ಮೌಲ್ಯಮಾಪನಗಳು 3 ಪಟ್ಟು ಹೆಚ್ಚಾಗಿ 2,00,000 ಕೋಟಿ ರೂಪಾಯಿಯಿಂದ 6,00,000 ಕೋಟಿ ರೂಪಾಯಿಗೆ ತಲುಪಿತು. ಲಿಕ್ವಿಡಿಟಿ ಶೇಕಡ 80% ಸುಧಾರಿಸಿತು. ಐಐಎಂ ಬೆಂಗಳೂರು ಅಧ್ಯಯನವು ಸಾಲದ ವೆಚ್ಚದಲ್ಲಿ ಶೇಕಡ 3% ಕಡಿತ ಮತ್ತು ಸ್ವತಂತ್ರ ನಿರ್ದೇಶಕರ ನೇಮಕದ ಮೂಲಕ ಸುಧಾರಿತ ಆಡಳಿತವನ್ನು ತೋರಿಸುತ್ತದೆ. ಹಾಗಾಗಿ ಐಬಿಸಿ ಪ್ರಕ್ರಿಯೆಯ ಮೂಲಕ ಪರಿಹಾರಕ್ಕೆ ಒಳಗಾಗುವ ಸಂಸ್ಥೆಗಳು ಮಾರಾಟ, ಲಾಭದಾಯಕತೆ, ಆಸ್ತಿ ಬೆಳವಣಿಗೆ, ಮಾರುಕಟ್ಟೆ ಮೌಲ್ಯಮಾಪನ ಮತ್ತು ಲಿಕ್ವಿಡಿಟಿ ಸೇರಿದಂತೆ ತಮ್ಮ ವ್ಯವಹಾರದ ವಿವಿಧ ಅಂಶಗಳಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತೋರಿಸಿವೆ ಎಂದು ಈ ಅಧ್ಯಯನಗಳು ದೃಢಪಡಿಸುತ್ತವೆ. ಅಲ್ಲದೆ ಸಾಲ ಶಿಸ್ತಿನ ಮೇಲೆ ಐಬಿಸಿಯ ಪ್ರಭಾವವನ್ನು ಐಐಎಂ ಬೆಂಗಳೂರು ನಡೆಸಿದ ಸಮಗ್ರ ಅಧ್ಯಯನವು ದೃಢಪಡಿಸಿದೆ. ಅಧ್ಯಯನವು ಕಾರ್ಪೊರೇಟ್ ಸಾಲ ಖಾತೆಗಳು, ಸಿಐಆರ್ಪಿ, ಸಂಸ್ಥೆಯ ಮಟ್ಟದ ಹಣಕಾಸು ದತ್ತಾಂಶ ಮತ್ತು ಎನ್ಪಿಎ ದತ್ತಾಂಶಗಳ ಮೇಲೆ ವಿಶ್ಲೇಷಣೆ ನಡೆಸಿದೆ. ಐಬಿಸಿ ಸಾಲಗಾರರು ನಿಗದಿತ ಸಾಲ ಪಾವತಿ ವೇಳಾಪಟ್ಟಿಗಳನ್ನು ಪಾಲಿಸಲು ಪ್ರೇರೇಪಿಸಿದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಪರಿಶೀಲನೆಯ ಅವಧಿಯಲ್ಲಿ ಓವರ್ ಡ್ಯೂ ಎಂದು ಪರಿಗಣಿಸಲಾದ ಸಾಲ ಖಾತೆಗಳಲ್ಲಿ ರೂಪಾಯಿ ಮೊತ್ತ ಮತ್ತು ಖಾತೆಗಳ ಸಂಖ್ಯೆಯ ದೃಷ್ಟಿಯಿಂದ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಅದೇ ರೀತಿ ಓವರ್ ಡ್ಯೂ ವರ್ಗದಿಂದ ಸಾಮಾನ್ಯ ವರ್ಗಕ್ಕೆ ಸಾಲ ಖಾತೆಗಳ ಪರಿವರ್ತನೆಯ ವಾರ್ಷಿಕ ಪ್ರಮಾಣವು ಹೆಚ್ಚಾಗಿದೆ. ಇದು ಕಾರ್ಪೊರೇಟ್ಗಳ ಸಾಲ ಸಂಸ್ಕೃತಿಯಲ್ಲಿ ಸುಧಾರಣೆಯಾಗಿರುವುದನ್ನು ಬೆಂಬಲಿಸುತ್ತದೆ. ಸಾಮಾನ್ಯ ವರ್ಗಕ್ಕೆ ಪರಿವರ್ತನೆಗೊಳ್ಳುವ ಮೊದಲ ಸಾಲ ಖಾತೆಯು ಓವರ್ ಡ್ಯೂ ವರ್ಗದಲ್ಲಿ ಉಳಿಯುವ ಸರಾಸರಿ ದಿನಗಳ ಸಂಖ್ಯೆಯೂ ಸಹ 248 ದಿನಗಳಿಂದ 347 ದಿನಗಳಿಗೆ ಇಳಿಕೆಯಾಗಿದೆ. ಹಲವಾರು ಪ್ರಕರಣಗಳಲ್ಲಿ ಸರಾಸರಿ ಪರಿಹಾರದ ಸಮಯಾವಧಿಯು 330 ದಿನಗಳ ಶಾಸನಬದ್ಧ ಮಿತಿಯನ್ನು ಮೀರಿದೆ. ತೀರ್ಪು ನೀಡುವಲ್ಲಿನ ವಿಳಂಬ ಮತ್ತು ದೀರ್ಘಕಾಲದ ಮೊಕದ್ದಮೆಗಳು ಕೆಲವು ಪ್ರಕ್ರಿಯೆಗಳಲ್ಲಿ ಮೌಲ್ಯ ಗರಿಷ್ಠೀಕರಣದ ಮೇಲೆ ಪರಿಣಾಮ ಬೀರಿವೆ. ಈ ಸವಾಲುಗಳ ಹೊರತಾಗಿಯೂ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯು ಭಾರತದ ಹಣಕಾಸು ಮತ್ತು ಕಾರ್ಪೊರೇಟ್ ಪರಿಹಾರ ಚೌಕಟ್ಟಿನಲ್ಲಿ ಪ್ರಮುಖ ರಚನಾತ್ಮಕ ಸುಧಾರಣೆಯಾಗಿದೆ. ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಕಾಯ್ದೆ 2026 ಸೇರಿದಂತೆ ನಂತರದ ತಿದ್ದುಪಡಿಗಳು ಕಾಲಮಿತಿ, ಸಾಂಸ್ಥಿಕ ದಕ್ಷತೆ ಮತ್ತು ಚೇತರಿಕೆಯ ಫಲಿತಾಂಶಗಳನ್ನು ಮತ್ತಷ್ಟು ಸುಧಾರಿಸಲು ಪ್ರಯತ್ನಿಸುತ್ತವೆ. 2018 ತಿದ್ದುಪಡಿಯು ಅರ್ಜಿಗಳನ್ನು ಹಿಂಪಡೆಯುವ ನಿಬಂಧನೆಗಳು ಮತ್ತು ಮತದಾನದ ಮಿತಿಗಳಲ್ಲಿನ ಬದಲಾವಣೆಗಳನ್ನು ಒಳಗೊಂಡಂತೆ ಪರಿಹಾರ ಚೌಕಟ್ಟಿನಲ್ಲಿ ಗಮನಾರ್ಹ ಪರಿಷ್ಕರಣೆಗಳನ್ನು ಪರಿಗಣಿಸಲಾಗಿದೆ. ಇದು ಸಾಲದಾತರ ಭಾಗವಹಿಸುವಿಕೆಯನ್ನು ಮತ್ತಷ್ಟು ಬಲಪಡಿಸಿತು ಮತ್ತು ಪ್ರಧಾನ ಕಾಯ್ದೆಯ ಸೆಕ್ಷನ್ 29A ಅಡಿಯಲ್ಲಿ ಅರ್ಹತಾ ಮಾನದಂಡಗಳನ್ನು ಮಾರ್ಪಡಿಸಿತು. 2021 ತಿದ್ದುಪಡಿ ಸಾಲದಾತರ ಮೇಲ್ವಿಚಾರಣೆಯೊಂದಿಗೆ ವೇಗವಾಗಿ ಪರಿಹಾರವನ್ನು ಸಕ್ರಿಯಗೊಳಿಸುವ ಎಂಎಸ್ಎಂಇಗಳಿಗೆ ಪೂರ್ವ ಪ್ಯಾಕೇಜ್ ಮಾಡಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸಲಾಯಿತು. ಇದು ಪರಿಹಾರ ಪ್ರಕ್ರಿಯೆಗಳಲ್ಲಿನ ದಕ್ಷತೆ ಮತ್ತು ಕಾಲಮಿತಿಯನ್ನು ಸುಧಾರಿಸುವ ನಿಬಂಧನೆಗಳನ್ನು ಸಹ ಒಳಗೊಂಡಿತ್ತು. ಈ ಕಾಯ್ದೆಯು ದಿವಾಳಿತನ ಪ್ರಕ್ರಿಯೆ

ವಿವಿಧ ಹಂತಗಳಲ್ಲಿ ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ಇದು ಪ್ರಕರಣಗಳ ದಾಖಲಾತಿ ಮತ್ತು ಅನುಮೋದನೆಗಾಗಿ ಕಾಲಮಿತಿಗಳನ್ನು ಬಲಪಡಿಸುತ್ತದೆ. ಇದು ವಿಸರ್ಜನೆಯ ಸಮಯದಲ್ಲಿ ಸಾಲದಾತರ ಸಮಿತಿಯ ಪಾತ್ರವನ್ನು ವಿಸ್ತರಿಸುತ್ತದೆ. ಇದು ಭದ್ರತಾ ಹಿತಾಸಕ್ತಿಗಳು, ತಪ್ಪಿಸಿಕೊಳ್ಳುವಿಕೆ ವಹಿವಾಟುಗಳು ಮತ್ತು ಪರಿಹಾರ ಯೋಜನೆಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಸ್ಪಷ್ಟಪಡಿಸುತ್ತದೆ. ತಿದ್ದುಪಡಿಯು ಅನುಮೋದಿತ ಪರಿಹಾರ ಯೋಜನೆಗಳ ಅನುಷ್ಠಾನಕ್ಕೆ ಸುರಕ್ಷತಾ ಕ್ರಮಗಳನ್ನು ಪರಿಚಯಿಸುತ್ತದೆ. ಅವುಗಳಲ್ಲಿ ನಿರ್ದಿಷ್ಟ ಪ್ರಕರಣಗಳಲ್ಲಿ ಪರವಾನಗಿಗಳು, ಪರ್ಮಿಟ್ಗಳು ಮತ್ತು ನಿಯಂತ್ರಕ ಅನುಮೋದನೆಗಳ ನಿರಂತರತೆ ಸೇರಿವೆ. ಇದು ಮೋಸದ ಮತ್ತು ತಪ್ಪು ವ್ಯಾಪಾರಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಬಲಪಡಿಸುತ್ತದೆ. ತಿದ್ದುಪಡಿಯ ಪ್ರಮುಖ ಲಕ್ಷಣವೆಂದರೆ ನಿರ್ದಿಷ್ಟ ವರ್ಗದ ಕಾರ್ಪೊರೇಟ್ ಸಾಲಗಾರರಿಗೆ ಸಾಲದಾತರು ಆರಂಭಿಸಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸುವುದು. ದಿವಾಳಿತನ ಮತ್ತು ವಿಸರ್ಜನೆ ಪ್ರಕ್ರಿಯೆಗಳಿಗೆ ಕಾಯಿದೆಯು ಹೆಚ್ಚು ರಚನಾತ್ಮಕ ಕಾಲಮಿತಿಗಳನ್ನು ಸಹ ಪರಿಚಯಿಸುತ್ತದೆ. ಒಟ್ಟಾರೆ ತಿದ್ದುಪಡಿಯು ದಿವಾಳಿತನ ಚೌಕಟ್ಟನ್ನು ಹೆಚ್ಚು ಕಾಲಮಿತಿ ಒಳಗೊಂಡ, ನಿರೀಕ್ಷಿತ ಮತ್ತು ಪರಿಹಾರ ಆಧಾರಿತವಾಗಿಸಲು ಪ್ರಯತ್ನಿಸುತ್ತದೆ ಮತ್ತು ಅದೇ ಸಮಯದಲ್ಲಿ 2016 ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯ ಮೂಲ ರಚನೆಯನ್ನು ಉಳಿಸಿಕೊಂಡಿದೆ. ಹೊಸ ಚೌಕಟ್ಟನ್ನು ಪರಿಚಯಿಸುವ ಬದಲು 2026 ತಿದ್ದುಪಡಿ ಕಾಯ್ದೆಯು 2016 ಮೂಲ ಕಾಯ್ದೆಯಲ್ಲಿ ಕಾಲಾನಂತರದಲ್ಲಿ ಗೋಚರಿಸಿದ ಅಂತರವನ್ನು ಪರಿಹರಿಸುತ್ತದೆ. ಹಿಂದೆ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಕೆಲವು ನಿಯಮಗಳು ಮತ್ತು ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸಲಾಗಿಲ್ಲ. ಇದು ಹೆಚ್ಚಾಗಿ ದಿವಾಳಿತನ ಪ್ರಕ್ರಿಯೆಗಳ ಸಮಯದಲ್ಲಿ ಮೊಕದ್ದಮೆ ಮತ್ತು ಕಾರ್ಯವಿಧಾನದ ವಿಳಂಬಗಳಿಗೆ ಕಾರಣವಾಯಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ, ನಂತರ ಕ್ರೀಡಾ ಸುದ್ದಿಗಳು. ಮೊದಲಿಗೆ ಕೇಳಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಸಂದೇಶ್ ಉಪ್ಪಾರ್ ಅವರು. ಅವರ ಕ್ರೀಡಾ ಸಾಧನೆ ಕುರಿತಾಗಿ ಅವರ ಜೊತೆ ಮಾತನಾಡೋಣ. ಸಂದೇಶ್ ಅವರೇ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಸಂದೇಶ್ ಅವರೇ, ನಿಮಗೆ ಸೈಕ್ಲಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ ಮತ್ತೆ ಕಾರಣ ಏನು ಅದಕ್ಕೆ?
2: ಮೇಡಮ್, ಸೈಕ್ಲಿಂಗ್ ಒಂದು ಸ್ಪೋರ್ಟ್ಸ್ ಐತೆ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ಮುಂಚೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಚಿಕ್ಕವನಿದ್ದಾಗಿಂದನು ಮನೇಲಿ ಸೈಕಲ್ ಕೊಡಿಸ್ತಿದ್ರಿ, ಅದನ್ನ ನಾವು ಓಡಿಸ್ಕೊಂತ ಸೈಕಲ್ ಹೊಡೆದ್ರಲ್ಲಿ ಸಣ್ಣವಿದ್ದಾಗಿಂದನು ಇಂಟ್ರೆಸ್ಟ್ ಇತ್ತು. 8th ಸ್ಟ್ಯಾಂಡರ್ಡ್ ಗೆ ಬಂದ್ಮೇಲೆ ನನ್ನ ಮನೇಲಿ ನನ್ಗೆ ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿಗೆ ಇಟ್ರು ಹಾಸ್ಟೆಲ್ಗೆ.
1: ನಿಮ್ಮ ಊರು ಯಾವುದು?
2: ಶಿಗ್ಗಾಂವ್, ಹಾವೇರಿ ಡಿಸ್ಟ್ರಿಕ್ಟ್ ಶಿಗ್ಗಾಂವ್ ನಂದು. ನಮ್ ಮಾಮ ಅದು ಕಬಡ್ಡಿ ಎಲ್ಲ ಆಡ್ತಿದ್ರಿ, ಅದು ಬಿಟ್ರೆ ನಮ್ಮ ಮಮ್ಮಿ ಪಪ್ಪ ಇಬ್ರು ಟೀಚರ್ಸ್ ಇದ್ರು. ನಮ್ಮ ಮಾಮನ ನಮ್ಗೆ ಹೇಳಿ ಇಲ್ಲ ಇವಂಗ ಸ್ಪೋರ್ಟ್ಸ್ ಸ್ಕೂಲಿಗೆ ಇಡೋಣ, ಅಲ್ಲಿ ಹೋದ್ಮೇಲೆ ಯಾವ್ದೋ ಒಂದು ಸ್ಪೋರ್ಟ್ಸ್ ಮಾಡ್ಲಿ ಅಂತ ಅಷ್ಟೇ ರೀಸನ್ ಅಲ್ಲಿ ಹೋಗಿ ಸ್ಪೋರ್ಟ್ಸ್ ಸ್ಕೂಲ್ ಅಲ್ಲಿ ಇಟ್ರಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸೈಕ್ಲಿಂಗ್ ಅನ್ನೋದೊಂದು ಸ್ಪೋರ್ಟ್ಸ್ ಇದೆ ಅಂತ. ಅಲ್ಲಿ ಬೇಸಿಕ್ ರನ್ನಿಂಗ್ ಮತ್ತೆ ಫಿಟ್ನೆಸ್ ಟೆಸ್ಟ್ ಮಾಡಿದ್ರಿ. ಫಿಟ್ನೆಸ್ ಟೆಸ್ಟ್ ಮತ್ತೆ ರನ್ನಿಂಗ್ ನಂದು ಚಲೋನೇ ಇತ್ತು, ಹಂಗಾಗಿ ನನ್ಗ ಸೆಲೆಕ್ಟ್ ಮಾಡಿದ್ರಿ ಆ ಸ್ಕೂಲ್ ಅಲ್ಲಿ. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೂ ನಾನು ಸೈಕ್ಲಿಂಗ್ ಮಾಡ್ಲಿಲ್ರಿ. ಅಲ್ಲಿ ಹೋದ್ಮೇಲೆ ಒಂದ್ ವರ್ಷ ನಾನು ಹಾಕಿ ಸ್ಪೋರ್ಟ್ಸ್ ಆಡಿದೆ.
1: ಹಾಕಿ
2: ಆಡಿದೆ ಒಂದ್ ವರ್ಷ, ಹಾಕಿಲಿ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋದೆ ರೀ. ಆದ್ಮೇಲೆ ನನ್ಗ ಚಿಕ್ಕವನಿದ್ದಾಗಿಂದನು ಸೈಕ್ಲಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋ ಸಲುವಾಗಿ ನಾನು ಹಾಕಿ ಆಡೋದ್ ಬೇಡ, ಸೈಕ್ಲಿಂಗ್ ಸ್ಪೋರ್ಟ್ಸ್ ಮಾಡೋಣ ಅಂತ ಹೇಳಿ ಸೈಕ್ಲಿಂಗ್ ಅಲ್ಲಿ ನಾನು ಸೇರ್ಕೊಂಡೆ.
1: ಹಾಕಿ ಬಿಡ್ಲಿಕ್ಕೆ ಕಾರಣ ಏನು ಅಂದ್ರೆ ಅದು ಗ್ರೂಪ್ ಗೇಮ್ ಅಂತ, ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಜಾಸ್ತಿ ಇತ್ತಂತೆನ?
2: ಹಾಕಿ ಬಿಡ್ಬೇಕಂತ ಯಾವ್ದು ರೀಸನ್ ಇಲ್ಲ ಮೇಡಮ್, ಸೈಕ್ಲಿಂಗ್ ಅಲ್ಲಿ ಜಾಸ್ತಿ ಆಸಕ್ತಿ ಇರೋದ್ರಿಂದ ನಾನು ಹಾಕಿ ಬಿಡ್ಬೇಕಾಗಿ ಬಂತ್ರಿ, ಹಂಗಾಗಿ ಸೈಕ್ಲಿಂಗ್ ಚಾಯ್ಸ್ ಮಾಡ್ಕೊಂಡು. 8th ಸ್ಟ್ಯಾಂಡರ್ಡ್ ಗೆ
1: ನೀವು ಹೋಗಿದ್ದೆ ಅವಾಗ ಸ್ಪೋರ್ಟ್ಸ್ ಸ್ಕೂಲ್?
2: ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿ ಹೋಗಿದ್ದೆ 7th ಸ್ಟ್ಯಾಂಡರ್ಡ್ ಗೆ. 7th ಸ್ಟ್ಯಾಂಡರ್ಡ್ ಹಾಕಿ ಆಡಿ

0: ಏಟ್ ಸ್ಟ್ಯಾಂಡರ್ಡ್ ಸೈಕ್ಲಿಂಗ್ ಮಾಡಿದೆ.
1: ನಿಮ್ಗೆ ಅನಿಸುತ್ತ ಹಾಕಿ ನನ್ ಬಿಟ್ಟು ಸೈಕ್ಲಿಂಗ್ ಆರಿಸ್ಕೊಂಡಿದ್ದು ಬೆಸ್ಟ್ ಅಂತ ಈಗ?
0: ಡೆಫಿನೆಟ್ಲಿ ಮೇಡಮ್ ಅನ್ಸುತ್ತೆ. ನಮ್ ಫಾದರ್ ಅವರು ಟೀಚರ್ ಇದ್ರಿ, ನಮ್ ಫಾದರ್ ಮಾರುತಿ ಮತ್ತ ಮದರ್ ಶಾಂತಾ ಉಪ್ಪಾರ. ಫಾದರ್ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾಗ ತಿರ್ಕೊಂಡ್ರಿ. ಆಮೇಲೆ ನಮ್ ಮದರ್ ಅಷ್ಟೇ ನಮ್ಗೆ ಬೆಳೆಸಿದ್ರು. ನಮ್ ಮದರ್ ಮತ್ ನಮ್ ಮಾಮ ಅವ್ರೆಲ್ಲಾರ್ದು ಹೆಲ್ಪ್ ತಗೊಂಡು ನಮ್ ಮದರ್ ಬೆಳೆಸಿದ್ರಿ. ನಾನು ಸೆವೆಂತ್ ಚಂದ್ರಿಗೆ ಇಟ್ರಿ, ಆಮೇಲೆ ನಾನು ಅಲ್ಲೇ ಸ್ಪೋರ್ಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ.
1: ನಿಮ್ಮ ಮೊದಲ ಸೈಕ್ಲಿಂಗ್ ಸ್ಪರ್ಧೆ ಯಾವ್ದು ಅದನ್ನ ನೆನಪಿಸಿಕೊಳ್ಳೋದಾದ್ರೆ? ಈಗ
0: ಏಟ್ ಸ್ಟ್ಯಾಂಡರ್ಡ್ ಗೆ ನಾನು ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ನನ್ ಸ್ಟೇಟ್ ಚಾಂಪಿಯನ್ಶಿಪ್ ಬಂದು ಬೆಳಗಾಂ ಒಳಗ ರೋಡ್ ಸ್ಟೇಟ್ ಚಾಂಪಿಯನ್ಶಿಪ್ ಆಯ್ತ್ರಿ, ರೋಡ್ ಸೈಕ್ಲಿಂಗ್. ಟೆನ್ ಕಿಲೋಮೀಟರ್ ಸೈಕ್ಲಿಂಗ್ ಇತ್ತು ಅಷ್ಟೇ. 10 ಕಿಲೋಮೀಟರ್ ಜಸ್ಟ್ ನಾ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಆ ಟೈಮಲ್ಲಿ ಯಾವ್ದೇ ತರ ಮೆಡಲ್ ಆಗ್ಲಿ ಒಳ್ಳೆ ರಿಸಲ್ಟ್ ಬಂದಿರ್ಲಿಲ್ಲ ನನ್ ಕಡೆ. ಜಸ್ಟ್ ನಾ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಕ್ಚುಲಿ ಆ ಟೈಮಲ್ಲಿ ನಂಗೆ ಸೈಕ್ಲಿಂಗ್ ಸೇರ್ಪಡೆ ಆದ್ರೂ ಸೇರ್ಕೊಂಡ್ರು ಸೈಕ್ಲಿಂಗ್ ಅನ್ನೋದು ನಂಗೆ ಆಕ್ಚುಲಿ ಏನನ್ನೋದು ಗೊತ್ತಿರಲಿಲ್ಲ. ಹೆಂಗಾಗಿತ್ತಂದ್ರೆ ಅವಾಗಿನ ಟೈಮ್ ಒಳಗೆ ಚಂದ ಕಂಡು ನಾ ಸೇರ್ಕೊಂಡಂಗಾಗಿತ್ತು ಅಷ್ಟೇ. ಒಂದೇನೋ ಅಟ್ರಾಕ್ಟ್, ಯಾಕಂದ್ರೆ ಸಣ್ಣವಿದ್ದಾಗಿಂದ ನಾವು ಸೈಕಲ್ ಓಡಿಸ್ಕೊಂತ ಇದ್ವಿ, ಇದು ಸೈಕ್ಲಿಂಗ್ ಅಂದ್ರೆ ಈಸಿ ಇರ್ತೈತಿ ಬಿಡ ಅಂತ ಸೇರ್ಕೊಂಡಂಗಾಗಿತ್ತು ಅಷ್ಟೇ.
1: ಸಂದೇಶ್ ಅವರೇ, ಮೊದಲೇ ಸ್ಪರ್ಧೆಗೆ ಹೋದಾಗ ಅನಿಸ್ತಾ ಇದು ಟಫ್ ಇದೆ ಅಂತ?
0: ಸ್ಪರ್ಧೆಗೆ ಹೋಗಿಂತ ಮುಂಚೆ ಪ್ರಾಕ್ಟೀಸ್ ಅಲ್ಲೇ ಗೊತ್ತಾಗ್ಬಿಟ್ಟಿತ್ರಿ, ಇದು ನಾವ್ ಅನ್ಕೊಂಡಷ್ಟು ಈಸಿ ಇಲ್ಲ, ಇದು ಬಹಳ ಟಫ್ ಐತಿ ಅಂತೇಳಿ ಅನ್ಸಿತ್ತು. ಬಟ್ ಆದ್ರೂ ಈಗ ಸೇರ್ಕೊಂಡ್ಬಿಟ್ಟಿವ್ ಅಂದ್ಮೇಲೆ ಮಾಡ್ಲೇಬೇಕು ಅಂತೇಳಿ ಮಾಡಂತಿದ್ವಿ. ಕಾಂಪಿಟೇಷನ್ ಒಳಗೂ ಬಹಳ ಹೆವಿ ಕಾಂಪಿಟೇಷನ್ ಇತ್ತು. ಸುಮಾರು 30-40 ಜನ ಕಾಂಪಿಟೇಷನ್ ಇದ್ರಿ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ U14 ಅಲ್ಲಿ. ಎಲ್ಲಾ ಕ್ಯಾಟಗರಿಯಲ್ಲಿ 30-40 ಮೆಂಬರ್ಸ್ ಇದ್ರಿ ಮೇಡಮ್.
1: ಈ ಸೈಕ್ಲಿಂಗ್ ಕ್ರೀಡೆಯಲ್ಲಿ ನಿಮ್ಮ ಕೋಚ್ ಯಾರು?
0: ಆ ಟೈಮಲ್ಲಿ ನ್ಯಾಮಗೌಡ್ ಸರ್ ಅಂತ ಇದ್ರಿ ಫಸ್ಟ್ ನನ್ನ ಕೋಚ್ ಚಂದ್ರಿಗೆಯಲ್ಲಿ. ನ್ಯಾಮಗೌಡ್ ಸರ್ ಅಂತಿದ್ರಿ.
1: ಚಂದ್ರಿಗೆ ಸ್ಪೋರ್ಟ್ಸ್ ಸ್ಕೂಲಿಗೆ ಸೇರಿದ್ರಲ್ಲ, ಇಂಥದೇ ಗೇಮ್ ಅಂತ ಸೇರೋಂಗಿಲ್ಲ ಅಂದ್ರೆ ನೀವು ಹೋದ್ಮೇಲೆ ಅವರು ನಿಮ್ಮ ಆಸಕ್ತಿ ನೋಡಿ ಯಾವ ಸ್ಪೋರ್ಟ್ಸ್ ಹೋಗ್ಬೇಕಂತ ನೋಡ್ತಾರ?
0: ಹೌದ್ರಿ ಮೇಡಮ್. ಅಲ್ಲಿ ಎರಡ್ ಟೈಪ್ ಹುಡುಗರು ಹೋಗ್ತಾರೆ. ಒಂದು ಮುಂಚೆ ಯಾವ್ದೋ ಒಂದು ಸ್ಪೋರ್ಟ್ಸ್ ಮಾಡ್ತಿರ್ತಾರ, ಆ ಸ್ಪೋರ್ಟ್ಸ್ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ಬೇಕಂತ ಹೋಗಿ ಸೇರ್ಕೊಳ್ಳೋರು ಹುಡುಗರು ಇದಾರೆ. ಆಮೇಲೆ ಇಲ್ಲ, ಅವ್ರಿಗೆ ಯಾವ್ದು ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರಲ್ಲ, ನಾಲೆಜ್ ಇರಲ್ಲ, ಜಸ್ಟ್ ಹಾಸ್ಟೆಲ್ ಅಂತ ಪಾಲಕರು ತಗೊಂಡೋಗಿ ಅಲ್ಲಿ ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಮಾಡ್ತಾರ. ಅಲ್ಲಿ ಹೋದ್ಮೇಲೆ ಆ ಮಕ್ಕಳಿಗೆ ಯಾವ್ದೊಂದು ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ಬರ್ತೈತಿ ಆ ಸ್ಪೋರ್ಟ್ಸ್ ಸೇರಿ ಅಲ್ಲಿ ಕೋಚಿಂಗ್ ಕಂಟಿನ್ಯೂ
1: ಮಾಡ್ತಾರೆ.
0: ಹೌದು, ಹಾಸ್ಟೆಲ್ ಅಲ್ಲಿ ಅದಕ್ಕಿಂತ ಮುಂಚೆನೆ ನನ್ಗೆ ಇದ್ ರೂಢಿ ಇತ್ತು ಮೇಡಮ್. ನನ್ಗೆ ಮನೆಯಲ್ಲಿ ಅವಾಗ 4th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಒಂದೊಂದು ವರ್ಷ ಬೇರೆ ಬೇರೆ ಕಡೆ ಎಲ್ಲ ಹಾಸ್ಟೆಲ್ ಇಟ್ಟಿದ್ರಿ ನನ್ಗೆ ಓದ್ಲಿಕ್ಕೆ ಅಂತ ಹೇಳಿ. ಆತರ ಬಿಟ್ಟಿರೋದಕ್ಕೆ ಏನು ನನ್ಗೆ ಪ್ರಾಬ್ಲಮ್ ಅಂತ ಏನು ಬರ್ಲಿಲ್ಲರಿ. ಹಂಗಾಗಿ ನಾನು ಸ್ಪೋರ್ಟ್ಸ್ ಅಲ್ಲಿನೂ ನಾನು ಆಸಕ್ತಿ ಇರೋ ಸಲುವಾಗಿ ಈಸಿಯಾಗಿ ತಗೊಂಡು.
1: ನೀವು 2015 ನ್ಯಾಷನಲ್ MDB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಲ್ಲ, ಅನೇಕ ರಾಜ್ಯ ಮಟ್ಟದ ಪದಕಗಳನ್ನ ತಗೊಂಬಂದಿದ್ದೀರಿ, ಆ ಅನುಭವವನ್ನ ಹಂಚಿಕೊಳ್ಳಿ, ಎಲ್ಲೆಲ್ಲಿ ನಡೆದಿತ್ತು ನೀವು ಬಹಳಷ್ಟು MDB ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ?
0: ಹೌದು ಮೇಡಮ್, ಅದು ನಾನು ಆ ಟೈಮ್ ಅಲ್ರಿ ಸೈಕ್ಲಿಂಗ್ ಸ್ಪೋರ್ಟ್ಸ್ ಹಾಸ್ಟೆಲ್ ಬಿಜಾಪುರ ಒಳಗಿದ್ದೆ ರೀ ಮೇಡಮ್. ನಾನು ಅವಾಗ ಸೆಕೆಂಡ್ PUC ಓದ್ತಿದ್ದೆ ರೀ. ನಾನು ಜಸ್ಟ್ ಅದೇ U16 ನಾನು U18 ಗೆ ಕಾಲಿಟ್ಟಿದ್ದೆ. U18 ಕಾಲಿಟ್ಟಿದ್ರೆ ನಾನು U18 ಅಲ್ಲಿ ಸ್ಟೇಟ್ ಅಲ್ಲಿ ನಾನು ಸಿಲ್ವರ್ ಮೆಡಲ್ ಮಾಡಿ ನ್ಯಾಷನಲ್ಸ್ ಗೆ ನಾನು ಸೆಲೆಕ್ಟ್ ಆಗಿದ್ದೆ ಮೇಡಮ್. ನ್ಯಾಷನಲ್ಸ್ ಅಲ್ಲಿ ನನ್ಗೆ U18 ಅಲ್ಲಿ 2 ಇವೆಂಟ್ ಓಡಿಸ್ಲಿಕ್ಕೆ ಸಿಕ್ಕಿತ್ತು, ಒಂದು ಮಾಸ್ಟರ್ಟ್ ಮತ್ತೆ ಟೈಮ್ ಟ್ರಲ್, 2 ಇವೆಂಟ್ ಓಡಿಸ್ಲಿಕ್ಕೆ ಸಿಕ್ಕಿತ್ತು ಮೇಡಮ್. ಆಮೇಲೆ 2 ಇವೆಂಟ್ ಅಲ್ಲೂ ನನ್ಗೆ ಟಾರ್ಗೆಟ್ ಏನಿತ್ತು ಅಂದ್ರೆ ನಾನು ಓಡಿಸೋದು 2 ಇವೆಂಟ್ ಓಡಿಸಂತೀನಿ ಅಂದ್ರೆ 2 ಇವೆಂಟ್ ಅಲ್ಲಿ ನಾನು ಪ್ಲೇಸ್ ಮಾಡ್ಬೇಕು, ಒಂದ್ ಟಾಪ್ ಅಲ್ಲಿ ನಾನು ಪ್ಲೇಸ್ ಮಾಡ್ಬೇಕು ಅನ್ನೋದೊಂದು ಟಾರ್ಗೆಟ್ ಇತ್ತು. ಅದ್ರ ಪ್ರಕಾರ ನಾನು 2 ಇವೆಂಟ್ ಓಡಿಸಿದೆ. 2 ಇವೆಂಟ್ ಅಲ್ಲಿ ಒಂದು ಫಸ್ಟ್ ಪ್ಲೇಸ್, ಆಮೇಲೆ ಮಾಸ್ಟರ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದ್ದಾರೆ. ಈ 2 ಇವೆಂಟ್ ಮಾಡಿದ್ಮೇಲೆ ನಂದೊಂದು ಪರ್ಫಾರ್ಮೆನ್ಸ್ ನೋಡಿ ನನ್ ಕೋಚ್ ಬಂದಿರೋರು, ನೀನು ಬಹಳ ಚಲೋ ಓಡಿಸಂತಿ, ಆಲ್ಮೋಸ್ಟ್ ಸೀನಿಯರ್ ಹುಡುಗರ ಲೆವೆಲ್ ಓಡಿಸಂತಿ, ನೀನು ಸೀನಿಯರ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡು, ಸೀನಿಯರ್ ಅಲ್ಲೂ ನಿನ್ಗೆ ಎಷ್ಟ್ ಆಗುತ್ತೆ ನಿನ್ ಬೆಸ್ಟ್ ಎಫರ್ಟ್ ಮಾಡು ಅಂತ ಹೇಳಿ ನನ್ಗೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ನಿನ್ ಟೀಮ್ಮೇಟ್ಸ್ ಇರ್ತಾರಲ್ಲ ಅವ್ರಿಗಾದ್ರೂ ಹೆಲ್ಪ್ ಮಾಡಕ್ ಟ್ರೈ ಮಾಡು ಅಂತ ಹೇಳಿ ನನ್ಗೆ ಸೀನಿಯರ್ ಅಲ್ಲೂ ಒಂದು ಇವೆಂಟ್ ಕೊಟ್ರಿ. ಅದೇ ಸೇಮ್ ಕಾಂಪಿಟೇಷನ್ ಅಲ್ಲಿ, ಅದೇ ಚಾಂಪಿಯನ್ಶಿಪ್ ಅಲ್ಲಿ ಸೀನಿಯರ್ ಅಲ್ಲಿ ಒಂದು ಇವೆಂಟ್ ಕೊಟ್ರು. ನಾನು ಓಕೆ ಸರ್ ಸೀನಿಯರ್ ಅಲ್ಲೂ ಒಂದು ಇವೆಂಟ್ ಓಡಿಸ್ತೀನಿ ಅಂತೇಳಿ ಸೀನಿಯರ್ ಅಲ್ಲಿ ಹತ್ತಿದ್ರಿ. ಸೀನಿಯರ್ ಅಲ್ಲಿ ಹತ್ತಿ ಸೀನಿಯರ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನನ್ಗೆ ಒಂದು ಆಲ್ರೆಡಿ ನಾನು 2 ಮೆಡಲ್ ಗೆದ್ದುಬಿಟ್ಟಿದ್ದೆ, ಒಂದು ಸಿಲ್ವರ್ ಒಂದು ಗೋಲ್ಡ್ ಮೆಡಲ್ ಆಗಿಬಿಟ್ಟಿತ್ತು. ಅದೊಂದು ಕಾನ್ಫಿಡೆನ್ಸ್ ಇಂದ ನಾನು ನಂದು ಎಷ್ಟಿದೆ ನಾನು ಫುಲ್ 100% ಎಫರ್ಟ್ ಹಾಕಿದ್ಮೇಲೆ ಸೀನಿಯರ್ ಅಲ್ಲೂ ನಾನು ಫಸ್ಟ್ ಪ್ಲೇಸ್ ಆಯ್ತು ಅಲ್ಲಿ. ನಾನು ಜಸ್ಟ್ ಅವಾಗ U16 ಇಂದ U18 ಬಂದಿದ್ದೆ ರೀ ಮೇಡಮ್. U18 ಇದ್ದಾಗ್ಲೂ ನನಗೊಂದು ಕೋಚ್ ಇಲ್ಲ ನೀನು ಏನೋ ಒಂದು ನೆಕ್ಸ್ಟ್ ಲೆವೆಲ್ ಮಾಡಿ ತೋರಿಸಬಹುದು, ನೆಕ್ಸ್ಟ್ ಲೆವೆಲ್ ನಿನ್ ಕಡೆ ಕೆಪಾಸಿಟಿ ಐತೆ ಅಂತ ಹೇಳಿ ನನಗೆ ಸೀನಿಯರ್ ಅಲ್ಲಿ ಒಂದು ಅವಕಾಶ ಕೊಟ್ಮೇಲೆ ಸೀನಿಯರ್ ಅಲ್ಲೂ ನಾನು ಫಸ್ಟ್ ಪ್ಲೇಸ್ ಮಾಡಿದ್ದೆ. ಅದು ಮರೆಯಕ್ ಆಗಂಗಿಲ್ಲ ರೀ, ಯಾಕಂದ್ರೆ ನಾನು ಫಸ್ಟ್ ನ್ಯಾಷನಲ್ಸ್ ಅಲ್ಲಿ ನಾನು ಮೆಡಲ್ ಮಾಡಿರೋದು. ಆಮೇಲೆ ಆ ಕಾಂಪಿಟೇಷನ್ ಅಲ್ಲಿ ಓವರ್ ಆಲ್ ಮ್ಯಾಕ್ಸ್ ಬೆಸ್ಟ್ ಪ್ಲೇಯರ್ ಅಂತ ನನಗೆ ಅವಾರ್ಡ್ ಸಿಕ್ತು ರೀ.
1: ಎಲ್ಲೆಲ್ಲಿ ನಡೀತಿತ್ತು ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಗಳು. ಸೊ ಇಲ್ಲಿ ವಾತಾವರಣಕ್ಕೂ ಅಲ್ಲಿ

0: ವಾತಾವರಣಕ್ಕೂ ಬದಲಾವಣೆ ಇರ್ತದೆ. ವಾತಾವರಣ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇವೆಲ್ಲ ಚೇಂಜ್ ಇದ್ದೇ ಇರ್ತದೆ. ಅದೆಲ್ಲ ಒಂಚೂರು ನಿಮ್ಗೆ ಎಫೆಕ್ಟ್ ಆಯ್ತಾ?
1: ಸ್ಪೋರ್ಟ್ಸ್ ಪರ್ಸನ್ ಅಂದ್ಮೇಲೆ ಫುಡ್ ಆಗ್ಲಿ ಕ್ಲೈಮೇಟ್ ಆಗ್ಲಿ ಈಸಿಯಾಗಿ ಅಂದ್ರೆ ಚೇಂಜ್ ಇದ್ದೇ ಇರುತ್ತೆ ಮೇಡಮ್. ಚೇಂಜ್ ಇದ್ರು ನಾವು ಈಸಿಯಾಗಿ ನಾವು ಅದಕ್ಕೆ ಅಡಾಪ್ಟ್ ಆಗ್ತೀವ್ರಿ. ಫುಡ್ ಅದು ನಾವು ಯಾವ್ದ್ರಲ್ಲಿ ತಿನ್ಬೇಕು ತಿನ್ಬಾರ್ದು ಅಂತ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾವ್ದು ಜಸ್ಟ್ ಸ್ವಲ್ಪ ಆಯಿಲ್ ಅದು ಅವಾಯ್ಡ್ ಮಾಡ್ತೀವಿ, ಪ್ರೋಟೀನ್ ಜಾಸ್ತಿ ಇಂಟೇಕ್ ಮಾಡ್ತೀವಿ. ಹಂಗಾಗಿ ನಮ್ಗೆ ಏನ್ ಬ್ಯಾಡ ಅದನ್ನ ದೂರ ಸರಿಸಿ, ಏನ್ ಬೇಕು ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಏನ್ ಬೇಕಲ್ಲ ಅದ್ ನೋಡ್ಕೊಂಡು ತಿಂತೀವಿ ಅಷ್ಟೇ ರೀ ಮೇಡಮ್.
0: ಅನೇಕ ರೋಡ್ ಮತ್ತೆ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲೂ ಭಾಗವಹಿಸಿ

0: ಜಾಸ್ತಿ ಇಂಟೇಕ್ ಮಾಡ್ತೀವಿ. ಹಂಗಾಗಿ ನಮ್ಗೆ ಏನು ಬ್ಯಾಡ ಅದನ್ನ ದೂರ ಸರಿಸಿ, ಏನ್ ಬೇಕು ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಏನ್ ಬೇಕಲ್ಲ ನೋಡ್ಕೊಂಡು ತಿಂತೀವಿ ಅಷ್ಟೇ ರೀ.
1: ಅನೇಕ ರೋಡ್ ಮತ್ತೆ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲೂ ಭಾಗವಹಿಸಿದ್ರಿ, ಈ ಎರಡು ಇವೆಂಟ್ ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಮತ್ತೆ?
0: ನಾನು ರೋಡು, ಟ್ರ್ಯಾಕ್ ಮತ್ತೆ ಮೌಂಟೇನ್ ಬೈಕ್ ಮೂರು ಡಿಸಿಪ್ಲಿನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀನಿ ನೋಡಿ. ಇಲ್ಲಿ ತರ ಅಂದ್ರೆ ಮೂರು ಡಿಸಿಪ್ಲಿನ್ ಪಾರ್ಟಿಸಿಪೇಟ್ ಮಾಡಿದೀನಿ, ಮೂರು ಡಿಸಿಪ್ಲಿನ್ ಅಲ್ಲಿನೂ ನ್ಯಾಷನಲ್ಸ್ ಮೆಡಲ್ ಮಾಡಿದೀನಿ, ಆಮೇಲೆ ಟ್ರ್ಯಾಕ್ ಅಲ್ಲಿ ಮತ್ತೆ ರೋಡ್ ಅಲ್ಲಿ ಇಂಟರ್ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಮಾಡಿದೀನಿ. ಅದರಲ್ಲಿ ನನಗೆ ಜಾಸ್ತಿ ನನ್ಗೆ ಇಷ್ಟ ಆಗೋದಂತಂದ್ರೆ ಮೌಂಟೇನ್ ಬೈಕಿಂಗ್. ಮೌಂಟೇನ್ ಬೈಕಿಂಗ್ ಅಂತಂದ್ರೆ ಅದೊಂಥರ ಆಲ್ಮೋಸ್ಟ್ ಡಿಫ್ರೆಂಟ್ ಡಿಸಿಪ್ಲಿನ್, ಯಾಕಂದ್ರೆ ಅದರಲ್ಲಿ ನಾವು ಗುಡ್ಡ ಆಮೇಲೆ ಬೆಟ್ಟ ಆಮೇಲೆ ಆಫ್ ರೋಡಿಂಗ್ ಜಾಸ್ತಿ ಇರುತ್ತೆ ನೋಡ್ಬೋದು. ಆನ್ ರೋಡ್ ಅನ್ನೋದಕ್ಕೆ ಆಫ್ ರೋಡಿಂಗ್ ಜಾಸ್ತಿ ಇರುತ್ತೆ, ಅಲ್ಲಿ ವಾತಾವರಣ ಆಗ್ಲಿ ಕ್ಲೈಮೇಟ್ ನೆಕ್ಸ್ಟ್ ಲೆವೆಲ್ ಡಿಫ್ರೆಂಟ್ ಇರುತ್ತೆ ನೋಡಿ. ಹಂಗಾಗಿ ನನ್ಗೆ ಮೌಂಟೇನ್ ಬೈಕಿಂಗ್ ಜಾಸ್ತಿ ಇಷ್ಟ ಆಗುತ್ತೆ.
1: ನೀವು ಈಗ ಟ್ರ್ಯಾಕ್ ಮತ್ತೆ ರೋಡ್ ಇದ್ರಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀರಿ ನೀವು, ಈಗ ಮೌಂಟೇನ್ ಬೈಕ್ ಅಂದ್ರೆ ಸ್ವಲ್ಪ ಗುಡ್ಡ ಕಾಡಿನಲ್ಲಿ ನೀವು ಸೈಕಲ್ ಓಡಿಸ್ಬೇಕಾಗುತ್ತೆ, ಸೊ ಅದೆಲ್ಲ ಹೇಗೆ ಹೊಂದ್ಕೋತೀರಿ ನೀವು?
0: ಈಗ ಟ್ರ್ಯಾಕ್ ಮತ್ತೆ ರೋಡ್ ಅಂದ್ರೆ ನೋಡಿ, ಟ್ರ್ಯಾಕ್ ಅಂದ್ರೆ ನಾವು ಕಂಪಲ್ಸರಿ ವೆಲೋಡ್ರೋಮ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ವೆಲೋಡ್ರೋಮ್ ಆಲ್ರೆಡಿ ನಮ್ ಕಡೆ ಜಾಸ್ತಿ ಇಲ್ಲ ಮೇಡಮ್ ಪ್ರಾಕ್ಟೀಸ್ ಮಾಡೋಕೆ, ಎಲ್ಲ ಕಡೆ ಅವೈಲೇಬಿಲಿಟಿ ಇಲ್ಲ. ಈ ಕರ್ನಾಟಕದಲ್ಲಿ ಒಂದ್ ಕಡೆ ಎರಡ್ ಕಡೆ ನಾವು ಸಿಗುತ್ತೆ ಓಡಿಸಕ್ಕೆ, ಹಂಗೆ ಅಲ್ಲಿ ಇದ್ದು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅಲ್ಲಿ ನಾವು ಅಡ್ಜಸ್ಟ್ ಆಗ್ಬೇಕಾಗತ್ತೆ ಮೇಡಮ್. ಆಮೇಲೆ ಈ ರೋಡ್ ಅಂದ್ರೆ ರೋಡ್ ಅಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ, ಆಮೇಲೆ ಇಲ್ಲಿ ಹೋದ್ರು ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾಫಿಕ್ ಇದ್ದೇ ಇರುತ್ತೆ. ಹಂಗಾಗಿ ಇವ್ ಎರಡಕ್ಕಿಂತ ಮೌಂಟೇನ್ ಬೈಕಿಂಗ್ ಹೆಂಗಂದ್ರೆ ನಮ್ ಎದ್ರದ್ದು ಒಂದು ಕೊರತೆ ಅಂತ ಬರಂಗಿಲ್ಲ ಮೇಡಮ್. ನಾವ್ ಎಲ್ಲಿ ಮೌಂಟೇನ್ ಬೈಕ್ ಆಫ್ ರೋಡ್ ಅಲ್ಲಿ ಯಾವ ಗುಡ್ಡದಲ್ಲಿ ಹೋದ್ರು ಸೈಕಲ್ ತೊಗೊಂಡೋದ್ರು ನಾವ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು ರೀ. ನಮ್ ಅದು ರೋಡ್ ಇರ್ಲಿಲ್ಲ ಅಂದ್ರೆ ನಾವ್ ಅದು ರೋಡ್ ಮಾಡ್ಕೊಂಡೋದ್ರು ಪ್ರಾಕ್ಟೀಸ್ ಮಾಡಬಹುದು ರೀ. ಹಂಗಾಗಿ ಮೌಂಟೇನ್ ಬೈಕ್ ಚಲೋ ಅನ್ನಿಸ್ತದೆ.
1: ಅಲ್ಲ ಅಂದ್ರೆ ಅಲ್ಲಿ ಶ್ರಮ ಜಾಸ್ತಿ ಹೋಗುತ್ತೆ, ಯಾಕಂದ್ರೆ ಗುಡ್ಡ ಎತ್ತರ ಇರೋದ್ರಿಂದ ಏರ್ಬೇಕು, ನಾವು ಬಹಳ ಕಷ್ಟ ಪಡಬೇಕು. ಹೇಗೆ ನೀವು ಅದನ್ನ ರೀಚ್ ಮಾಡ್ತೀರಿ ಮತ್ತೆ ಆ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ ಅಂದ್ರೆ, ಅದರಲ್ಲಿ ಏನಾದ್ರು ರೋಡ್ ಮಾರ್ಕ್ ಮಾಡಿರ್ತಾರ ಅಥವಾ ಇಷ್ಟೇ ಕಿಲೋಮೀಟರ್ ಅಂತ ಇರ್ತದ, ಹಾಗೆ ಇಷ್ಟೇ ಟೈಮ್ ಅಲ್ಲಿ ನೀವು ರೀಚ್ ಆಗ್ಬೇಕಂತ ಇರ್ತದ, ಹೇಗೆ?
0: ಹೌದು ಮೇಡಮ್, ಮೌಂಟೇನ್ ಬೈಕ್ ಅಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿನೇ ಹತ್ತಿರ, ಯಾಕಂತಂದ್ರೆ ಅಲ್ಲಿ ಅಪ್ಪಿಲ್ ಅನ್ನೋದ್ರ ಜಾಸ್ತಿ ಇರ್ತೈತಿ ಮೇಡಮ್. ಅದ್ರದ್ದು ಲ್ಯಾಬ್ ಸಿಸ್ಟಮ್ ಇರುತ್ತೆ ಮೇಡಮ್. ಈಗ ಒಂದು ಗುಡ್ಡ ಇವೆಂಟ್ ಟ್ವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಐತಂತಂದ್ರೆ ಅಲ್ಲಿ ಜಸ್ಟ್ ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ ಸರ್ಕ್ಯೂಟ್ ಇತ್ತಂದ್ರೂ ಒಂದ್ ಟೂ ಕಿಲೋಮೀಟರ್ ಹೋಗಿ ಟೂ ಕಿಲೋಮೀಟರ್ ಬರೋ ತರ ಲ್ಯಾಬ್ ಸಿಸ್ಟಮ್ ಮಾಡಿರ್ತಾರೆ. ಆಮೇಲೆ ನಾವು ಹೋಗೋ ಸೈಕಲ್ ಹೋಗೋಷ್ಟೇ ದಾರಿ ಇರ್ತೈತಿ, ಅದ್ರೊಳಗೆ ಎಕ್ಸ್ಟ್ರಾ ದಾರಿ ಇರಂಗಿಲ್ಲ ರೀ. ಅದಕ್ಕೆಲ್ಲ ಮಾರ್ಕಿಂಗ್ ಮಾಡಿರ್ತಾರೆ, ಆಮೇಲೆ ಸೈಡ್ ಎಲ್ಲ ರಿಬನ್ ಎಲ್ಲ ಕಟ್ಟಿರ್ತಾರ. ಆಮೇಲೆ ಅದ್ ಏನ್ ರೂಟ್ ಇರ್ತಲ್ಲ ಆ ರೂಟ್ ಒಳಗೆ ಅಷ್ಟೇ ಹೋಗಿ ಆ ರೂಟ್ ಒಳಗೆ ಅಷ್ಟೇ ಬರೋದಿರ್ತೈತಿ. ಅಂದ್ರೆ ಈಗ ಟೂ ಕಿಲೋಮೀಟರ್ ಸ್ಲಾಬ್ ಇತ್ತಂದ್ರೆ ಟೆನ್ ಲ್ಯಾಬ್ಸ್ ಮಾಡಿದ್ರೆ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ. ಈ ತರ ಅದ್ ಡಿಸ್ಟೆನ್ಸ್ ಮೇಲೆ ನಮ್ಗೆ ಲ್ಯಾಬ್ಸ್ ಡಿಸೈಡ್ ಮಾಡಿರ್ತಾರ. ಅದರಲ್ಲಿ ಈಗ ಮಾಸ್ಟರ್ಟ್ ಅಂತಂದ್ರೆ ಈಗ ಟೋಟಲ್ ಒಂದು ಏಜ್ ಕ್ಯಾಟಗರಿಯಲ್ಲಿ ಐವತ್ ಜನ ಇದ್ರು ಅಂತಂದ್ರೆ ಐವತ್ ಜನನು ಒಂದೇ ಸಲ ಬಿಡ್ತಾರೆ. ಐವತ್ ಜನ ಒಂದೇ ಸಲ ಬಿಡ್ತಾರ, ಯಾರು ಆ ಇಪ್ಪತ್ ಲ್ಯಾಬ್ ನ ಫಸ್ಟ್ ಮುಗಿಸ್ತಾರಲ್ಲ ಅವರು ವಿನ್ನರ್ ಅಂತ ಡಿಸೈಡ್ ಆಗುತ್ತೆ. ಆಮೇಲೆ ಟೈಮ್ ಟ್ರಲ್ ಅಲ್ಲಿ ಸೇಮ್, ಈಗ ಒಂದು ಮೂವತ್ ಜನ ಇದ್ರಂತಂದ್ರೆ ಮೂವತ್ ಜನನು ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರನ್ನ 30 ಸೆಕೆಂಡ್ ಇಲ್ಲ ಒಂದ್ ನಿಮಿಷ ಗ್ಯಾಪ್ ಅಲ್ಲಿ ಬಿಡ್ತಾರ. ಓವರ್ ಆಲ್ ಟೈಮಿಂಗ್ ಅಲ್ಲಿ ಯಾರು ಫಾಸ್ಟೆಸ್ಟ್ ಇರ್ತಾರಲ್ಲ ಅವರು ವಿನ್ನರ್ಸ್ ಅಂತ ಹೇಳಿ ಡಿಸೈಡ್ ಆಗ್ತಾರೆ.
1: ನೀವೇ ಹೇಳಿದ್ರಿ ಈಗ ಸೈಕಲ್ ಹೋಗೋಷ್ಟೇ ಜಾಗ ಇರ್ತದೆ ಅಂತಂದು, ಈಗ ಗುಡ್ಡ ಅಂತಂದ್ರೆ ಏರಿಕೆ ಮೇಲೆ ಇರ್ತದೆ, ಬೀಳೋ ಹೆದರಿಕೆ ಇರಲ್ಲ?
0: ಇರುತ್ತೆ ಮೇಡಮ್, ಬೀಳೋ ಹೆದರಿಕೆನೂ ಇರುತ್ತೆ ರೀ. ಆಮೇಲೆ ಈಗ ಸೈಕಲ್ ಹೋಗಷ್ಟಂದ್ರೂ ಒಂದ್ ಕೆಲವೊಂದ್ ಕಡೆ ಒಂದೇ ಸೈಕಲ್ ಹೋಗಷ್ಟು ದಾರಿ ಇರುತ್ತೆ ರೀ. ಕೆಲವೊಂದ್ ಕಡೆ ಸ್ವಲ್ಪ ರೋಡ್ ಅಂದ್ರೆ ಅದೇನ್ ರೋಡ್ ಮಾಡಿರ್ತಾರಲ್ಲ ಮೇಡಮ್, ಅದು ಸ್ವಲ್ಪ ವೈಡ್ ಆಗಿನೂ ಇರುತ್ತೆ. ಈಗ ಯಾರೋ ಒಬ್ರು ಮುಂದ್ ಹೋಗ್ತಿರ್ತಾರ, ಅವ್ರ ಹಿಂದ್ ಒಬ್ರು ಬರ್ತಿರ್ತಾರ, ಅವ್ರು ಓಟ್ಯಾಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕೆಲವೊಂದು ಸ್ಪಾಟ್ಸ್ ಇರುತ್ತೆ, ಆ ಸ್ಪಾಟ್ ಅಲ್ಲಿ ನಾವು ಓಟ್ಯಾಕ್ ಮಾಡ್ಕೊಂಡು ಮುಂದ್ ಹೋಗ್ಬೋದು ರೀ. ಬೀಳೋದ್ ಹೇಳೋದಂತ ಇದೇ ಇರುತ್ತೆ ರೀ ಸೈಕ್ಲಿಂಗ್ ಅಲ್ಲಿ, ಸೇಫ್ಟಿ ಎಲ್ಲ ಇರುತ್ತೆ ಮೇಡಮ್. ಆದ್ರೂ ಕ್ರಾಶ್ ಆಗೋದು ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ, ಯಾಕಂದ್ರೆ ಎಲ್ಲರೂ ಈಗ ನ್ಯಾಷನಲ್ ಲೆವೆಲ್ ಬಂದಾರ ಅಂತಂದ್ರೆ ಎಲ್ಲರೂ ಪ್ರೊಫೆಷನಲ್ ಆಗಿ ಇರ್ತಾರ್ರಿ, ಪ್ರೊಫೆಷನಲ್ ಆಗಿ ಟ್ರೈನ್ ಮಾಡಿ ಬಂದಿರ್ತಾರ. ಬೀಳೋ ಚಾನ್ಸಸ್ ಬಹಳ ಕಡಿಮೆ ಇರ್ತೈತಿ. ಹಂಗೇನೋ ಬಿದ್ದು ಕ್ರಾಶ್ ಆದು ಏನಾದ್ರೂ ಅದಕ್ಕೆ ಸೇಫ್ಟಿ ಅಂತ ಅಲ್ಲಿ ಮೆಡಿಕಲ್ ಟೀಮ್ ಎಲ್ಲ ಇರುತ್ತೆ ನಮ್ಮ ಸಲುವಾಗಿ ಅಂತ.
1: ಸಂದೇಶ್ ಅವರೇ, ಮೌಂಟೇನ್ ಬೈಕ್ ಚಾಂಪಿಯನ್ಶಿಪ್ ಅಲ್ಲಿ ಎಷ್ಟು ಪದಕಗಳನ್ನ ಪಡೆದಿದ್ರಿ ಇಲ್ಲಿವರೆಗೆ?
0: ಮೌಂಟೇನ್ ಬೈಕ್ ಅಲ್ಲಿ ನಂದು ಇಲ್ಲಿವರೆಗೆ 7 ಮೆಡಲ್ ಇದೆ ಮೇಡಮ್. ನನ್ನ ನ್ಯಾಷನಲ್ಸ್ ಅಲ್ಲಿ ಟೋಟಲ್ ಇಲ್ಲಿ ತನ ಅಂದ್ರೆ 9 ಮೆಡಲ್ ಇದೆ, ಅದರಲ್ಲಿ 7 ಗೋಲ್ಡ್, 2 ಬ್ರಾಂಚ್, ಒಂದು ಸಿಲ್ವರ್ ಮೆಡಲ್ ಇದೆ.
1: ಗೋಲ್ಡ್ ಜಾಸ್ತಿ,
0: ಗೋಲ್ಡ್ ಜಾಸ್ತಿ. ಕಾರಣ ಅಂದ್ರೆ ಮೇಡಮ್, ನಾನು ಜೂನಿಯರ್ ಆಗ್ಲಿ ಸೀನಿಯರ್ ಆಗ್ಲಿ 2016 ಇಂದ 2000 ನಾನು ರೈಲ್ವೆ ಸಿಕ್ಸ್ ಸೇರಿದ್ದು 2016 ಅಲ್ಲಿ. ರೈಲ್ವೆ ಸೇರೋಕ್ಕಿಂತ ಮುಂಚೆ ನಾನು ಯಾವ ಕಾಂಪಿಟೇಷನ್ ಆಡಿದಿನಲ್ಲ ಮೇಡಮ್, ಅಂದ್ರೆ ಕರ್ನಾಟಕ ರಿಪ್ರೆಸೆಂಟ್ ಮಾಡಿ ಯಾವುದೇ ಕಾಂಪಿಟೇಷನ್ ಆಡಿದ್ರಲ್ಲೂ ಅದ್ರಲ್ಲಿ ನಾನು ಒಂದು ಗೋಲ್ಡ್ ಮೆಡಲ್, ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಫಿಕ್ಸ್ ಇರ್ತಿತ್ತು. ಆಮೇಲೆ ರೈಲ್ವೆ ಸೇರಿದ್ಮೇಲೆ ನಾನು ಇನ್ನು ಜಸ್ಟ್ ನಾ ರೈಲ್ವೆ ಸೇರಿದಾಗ್ನು ಅಂಡರ್ 18 ಅಲ್ಲೇನೆ ಇದ್ದೆ. ಸೇರಿದ್ಮೇಲೆ ರೈಲ್ವೆ ಸೇರಿದ್ಮೇಲೆ ನಾವು ಜೂನಿಯರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹಾಗಿಲ್ಲ ಮೇಡಮ್, ಅಂದ್ರೆ ಡೈರೆಕ್ಟ್ ನಮ್ಗೆ ಸೀನಿಯರ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು. ಅವಾಗೊಮ್ಮೆ ಕಾಂಪಿಟೇಷನ್ ಜಾಸ್ತಿ ಆಗಿದ್ರಿಂದ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅವಾಗ ಸ್ವಲ್ಪ ಎಫೆಕ್ಟ್ ಆಯ್ತು. ಅದಾದ್ಮೇಲೂ ನಾನು ಕಂಟಿನ್ಯೂ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇದೀನಿ ರೀ. ಬಟ್ ಆದ್ರೆ ಜೂನಿಯರ್ ಅಲ್ಲಿ ನಾನು ಅಂಡರ್ 18 ಆಗ್ಲಿ ಅಂಡರ್ 16 ಆ ಟೈಮ್ ಅಲ್ಲೆಲ್ಲ ನಂದು ಆಲ್ಮೋಸ್ಟ್

0: ಹತ್ತಿದ್ದೆಲ್ಲ ಕಾಂಪಿಟೇಷನ್ಸ್ ಗೋಲ್ಡ್ ಮೆಡಲ್ ಇದೆ.
1: ನೀವೀಗ ರೈಲ್ವೇಸ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರಿ, ಹೇಗ್ ಸೇರಿದ್ರಿ, ನಿಮ್ಮ ಎಜುಕೇಶನ್ ಏನು?
0: ನಂದು ಎಜುಕೇಶನ್ ಡಿಗ್ರಿ ಆಗಿದೆ ಮೇಡಮ್. ಆಮೇಲೆ ನಾನು ಇಂಟರ್ನ್ಯಾಷನಲ್ಸ್ ಏಷ್ಯಾ ಕಪ್ ಮೆಡಲ್ ಮಾಡಿದ್ಮೇಲೆ, ಆಮೇಲೆ ನನ್ನ ನ್ಯಾಷನಲ್ಸ್ ಮಲ್ಟಿಪಲ್ ನ್ಯಾಷನಲ್ಸ್ ನಾನು ಚಾಂಪಿಯನ್ ಆದ್ಮೇಲೆ ರೈಲ್ವೇಸ್ ನಾನು
1: ಸ್ಪೋರ್ಟ್ಸ್
0: ಕೋಟಾ ಅಲ್ಲಿ ನಾನು ಅಪ್ಲೈ ಮಾಡಿದೆ. ಆವಾಗ ನನ್ಗೆ ಟ್ರಯಲ್ಸ್ ಎಲ್ಲ ಆಯ್ತು, ಟ್ರಯಲ್ಸ್ ಆಗಿ ನಾನು ಆಯ್ಕೆ ಮಾಡ್ಕೊಂಡ್ರು ರೈಲ್ವೇಸ್. ಇವಾಗ ನಾನು ರೈಲ್ವೇಸ್ ಅಲ್ಲಿ ಪ್ರೆಸೆಂಟ್ ಆಸ್ ಎ TTI ಅಂತ ವರ್ಕ್ ಮಾಡ್ತಾ ಇದ್ದೀನಿ.
1: ಆಲ್ ಇಂಡಿಯಾ ಇಂಟರ್ ರೈಲ್ವೆ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಆ ಅನುಭವಗಳನ್ನ ಹಂಚಿಕೊಳ್ಳಿ.
0: 2018 ನಲ್ಲಿ ಬಿಕಾನೇರ್ ಅಲ್ಲಿ ಅದು ಕಾಂಪಿಟೇಷನ್ ನಡೆದಿತ್ರಿ, ಇಂಡಿಯಾದಿಂದನ ಅದನ್ನ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಸುಮಾರು ಒಂದು 8-10 ಕಂಟ್ರೀಸ್ ಭಾಗವಹಿಸಿದ್ರು ಮೇಡಮ್, ಇನ್ಕ್ಲೂಡಿಂಗ್ ಫ್ರಾನ್ಸ್, ಆಮೇಲೆ ಒಳ್ಳೆ ಒಳ್ಳೆ ಕಾಂಪಿಟೇಷನ್ ಇರೋ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದ್ದು ರೀ.
1: ನ್ಯಾಷನಲ್ ನೀವು ಬಹಳಷ್ಟು ಭಾಗವಹಿಸಿದ್ರಿ, ಟ್ರ್ಯಾಕ್ ಸೈಕ್ಲಿಂಗ್ ಆಗಿರ್ಬೋದೇ ಎಲ್ಲ, ಸೊ ಆ ಚಾಂಪಿಯನ್ಶಿಪ್ ಗಳಲ್ಲಿ ಅನೇಕ ಪದಕಗಳನ್ನ ತಗೊಂಡ್ಬಂದಿದ್ರಿ.
0: SWR ರೈಲ್ವೇಸ್ ಇಂದ ಮೇಡಮ್ ನಾನು ಇಂಟರ್ ರೈಲ್ವೇಸ್ ಅಂತ ಆಗುತ್ತೆ. ಈಗ ಫಸ್ಟ್ ನಮ್ದು SWR ನಾವು ರಿಪ್ರೆಸೆಂಟ್ ಮಾಡೋದು ಆಲ್ ಇಂಡಿಯಾ ಇಂಟರ್ ರೈಲ್ವೇಸ್ ಅಲ್ಲಿ. ಅದರಲ್ಲಿ ನಾವು ರೋಡ್ ಮತ್ತು ಟ್ರ್ಯಾಕ್ ಎರಡು ಡಿಸಿಪ್ಲಿನ್ ಅಲ್ಲಿ ನಾವು ಕಾಂಪಿಟೇಷನ್ ಮಾಡ್ತೀವಿ. ಅದರಲ್ಲಿ ನಾನು ರೋಡ್ ಅಲ್ಲಿ ಟೈಮ್ ಟ್ರಯಲ್ ಅಲ್ಲಿ ಮೆಡಲ್ ಮಾಡಿದೆ ಮೇಡಮ್. 2019 ಅಲ್ಲಿ ಸಿಲ್ವರ್ ಮೆಡಲ್ ಆಗಿದೆ. ಆಮೇಲೆ ಮಲ್ಟಿಪಲ್ ಟೈಮ್ ನಾವು ಟೀಮ್ ಟೈಮ್ ಟ್ರಯಲ್ ಗೋಲ್ಡ್ ಮೆಡಲ್ ಮಾಡಿದೀವಿ. ಆಮೇಲೆ SWR ಗೆ ನಾವು ಆಲ್ಮೋಸ್ಟ್ 5 ಇಯರ್ಸ್ ಚಾಂಪಿಯನ್ ಕೊಟ್ಟಿದ್ದೀವಿ ಮೇಡಮ್. ಫಸ್ಟ್ ಟೈಮ್ ನಾವು ನಮ್ದು ಟೀಮ್ ಚಾಂಪಿಯನ್ ಆದಾಗ ನಾನು ಅದರಲ್ಲಿ ಟೀಮ್ ಅಲ್ಲಿ ಇದ್ದೆ ಮೇಡಮ್. ಕಂಟಿನ್ಯೂ ನಮ್ದು SWR ಟೀಮ್ ಸೈಕ್ಲಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ ಮೇಡಮ್, ಚಾಂಪಿಯನ್ ತರ್ತಾ ಇದೀವಿ ಪ್ರತಿ ವರ್ಷ.
1: 2016 ಏಷ್ಯಾ ಕಪ್ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: 2016 ಅಲ್ಲಿ ಏಷ್ಯಾ ಕಪ್ ದೆಲ್ಲಿ ಒಳಗ ಕಂಡಕ್ಟ್ ಆಗಿತ್ತು, ಇಂಡಿಯಾದವರು ಹೋಸ್ಟ್ ಮಾಡಿದ್ರಿ. ಅದರಲ್ಲಿ ನಾವು ಟೀಮ್ ಪರ್ಶೂಟ್ ಅಲ್ಲಿ ನಾನು ಪಾರ್ಟ್ ತಗೊಂಡಿದ್ದೆ ರೀ. ಅದ್ರಲ್ಲಿ ನಮ್ದು ಇಂಡಿಯಾದಿಂದ ನಾವು 5 ಜನ ಇದ್ವಿ, ಕರ್ನಾಟಕದವರೇ ಇಬ್ರು ಇದ್ವಿ ಮೇಡಮ್. ಅದ್ರಲ್ಲಿ ನಾನು ಮತ್ತೆ ರಾಜು ಭಾಟಿ ಅಂತ ಇಬ್ರು ಹುಡುಗರು ನಾವು ಕರ್ನಾಟಕದಿಂದನೇ ಪಾರ್ಟಿಸಿಪೇಟ್ ಮಾಡಿದ್ವಿ. 4 ಕಿಲೋಮೀಟರ್ ಟೀಮ್ ಪರ್ಶೂಟ್ ಇವೆಂಟ್ ಇತ್ರಿ. ಅದ್ರೊಳಗ ನಮ್ದು ಕ್ವಾಲಿಫೈರ್ ರೌಂಡ್ ಅಲ್ಲಿ 3rd place ಆಯ್ತು ಮೇಡಮ್. ಕ್ವಾಲಿಫೈ ರೌಂಡ್ ಅಲ್ಲಿ 3rd place ಆಯ್ತು. ಆಮೇಲೆ ಜಸ್ಟ್ 1 ಸೆಕೆಂಡ್ ನಾವ್ ಇನ್ ಫಾಸ್ಟ್ ಇದ್ವಿ ಅಂತಂದ್ರೆ ನಾವು ಕ್ವಾಲಿಫೈ ರೌಂಡ್ ಅಲ್ಲಿ ನಾವು 1st second ನಾವು ಗೋಲ್ಡ್ ಮೆಡಲ್ ಗೆ ನಾವು ಫೈಟ್ ಮಾಡಬಹುದಿತ್ತು. ಕ್ವಾಲಿಫೈ ರೌಂಡ್ ಅಲ್ಲಿ ನಾವು ಬ್ರಾಂಜ್ ಮೆಡಲ್ ಗೆ ಕ್ವಾಲಿಫೈ ಆದ್ಮೇಲೆ ನಾವು ಫೈನಲ್ ನಾವು ಫೈಟ್ ಮಾಡಬೇಕಾಯ್ತು. ಹಂಗಾಗಿ ನಾವು ಫೈನಲ್ ಬ್ರಾಂಜ್ ಮೆಡಲ್ ಗೆ ಫೈಟ್ ಮಾಡಿ ಬ್ರಾಂಜ್ ಮೆಡಲ್ ತಗೋಬೇಕಾಯ್ತು. ಪಾಕಿಸ್ತಾನ ಆಗ್ಲಿ, ಆಮೇಲೆ ಕೊರಿಯಾ ಆಗ್ಲಿ, ಪಾಕಿಸ್ತಾನ, ಆಮೇಲೆ ಬೇರೆ ಬೇರೆ ಬಂದಿದ್ದು ಏಷ್ಯಾದಿಂದ ಆಲ್ಮೋಸ್ಟ್ 7-8 ಕಂಟ್ರೀಸ್ ಪಾರ್ಟ್ ತಗೊಂಡಿದ್ರು.
1: ಸೊ ನಿಮ್ಗೆ ಯಾರು ಟಫ್ ಕಾಂಪಿಟೇಟರ್ ಅನ್ಸಿದ್ದು?
0: ಟಫ್ ಕಾಂಪಿಟೇಷನ್ ಅಂತಂದ್ರೆ ಮೇಡಮ್ ಕೊರಿಯನ್ ಟೀಮ್ ಮತ್ತೆ ಕಜಕಿಸ್ತಾನ್ ಟೀಮ್ ಟಫ್ ಕಾಂಪಿಟೇಷನ್ಸ್ ಮೇಡಮ್.
1: ನಮ್ಮ ಭಾರತದಲ್ಲಿ ಸೈಕ್ಲಿಂಗ್ ನಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಾ? ಯಾಕಂದ್ರೆ ಯಾರು ಒಲಿಂಪಿಕ್ಸ್ ಗೆ ಹೋಗ್ತಾ ಇಲ್ಲ ಸೈಕ್ಲಿಸ್ಟ್ ಗಳು, ಏನ್ ಕಾರಣ ಅಂತ ಹೇಳ್ತೀರಾ?
0: ಕಾರಣ ಅಂದ್ರೆ ಮೇಡಮ್ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಸೈಕ್ಲಿಂಗ್ ಅಲ್ಲಿ ಬಹಳ ಬಹಳ ಫಾರ್ವರ್ಡ್ ಅಲ್ಲಿ ಇದಾರೆ. ಅವ್ರದ್ದು ಒಂದು ಸ್ಪೋರ್ಟ್ಸ್ ಸೈನ್ಸ್ ಇರ್ಬೋದು, ನ್ಯೂಟ್ರಿಷನ್ ಇಂಟೇಕ್ ಇರ್ಬೋದು, ಆಮೇಲೆ ಕೋಚಿಂಗ್ ಸ್ಕಿಲ್ ಇರ್ಬೋದು, ಕೋಚಿಂಗ್ ಇರ್ಬೋದು, ಬಹಳ ಒಂದು ಅವರು ಇದಾರೆ ಮೇಡಮ್. ಈ ನಮ್ಮ ಇಂಡಿಯಾದವರು ಇಂಪ್ರೂವ್ ಆಗ್ತಾ ಇದಾರೆ. ನಮ್ಮವ್ರು ಹೆಂಗ್ ಇಂಪ್ರೂವ್ ಆಗ್ತಾ ಇದ್ರೆ ಅದ್ರ ತಕ್ಕಂಗೆ ಯುರೋಪಿಯನ್ ಕಂಟ್ರೀಸ್ ಅವರು ಇಂಪ್ರೂವ್ ಆಗ್ತಾ ಇದಾರೆ. ಬಟ್ ಓಕೆ ಮೇಡಮ್, ನಾವು ನಮ್ದು ಲೆವೆಲ್ ಬೆಸ್ಟ್ ಮಾಡ್ತಾ ಇದೇವ್ರಿ, ಇಂಪ್ರೂವ್ ಆಗ್ತಾ ಇದೆ ಮೇಡಮ್ ಸೈಕ್ಲಿಂಗ್.
1: ಯಾಕೆ ಆಯ್ಕೆ ಆಗ್ತಾ ಇಲ್ಲ ಒಲಿಂಪಿಕ್?
0: ಕಾಂಪಿಟೇಷನ್ ಆತರ ಇದೆ ಮೇಡಮ್, ಮೇನ್ ಜಾಸ್ತಿ ಕಾಂಪಿಟೇಷನ್ ಇದೆ ಮೇಡಮ್, ಅದಕ್ಕೆ ಆಯ್ಕೆ ಆಗ್ತಾ ಇಲ್ಲ ರೀ. ಇಕ್ವಿಪ್ಮೆಂಟ್ ಫೆಸಿಲಿಟಿ ಇಂಡಿಯಾ ಲೆವೆಲ್ ಗೆ ಇಂಡಿಯಾ ಟೀಮ್ ಇಂಡಿಯಾ ರೈಡರ್ಸ್ ಗೆ ಯಾವ್ದೇ ಕಡೆಯಿಂದನು ಕಡಿಮೆ ಇಲ್ಲ ಮೇಡಮ್. ಇಕ್ವಿಪ್ಮೆಂಟ್ ಆಗಿ ನಮ್ಗೆ 100% ಏನು ವರ್ಲ್ಡ್ ಕ್ಲಾಸ್ ಇಕ್ವಿಪ್ಮೆಂಟ್ ನಮ್ ಕಡೆ ಇದೆ ಮೇಡಮ್. ಕೋಚಿಂಗ್ ಫೆಸಿಲಿಟಿ ಸ್ವಲ್ಪ ಕಡಿಮೆ ಇತ್ತು ಮೇಡಮ್ ಇಷ್ಟು ದಿನ. ಈಗ ಲಾಸ್ಟ್ 1-2 years ಇಂದ ಕೋಚಿಂಗ್ ಕೋಚಸ್ ನು ಒಳ್ಳೆ ಕೋಚಸ್ ನ ಟೀಮ್ ಗೆ ಎಲ್ಲ ಹಾಕಿದಾರ, ಇಂಪ್ರೂವ್ ಆಗ್ತಾ ಇದೆ ಮೇಡಮ್. ಬಟ್ ಇದೇ ಕೆಲಸ ಒಂದು 10 ವರ್ಷ ಮುಂಚೆ ಏನೋ ಒಂದು ಕೋಚಸ್ ಬದಲಾವಣೆ ಮಾಡಿದ್ರೆ ಇಲ್ಲಿ ತನ ಅಂದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಗೆ ಆಗ್ಬಹುದಿತ್ತು. ಬಟ್ ಮುಂದಿನ ದಿನಗಳೊಳಗ ಒಲಿಂಪಿಕ್ ಗೆ ನಮ್ಮ ಇಂಡಿಯಾದಿಂದ ರೀಚ್ ಆಗ್ತಾರೆ
1: ಅಂತ ಒಂದು ಭರವಸೆ
0: ಇದೆ ಮೇಡಮ್. ಹೌದು
1: ಸಂದೇಶ್ ಅವರೇ, ವರ್ಲ್ಡ್ ರೈಲ್ವೆ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ರಜತ ಪದಕವನ್ನ ಗೆದ್ದಿದ್ರಿ, ಅದು 40 ಕಿಲೋಮೀಟರ್ TTT ಇವೆಂಟ್ ಇತ್ತಲ್ವಾ, ಯಾವ ರೀತಿ ಇತ್ತ ಕಾಂಪಿಟೇಷನ್?
0: 40 ಕಿಲೋಮೀಟರ್ TTT ಅಂತಂದ್ರೆ ಟೀಮ್ ಟೈಮ್ ಟ್ರಯಲ್ ಮೇಡಮ್. 40 ಕಿಲೋಮೀಟರ್ ಟೀಮ್ ಟೈಮ್ ಟ್ರಯಲ್ ನಾವು ಇಂಡಿಯಾದಿಂದ 5 ಜನ ಪಾರ್ಟ್ ಇದ್ವಿ. 5 ಜನ ಅಂದ್ರೆ 5 ಜನ ಸೇರಿ ನಾವು 40 ಕಿಲೋಮೀಟರ್ ಫಿನಿಶ್ ಮಾಡ್ಬೇಕಾಗಿರೋದು ಕೂಡಿ ಫಿನಿಶ್. ಹಾ, ಟೀಮ್ 5 ಜನ ಕೂಡಿ ಸ್ಟಾರ್ಟ್ ಮಾಡಿ 5 ಜನ ಸೇರಿ ನಾವು ಫಿನಿಶ್ ಮಾಡ್ಬೇಕು. 5 ಜನರಲ್ಲಿ ಅಟ್ಲೀಸ್ಟ್ 4 ಜನ ನಾವು ಫಿನಿಶ್ ಮಾಡ್ಬೇಕು ಮೇಡಮ್. ಒಬ್ರು ಬಿಟ್ಟು ನಡೆದಿದೆ, ಅಟ್ಲೀಸ್ಟ್ 4th rider ಯಾರು ಫಿನಿಶ್ ಮಾಡ್ತಾರಲ್ಲ ಅವ್ರದ್ದು ಟೈಮ್
1: ಕರೆಕ್ಟ್
0: ಕೌಂಟ್ ಮಾಡ್ತಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ಮುಂದ್ ಫಿನಿಶ್ ಮಾಡಿದ್ರು, ಫೋರ್ತ್ ರೈಡರ್ ಲೇಟ್ ಬಂದ್ರು ಫೋರ್ತ್ ರೈಡರ್ನೇ

0: ಟೈಮ್ ಕೌಂಟ್ ಮಾಡ್ತಾರೆ ಮೇಡಮ್.
1: ಮೊದಲಿಗೆ ಯಾರು ರೀಚ್ ಆಗಿರ್ತಾರೆ
0: ಅವ್ರದ್ದು ಟೈಮ್ ಕೌಂಟ್ ಆಗಲ್ಲ. ಯಾರ್ದು ಫೋರ್ತ್ ರೈಡರ್ ಈಗ 5 ಜನರಲ್ಲಿ 4ನೇದ ಒಂದು ಟೈಮಿಂಗ್ ಕೌಂಟ್ ಆಗುತ್ತೆ ಮೇಡಮ್. ಗೋಲ್ಡ್ ಮೆಡಲ್ ಅವಾಗ ಫ್ರಾನ್ಸ್ ಅವ್ರು ತಗೊಂಡ್ರು, ನಮ್ಗೆ ಅವ್ರಿಗೆ 40 ಕಿಲೋಮೀಟರ್ ಟೀಮ್ ಟೈಮ್ ಟ್ರಲ್ ಅಲ್ಲಿ 5 ಸೆಕೆಂಡ್ ಡಿಫ್ರೆನ್ಸ್ ಇತ್ತು ಮೇಡಮ್. 5 ಸೆಕೆಂಡ್ ಅಷ್ಟೇ, 5 ಸೆಕೆಂಡ್ ನಾವು ಇನ್ನು ಚೆನ್ನಾಗಿ ನಮ್ದು ಟೀಮ್ ವರ್ಕ್ ನಾವು ಮಾಡಿದ್ವಿ ಅಂದ್ರೆ ನಾವು ಗೋಲ್ಡ್ ಮೆಡಲ್ ತಗೊಳ್ಳೋ ಚಾನ್ಸಸ್ ಇತ್ತು. ಬಟ್ ಆ ಟೈಮಲ್ಲಿ ನಮ್ದು ಬೆಸ್ಟ್ ಕೊಟ್ಟು ನಾವು ಸಿಲ್ವರ್ ಮೆಡಲ್ ತಗೊಂಡಿದ್ವಿ.
1: ಸೊ ಇಲ್ಲಿವರೆಗೆ ನಿಮ್ಗೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಪದಕಗಳು ಬಂದಿದೆ?
0: ಸ್ಟೇಟ್ ಲೆವೆಲ್, ನ್ಯಾಷನಲ್ಸ್ ಮತ್ತೆ ಇಂಟರ್ನ್ಯಾಷನಲ್ಸ್ ಎಲ್ಲಾ ಸೇರಿ ಆಲ್ಮೋಸ್ಟ್ ಒಂದು 30ಕ್ಕಿಂತ ಹೆಚ್ಚು ಪದಕಗಳಿದಾವೆ ಮೇಡಮ್. ಅದರಲ್ಲಿ ನ್ಯಾಷನಲ್ಸ್ ಅಲ್ಲಿ 10ಕ್ಕಿಂತ ಹೆಚ್ಚು ಪದಕಗಳು, ಇಂಟರ್ನ್ಯಾಷನಲ್ಸ್ ಅಲ್ಲಿ 2 ಮೆಡಲ್ ಇದೆ ಮೇಡಮ್, ಒಂದು ಸಿಲ್ವರ್ ಮತ್ತು ಒಂದು ಬ್ರಾಂಜ್ ಮೆಡಲ್. ನ್ಯಾಷನಲ್ಸ್ ಲೆವೆಲ್ 6 ಗೋಲ್ಡ್, 2 ಬ್ರಾಂಜ್, 1 ಸಿಲ್ವರ್ ಇದೆ ಮೇಡಮ್ ನ್ಯಾಷನಲ್ಸ್ ಅಲ್ಲಿ. ಆಮೇಲೆ ಇಂಟರ್ನ್ಯಾಷನಲ್ಸ್ 1 ಸಿಲ್ವರ್ ಮತ್ತು 1 ಬ್ರಾಂಜ್ ಮೆಡಲ್ ಇದೆ.
1: ನಿಮ್ಮ ಕ್ರೀಡಾ ಸಾಧನೆಯನ್ನ ಗುರುತಿಸಿ ಅನೇಕ ಪ್ರಶಸ್ತಿಗಳು ನಿಮಗೆ ಬಂದಿದೆ ಒಲಿದು, ಸೊ ಆ ಕುರಿತಾಗಿ ಹೇಳಿ.
0: ಕರ್ನಾಟಕ ವತಿಯಿಂದ ನನಗೆ ಕರ್ನಾಟಕ ಒಲಿಂಪಿಕ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಮೇಡಮ್. ಅದು 2016 ಅಲ್ಲಿ ನಾನು ಏಷ್ಯಾ ಕಪ್ ಮೆಡಲ್ ಮಾಡಿದ್ಮೇಲೆ ನನಗೆ ಗುರುತಿಸಿ ಕರ್ನಾಟಕ ಒಲಿಂಪಿಕ್ ಅವಾರ್ಡ್ ಅನ್ನು ಕೊಟ್ಟರು ಮೇಡಮ್ 2016 ಅಲ್ಲಿ. ಅದಾದ್ಮೇಲೆ ನನಗೆ ರೈಲ್ವೇಸ್ ಇಂದ, ನಾನು ಓಲ್ಡ್ ರೈಲ್ವೇಸ್ ಮಾಡಿದ್ಮೇಲೆ SW ರೈಲ್ವೆಯಿಂದ GM ಅವಾರ್ಡ್ ಅಂತ ಕೊಡ್ತಾರೆ ಮೇಡಮ್. 2018 ಅಲ್ಲಿ GM ಅವಾರ್ಡ್ ಕೊಟ್ಟರು.
1: ಸಂದೇಶ್ ಅವರೇ, ನೀವು ಬಹಳಷ್ಟು ಸಾಧನೆಯನ್ನ ಮಾಡಿದ್ದೀರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ನಲ್ಲಿ, ನಿಮ್ಮ ಮುಂದಿನ ಗುರಿ ಏನು?
0: ಇವಾಗ್ಲೂ ನಾನು ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ ಮೇಡಮ್. ಆಕ್ಚುಲಿ ಮುಂದಿನ ಗುರಿ ಅಂತಂದ್ರೆ ನಾವು ಏನು ಈಗ ಇಲ್ಲಿ ತನಕ ಸೈಕ್ಲಿಂಗ್ ಮಾಡಿದೀವಲ್ಲ, ಅದರೊಂದು ನಾಲೆಜ್ ನಾವು ನಮ್ಮ ಜೂನಿಯರ್ಸ್ ಆಗಿರ್ಬೋದು, ಆಮೇಲೆ ಅವ್ರ ಜೊತೆ ಶೇರ್ ಮಾಡಿ ಅವ್ರಿಗೂ ಒಂದು ನ್ಯಾಷನಲ್, ಇಂಟರ್ನ್ಯಾಷನಲ್, ಆಮೇಲೆ ಒಲಿಂಪಿಕ್ ಲೆವೆಲ್ ತನಕ ಅವ್ರಿಗೂ ರೀಚ್ ಮಾಡ್ಸಕ್ ನಮ್ ಕಡೆಯಿಂದ ಒಂದು ಪ್ರಯತ್ನ ಮಾಡ್ಬೇಕಂತ.
1: ನೀವು ಕೋಚಿಂಗ್ ಮಾಡ್ತೀರಿ?
0: ಕೋಚಿಂಗ್ ಮಾಡ್ಬೇಕಂತ ಇದೆ ಮೇಡಮ್ ಮುಂದಿನ ದಿನಗಳೊಳಗಡೆ.
1: ಈಗ ಸೈಕ್ಲಿಂಗ್ ಕ್ರೀಡೆಯತ್ತ ಯುವ ಜನಾಂಗ ಒಲವು ತೋರಿಸಬೇಕಂದ್ರೆ ಭವಿಷ್ಯ ಏನಿದೆ?
0: ಸೈಕ್ಲಿಂಗ್ ಒಂದು ಸ್ಪೋರ್ಟ್ ಆಗಿ ನಾವು ತಗೋಬಹುದು ಮೇಡಮ್, ಒಳ್ಳೆ ಸ್ಪೋರ್ಟ್. ಅದರಿಂದ ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ಸ್ಟೇಟ್ ಲೆವೆಲ್ ನ್ಯಾಷನಲ್ಸ್ ಮೆಡಲ್ ಮಾಡಿ, ಇಂಟರ್ನ್ಯಾಷನಲ್ ಲೆವೆಲ್ ಮೇಲೆ ಮೆಡಲ್ ಮಾಡಿದ್ರೆ ಅವ್ರಿಗೊಂದು ಜಾಬ್ ಅಪರ್ಚುನಿಟೀಸ್ ಸಿಗುತ್ತೆ. ಈಗೆಲ್ಲರೂ ಮನೆಯಲ್ಲಿ ಪೇರೆಂಟ್ಸ್ ಎಲ್ಲರೂ ಅನ್ನಕ ಥಿಂಕಿಂಗ್ ಹೆಂಗಿದೆ ಅಂತಂದ್ರೆ ಓದ್ಬೇಕು, ಓದಿದ್ರಷ್ಟೇ ಜಾಬ್ ಸಿಗುತ್ತೆ, ಜಾಬ್ ಸಿಕ್ಕರೆ ಒಂದ್ ಸೆಟಲ್ ಆಗ್ಬೋದು, ಮನೆ ನೋಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಇರ್ತಾರೆ. ಹಂಗೆ ಈಗ ನಾವು ಸ್ಪೋರ್ಟ್ ಮಾಡಿದ್ರು ಅವ್ರು ಒಂದ್ ಸೆಟಲ್ ಆಗ್ಬೋದು, ಆಮೇಲೆ ಅವ್ರೊಂದ್ ಲೈಫ್ ಲೀಡ್ ಮಾಡ್ಬೋದು. ಅದ್ರೊಳಗೆ ನಮ್ ಸೈಕ್ಲಿಂಗ್ ಒಂದು ಒಳ್ಳೆ ಸ್ಪೋರ್ಟ್ಸ್ ಇದೆ ಮೇಡಮ್. ಈ ಕಡೆ ನಮ್ದು ಫಿಟ್ನೆಸ್, ನಮ್ದು ಹೆಲ್ತ್ ಚಲೋ ಇರ್ತೈತಿ. ಆಮೇಲೆ ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮೆಡಲ್ ಮಾಡಿದ್ರೆ ಅವ್ರಿಗೊಂದು ಅದರಿಂದ ಜಾಬ್ ಸಿಗುತ್ತೆ, ಅದರಿಂದನೂ ಅವರು ಒಂದು ಒಳ್ಳೆ ಸೆಟಲ್ ಆಗ್ಬೋದು ಮೇಡಮ್. ಒಂದು ಒಳ್ಳೆ
1: ಭವಿಷ್ಯ
0: ಇದೆ ಮೇಡಮ್ ಸೈಕ್ಲಿಂಗ್ ಅಲ್ಲಿ, ಒಳ್ಳೆ ಭವಿಷ್ಯ ಇದೆ.
1: ಸಂದೇಶ್ ಅವರೇ, ಈಗ ಬಹಳಷ್ಟು ಯುವ ಜನಾಂಗಗಳನ್ನ ಗಮನಿಸಿದ್ರೆ ಮಾದಕ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಅಥವಾ ಕಂಟಿನ್ಯೂ ಆಗಿ ಮೊಬೈಲ್ ಅವ್ರ ಕೈಯಲ್ಲಿ ಇರ್ತಾ ಇದೆ. ಸೊ ಅಂತ ಯುವ ಜನಾಂಗಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀವಿ?
0: ಮೊಬೈಲ್ ಆಗ್ಲಿ, ಟಿವಿ ಆಗ್ಲಿ, ಅದನ್ನ ಒಳ್ಳೇದಾಗಿನೂ ನಾವು ಉಪಯೋಗ ಮಾಡ್ಕೋಬಹುದು ಮೇಡಮ್, ಕೆಟ್ಟದಾಗಿನೂ ಉಪಯೋಗ ಮಾಡ್ಕೋಬಹುದು. ಅದರಿಂದ ಎಷ್ಟು ನೆಸೆಸರಿ ಇರುತ್ತೆ ಅಷ್ಟು ನಾವು ಯೂಸ್ ಮಾಡ್ಕೊಂಡು ಸ್ಟಡೀಸ್ ಆಗ್ಲಿ ಇಲ್ಲ ಸ್ಪೋರ್ಟ್ಸ್ ಆಗ್ಲಿ ಫಿಟ್ನೆಸ್ ಆ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ಮೇಡಮ್. ಆಮೇಲೆ ಈಗಿಂದ ಯೂತ್ ಯಾವ ತರ ಮಾಡ್ತಾರಂದ್ರ, ನಾವ್ ನೋಡ್ದಂಗ ಎಷ್ಟೋ ಜನ ನೋಡ್ದಾಗ ಒಂದ್ಸಲ ಫೋನ್ದಲ್ಲೇನೆ ಇರ್ತಾರೆ. ಫೋನ್ದಲ್ಲಿ ಏನೊಂದು ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಆಪ್ ಯೂಸ್ ಮಾಡೋದಾಗ್ಲಿ, ಗೇಮ್ ಮಾಡೋದಾಗ್ಲಿ, ಆತರ ಎಲ್ಲ ಅದನ್ನ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡೋದ್ರ ಬದಲಿ ಅದರಿಂದ ಏನೋ ಒಂದು ಕಲಿಯೋದನ್ನ ಕಲಿಯಬಹುದ್ರಿ. ಆಮೇಲೆ ಅದನ್ನ ಜಾಸ್ತಿ ಯೂಸ್ ಮಾಡೋದ್ ಬಿಟ್ಟು ಹೊರಗಡೆ ಪ್ರಪಂಚ ಒಳಗೆ ಎಷ್ಟೋ ಆಕ್ಟಿವಿಟೀಸ್ ಇದೆ, ಆಮೇಲೆ ಸ್ಪೋರ್ಟ್ಸ್ ಮಾಡಬಹುದು. ಈ ತರ ಎಲ್ಲ ನಮ್ದು ಒಂದು ಯೂತ್ ನಾವು ಯೂಸ್ ಮಾಡ್ಕೋಬೇಕು. ಅದ್ ಬಿಟ್ಟು ಜಾಸ್ತಿ ನಾವು ಡಿಜಿಟಲ್ ಆಗಿ ಫೋನ್ ಅಲ್ಲಿ ಕುತ್ಕೊಂಡ್ರೆ ಆಮೇಲೆ ಅದು ಹೋಗಿ ಟೈಮ್ ಸಿಗಲ್ಲ. ಆಮೇಲೆ ಮುಂದ್ ಹೋಗಿ ನಾವು ಮತ್ ಕೊರಗೋದಕ್ಕೈತಿ. ನಾವು ಒಂದ್ ಟೈಮ್ ಅಲ್ಲಿ ನಾವು ನಮ್ದು ಯೂತ್ ಒಳಗ ನಾವು ಫೋನ್ ಒಳಗ ಎಷ್ಟೋ ನಮ್ ಟೈಮ್ ವೇಸ್ಟ್ ಮಾಡ್ಬಿಟ್ವಿ.
1: ಅಂದ್ರೆ ಬಹಳ ಜನ ಈಗ ಚಿಕ್ಕ ಮಕ್ಕಳು ಸಹಿತ ಮಾದಕ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ, ತಮ್ಮ ಭವಿಷ್ಯವನ್ನ ಅಂಧಕಾರದೊಳಗೆ ದುಡ್ತಾ ಇದ್ದಾರೆ. ಸೊ ಅವ್ರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀನಿ?
0: ಯೂತ್ ಅವ್ರದ್ದೊಂದು ಅದು ಒಂದು ಟೈಮ್ ಅಲ್ಲಿ ಅವ್ರು ಮಾಡಿದ್ಮೇಲೆ ಅವಾಗ ಅವ್ರಿಗೆ ರಿಯಲೈಸ್ ಆಗಲ್ಲ ಮೇಡಮ್. ಅದೊಂದು ಟೈಮ್ ಹೋಗ್ಬಿಡುತ್ತೆ. ಒಂದು ನಾವ್ ಹಿಂಗ್ ಮಾಡಬಾರ್ದಿತ್ತಲ್ಲ, ನಾವ್ ಹಿಂಗ್ ಮಾಡಿದಕ್ ಇವತ್ತಿನ ಪರಿಸ್ಥಿತಿ ನಮ್ದು ಹಿಂಗ್ ಬಂದೈತಿ ಅಂತ ಅವ್ರದೊಂದು ಭವಿಷ್ಯನ ಹಾಳಾಗ್ಬಿಡ್ತದೆ. ಹಂಗಾಗಿ ಅದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಸ್ಟಡೀಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ, ಮಾಡಿದ್ರೆ ನಿಮ್ದೊಂದು ಫ್ಯೂಚರ್ ಚೆನ್ನಾಗಿರುತ್ತೆ. ಆಮೇಲೆ ಅವ್ರ ಸಲುವಾಗಿ ಅಂತೇಳಿ ಅವರು ಪೇರೆಂಟ್ಸ್ ಎಲ್ಲ ಎಷ್ಟೋ ಒಂದು ಕಷ್ಟ ಪಡ್ತಿರ್ತಾರೆ, ಅವ್ರದ್ದು ಮನಿ ಆಗ್ಲಿ ಟೈಮ್ ಆಗ್ಲಿ ವೇಸ್ಟ್ ಆಗ್ಬಾರ್ದು ಅಂತೇಳಿ ಅವರು ಅದನ್ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೋಬೇಕು.
1: ಒಳ್ಳೇದು ಶುಪ್ಪಾರ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಪಯಣದ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ನಿಮ್ಮ ಈ ಕ್ರೀಡಾ ಸಾಧನೆ ನಮ್ಮ ಯುವಕರಿಗೆ ಸ್ಫೂರ್ತಿದಾಯಕವಾಗಿರಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಮ್ಯಾಮ್.

0: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕ್ರೀಡಾ ಸುದ್ದಿಗಳು.
1: ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ 19ನೇ ಆವೃತ್ತಿಯ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ಗಳಿಂದ ಗುಜರಾತ್ ಟೈಟನ್ಸ್ ತಂಡವನ್ನು ಪರಾಭವಗೊಳಿಸಿ ಸತತ 2ನೇ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2ನೇ ಐಪಿಎಲ್ ಟ್ರೋಫಿ ಗೆದ್ದು ವಿಜಯೋತ್ಸವ ಆಚರಿಸುವುದರೊಂದಿಗೆ ಸುಮಾರು 2 ತಿಂಗಳ ಐಪಿಎಲ್ ಉತ್ಸವ ಕೊನೆಗೊಂಡಿತು.
0: ಟಾಸ್ ಗೆದ್ದ ಪಾಟಿದಾರ್ ಫೀಲ್ಡಿಂಗ್ ಆಯ್ದುಕೊಂಡರು. ನಾಯಕನ ನಿರ್ಧಾರವನ್ನು ಸಮರ್ಥಿಸುವಂತೆ ಆರ್ಸಿಬಿ ಬೌಲರ್ಗಳು ಪರಿಣಾಮಕಾರಿ ದಾಳಿ ಸಂಘಟಿಸಿದರು. ವೇಗಿ ಹೆಜಲ್ವುಡ್ ಮತ್ತು ರಸಿಕ್ ಸಲಾಮ್ದಾರ್ ಅವರ ದಾಳಿ ಮತ್ತು ಫೀಲ್ಡಿಂಗ್ ಚುರುಕುತನದಿಂದಾಗಿ ಗುಜರಾತ್ ತಂಡವನ್ನು 8 ವಿಕೆಟ್ಗೆ 151 ರನ್ಗಳ ಸಾಧಾರಣ ಮೊತ್ತಕ್ಕೆ ಕಟ್ಟಿಹಾಕಿದರು. ವಾಷಿಂಗ್ಟನ್ ಸುಂದರ್ ಅವರೊಬ್ಬರೇ ದಿಟ್ಟತನ ತೋರಿದರು. ಗುರಿ ಬೆನ್ನಟ್ಟಿದ ಆರ್ಸಿಬಿ ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಉತ್ತಮ ಆರಂಭ ನೀಡಿದರು. ಮೊದಲ ವಿಕೆಟ್ಗೆ ಬಿರುಸಿನ 62 ರನ್ ಸೇರಿಸಿ ಗೆಲುವಿಗೆ ಮುನ್ನುಡಿ ಬರೆದರು. ಆದರೆ ಉತ್ತಮ ಲಯದಲ್ಲಿದ್ದ ವೆಂಕಟೇಶ್ ಅಯ್ಯರ್ ಅವರು ಮೊಹಮ್ಮದ್ ಸಿರಾಜ್ ಓವರ್ನಲ್ಲಿ ತಗಿಸೋ ರಬಾಡಾ ಅವರಿಗೆ ಕ್ಯಾಚಿತ್ತು ನಿರ್ಗಮಿಸಿದರು. ನಂತರ ಬಂದ ಕನ್ನಡಿಗ ದೇವದತ್ ಪಡಿಕಲ್ ನಿರಾಸೆ ಮೂಡಿಸಿದರು. ರಬಾಡಾ ಎಸೆತದಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾದ ಅವರು ಬೌಂಡರಿ ಲೈನ್ನಲ್ಲಿದ್ದ ಅರ್ಷದ್ ಖಾನ್ ಅವರಿಗೆ ಕ್ಯಾಚಿತ್ತರು. ಅನುಭವಿ ಸ್ಪಿನ್ನರ್ ರಶೀದ್ ಖಾನ್ 9ನೇ ಓವರ್ನಲ್ಲಿ ಪಾಟಿದಾರ್ ಮತ್ತು ಕೃಣಾಲ್ ಪಾಂಡ್ಯ ಅವರ ವಿಕೆಟ್ ಅನ್ನು ತೆಗೆದುಕೊಂಡರು. 91 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡ ಆರ್ಸಿಬಿ ಪಾಳ್ಯದಲ್ಲಿ ಆತಂಕ ಮನೆ ಮಾಡಿತು. ಆದರೆ ಒಂದೆಡೆ ವಿಕೆಟ್ ಉರುಳುತ್ತಿದ್ದರೂ ಕೊಹ್ಲಿ ಮಾತ್ರ ಜವಾಬ್ದಾರಿಯುತವಾಗಿ ಆಡಿದರು. ಅವರು 25 ಎಸೆತಗಳಲ್ಲಿ 50ರ ಗಡಿ ದಾಟಿದರು. ಇದು ಐಪಿಎಲ್ನಲ್ಲಿ ಅವರ ಅತಿ ವೇಗದ ಅರ್ಧಶತಕವಾಗಿದೆ. ಅವರ ಇನ್ನಿಂಗ್ಸ್ನಲ್ಲಿ 9 ಬೌಂಡರಿ ಮತ್ತು 3 ಸಿಕ್ಸರ್ ಒಳಗೊಂಡಿದ್ದವು.
1: ಭಾರತದ ತಾರಾ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಇದರೊಂದಿಗೆ 2 ವರ್ಷಗಳ ಪ್ರಶಸ್ತಿ ಭಾರವನ್ನು ನೀಗಿಸಿಕೊಂಡರು. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಚಾಂಪಿಯನ್ ಆಗಿರುವ ಸಾತ್ವಿಕ್ ಮತ್ತು ಚಿರಾಗ್ ಅವರು ಆರಂಭಿಕ ಗೇಮ್ ಹಿನ್ನೆಲೆಯಿಂದ ಚೇತರಿಸಿಕೊಂಡು 18-21, 21-17, 21-16 ಇಂಡೋನೇಷ್ಯಾದ ಪೇಜರ್ ಹಾಗೂ ಮೊಹಮ್ಮದ್ ಅವರನ್ನು ಮಣಿಸಿದರು. 2024 ಥೈಲೆಂಡ್ ಓಪನ್ ಬಳಿಕ ಚಿರಾಗ್ ಮತ್ತು ಸಾತ್ವಿಕ್ ಗೆದ್ದ ಮೊದಲ ಪ್ರಶಸ್ತಿ ಇದಾಗಿದೆ.
0: ಡಿವೈಇಎಸ್ ಹಾಸನ ತಂಡವು 3-2 ಗೋಲುಗಳಿಂದ ಡಿವೈಇಎಸ್ ಹುಡುಗಿ ತಂಡವನ್ನು ಮಣಿಸಿ ಹಾಕಿ ಕರ್ನಾಟಕ 16 ವರ್ಷದೊಳಗಿನ ಬಾಲಕಿಯರ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು.
1: ಬೆಂಗಳೂರಿನ ಶಾಂತಿನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕ್ರೀಡಾಂಗಣದಲ್ಲಿ ನಡೆದ ಪ್ರಶಸ್ತಿ ಸುತ್ತಿನ ಹಣಾಹಣಿಯಲ್ಲಿ ಡಿವೈಇಎಸ್ ಹಾಸನ ತಂಡದ ಸರಸ್ವತಿ ಎಸ್ಎಂ, ಆರಾಧ್ಯ ಎಂಡಿ ಹಾಗೂ ಜಿಎಚ್ ಅನುಷ್ಕಾ ತಲಾ 1 ಗೋಲು ಗಳಿಸಿ ಗೆಲುವಿನ ರುವಾರಿಯಾದರು.
0: ನಾಯಕ ಕೇತನ್ ಅವರ 2 ಗೋಲುಗಳ ನೆರವಿನಿಂದ ಭಾರತದ ಪುರುಷರ ತಂಡ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 4-1 ಗೋಲುಗಳಿಂದ ಸೋಲಿಸಿತು. ಭಾರತ ಈ ಗೆಲುವಿನೊಂದಿಗೆ ಒಟ್ಟು 6 ಅಂಕ ಗಳಿಸಿದೆ. ಎ ಮತ್ತು ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯುವ ತಲಾ 2 ತಂಡಗಳು ಸೆಮಿಫೈನಲ್ನಲ್ಲಿ ಆಡುವ ಅರ್ಹತೆ ಪಡೆಯಲಿದೆ.
1: ಕೇವಲ 15 ವರ್ಷ ವಯಸ್ಸಿನ ದಿವ್ಯಾಂಶಿ ಭೌಮಿಕ್ ಅವರು ಡಬ್ಲ್ಯೂಟಿಟಿ ಫೀಡರ್ ಟೇಬಲ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ನಲ್ಲಿ ಪದಕ ಗೆದ್ದ ಭಾರತದ ಅತಿ ಕಿರಿಯ ಆಟಗಾರ್ತಿ ಎಂಬ ಹಿರಿಮೆಗೆ ಪಾತ್ರರಾದರು. ವಿಶ್ವ ಕ್ರಮಾಂಕದಲ್ಲಿ 211ನೇ ಸ್ಥಾನದಲ್ಲಿರುವ ದಿವ್ಯಾಂಶಿ ವಿಶ್ವ ಕ್ರಮಾಂಕದಲ್ಲಿ 38ನೇ ಸ್ಥಾನದಲ್ಲಿರುವ ಚೀನಾ ತೈಪೆಯ ಎಇ ತಿಯಾನ್ ಅವರನ್ನು 5 ಗೇಮ್ ಫೈನಲ್ನಲ್ಲಿ 3-2 ಸೋಲಿಸಿದರು.
0: ಇದುವರೆಗೆ ಕ್ರೀಡಾ ಸುದ್ದಿಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತಿ ನಾಗಮಠ್, ನಿರ್ವಹಣೆ ಜ್ಯೋತಿದಾಸ್.

ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಗತ ಘೋಷ್ ಅವರ ವಾಯೊಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಾಗ್ ಜೋಗ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಗತ್ ಘೋಷ್ ಅವರ ವಾಯೊಲಿನ್ ವಾದನವನ್ನು ಇದುವರೆಗೂ ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.